ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಜುಲೈ ತಿಂಗಳ 26 ತಾರೀಕಿನ ಭಾನುವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬ್ಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಬೆಳ್ಳಿಬಿಲಿ, 8:25 ಕನ್ನಡ ಟಿಪ್ಪಣಿ, 8:35 ಗೀತ ಸುನಾದ, 8:45 ವಿಜ್ಞಾನ ಜಾಣ ಸುದ್ದಿ ಪ್ರತಿಭಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ, 9:20 ರಸಪ್ರಶ್ನೆ ಕಾರ್ಯಕ್ರಮ, 9:50 ಸಾಮಾನ್ಯ ಜ್ಞಾನ, 10:20 ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ, 11:00 ಮನ್ ಕಿ ಬಾತ್, 12:00 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು

ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಂಥವ್ರು. ಸಣ್ಣ ವಯಸ್ಸಿನಲ್ಲೇ ಹುಟ್ಟಿದ ಕೇರಳ ಬಿಟ್ಟು ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಓಡಿ ಬಂದಂಥ ಹುಡುಗ ಮೈಸೂರು ರಾಮಕೃಷ್ಣ ಆಶ್ರಮ ಸೇರಿ ಅಲ್ಲಿ ಗುರುಗಳ ಸೇವೆ ಮಾಡಿ, ಕೆಲಸ ಯಾವುದು, ತಟ್ಟೆ ತೊಳೆಯೋದು, ನೆಲ ಒರೆಸೋದು, ಬೆಳಗ್ಗೆ ಗುರು ಮಹಾರಾಜರ ಸೇವೆ ಮಾಡೋದು, ಹೀಗೆ ಬೆಳೀತಾ ಬೆಳೀತಾ ಎಷ್ಟು ವೇದಾಂತವನ್ನು ಅರಗಿಸಿಕೊಳ್ತಾ ಶ್ರೀರಾಮಕೃಷ್ಣ ಶ್ರೀಮಾತೆಯವರ ಆರಾಧನಾ ದೇವಿ ಸ್ವಾಮಿ ವಿವೇಕಾನಂದ ಸಂದೇಶ ಜಗಕ್ಕೆ ತಿಳಿಸ್ತಾ ತ್ರಿವಿಕ್ರಮ ಆಗಿ ಬೆಳೆದ್ಬಿಟ್ರು. ಅವರ ಭಾಷೆ ಬಂಗಾರ, ಮಾತು ಒಂದು ಯಕ್ಷಿಣೀ ಲೋಕ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಸುತ್ತಾಡಿ ಒಂದು ರೀತಿಯಲ್ಲಿ ಅವರು ದೇಶದ ಸಮರ್ಥ ರಾಯಭಾರಿಯಾಗಿದ್ದರು. ಪಂಡಿತ್ ನೆಹರು ಅವರು ಹೇಳ್ತಿದ್ರಂತೆ, ಈಸ್ ದ ಟ್ರೂಯೆಸ್ಟ್ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ಕರಿಬೇಕು. ಅವರು ಅಭಿನವ ವಿವೇಕಾನಂದ ಅಂತ ಕರೀತಾ ಇದ್ರು. ಉಪನಿಷತ್ತುಗಳ ಮೇಲೆ ಅವರು ಬರೆದಂಥ, ಮಾನವೀಯ ಮೌಲ್ಯಗಳ ಮೇಲೆ ಬರೆದಂಥ ಅಪೂರ್ವ ಗ್ರಂಥಗಳು ಯಾವ ಕಾಲಕ್ಕೂ ಮಾನ್ಯ ಆಗುವಂಥವು. ಅವ್ರದ್ದು ನೇರ ಮಾತು, ಮಾತಿನಲ್ಲಿ ಹೊರಟಿಲ್ದಿದ್ದು ದಾಕ್ಷಿಣ್ಯ ಇರಲಿಲ್ಲ. ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇತ್ತು ಅವರಿಗೆ. ಇಂಥ ಹೊತ್ತಲ್ಲಿ ಹೈದರಾಬಾದಿ ಬಂದು ಅಧ್ಯಕ್ಷರಾಗಿದ್ದರು. ಆಗಾದಂಥ ಘಟನೆ ಒಂದು ಬಹಳ ಚೆನ್ನಾಗಿರುವಂಥದ್ದು. ರಾಮಕೃಷ್ಣ ಆಶ್ರಮದ ಯಾವುದೋ ಒಂದು ಹೋಮ, ಒಂದು ಕಾರ್ಯಕ್ರಮ, ಅದಕ್ಕೆ ರಾಜ್ಯಪಾಲರು ಬಂದಿದ್ದಾರೆ, ತಮ್ಮ ಹೆಂಡತಿ ಜೊತೆ ಬಂದಿದ್ದಾರೆ. ಅತಿಥಿಗಳನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಮೀಜಿ ಸ್ವಾಗತ ಮಾಡಿದರು, ಆಶ್ರಮ ತೋರಿಸಿದರು, ದೇವಸ್ಥಾನದ ಕರೆದೊಯ್ದು ಪ್ರಾರ್ಥನೆಯಲ್ಲಿ ಅವ್ರನ್ನೂ ಸೇರಿಸಿದರು. ಪ್ರಸಾದ ಪಡೆದು ಸಂತೋಷದಿಂದ ರಾಜ್ಯಪಾಲರು ರಾಜಭವನಕ್ಕೆ ಹೋದರು. ಮರುದಿನ ರಂಗನಾಥಾನಂದಜಿಯವರು ತಮ್ಮ ಜೊತೆಗೆ ಇನ್ನಿಬ್ಬರು ಸನ್ಯಾಸಿಗಳನ್ನು ಕರ್ಕೊಂಡು ರಾಜಭವನಕ್ಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರು ಗವರ್ನರ್ದು. ಆ ಸಮಯಕ್ಕೆ ಸರಿಯಾಗಿ ರಾಜ್ಯಪಾಲ ಕಡೆ ಹೋದರು. ಒಂದು ಅಪ್ಲಿಕೇಶನ್ ತೊಗೊಂಡು ಹೋಗಿದ್ದಾರೆ ರಂಗನಾಥಾನಂದಜಿ. ಏನು ಅಂತ ರಾಜ್ಯಪಾಲರು ಕೇಳ್ತಾ ಹೇಳಿದ್ರಂತೆ, ರಾಮಕೃಷ್ಣ ಆಶ್ರಮ ದೊಡ್ಡದಾಗ್ತಾ ಇದೆ, ಜಾಗ ಕಮ್ಮಿ ಆಗಿದೆ ನಮಗೆಲ್ಲನೂ, ಪಕ್ಕದ ಜಲ ಸಿಗೋ ಹಾಗಿದೆ ನಮಗೆ, ಪಕ್ಕದ್ದೇ ಜಮೀನು ಸರ್ಕಾರದ ಜಮೀನು, ರಾಜ್ಯಪಾಲರು ಶಿಫಾರಸು ಮಾಡಿದರೆ ಸರ್ಕಾರ ಈ ಜಮೀನು ನಮ್ಗೆ ಕೊಡ್ಬೋದು, ಆಶ್ರಮಕ್ಕೆ ಕೊಡಿಸ್ಕೊಡಿ ಈ ಜಾಗ ಅಂತ ಕೇಳಿದ್ರಂತೆ. ಪತ್ರ ಕೊಟ್ಟರು. ರಾಜ್ಯಪಾಲರಿಗೆ ಆಶ್ಚರ್ಯವೇ ಆಶ್ಚರ್ಯ. ಅವ್ರು ಹೇಳಿದ್ರಂತೆ, ಸ್ವಾಮೀಜಿ, ನಾನು ನಿನ್ನೆ ನಿಮ್ಮ ಆಶ್ರಮದಲ್ಲೇ ನಿಮ್ಮ ಹೊತ್ತಿದ್ದೆ, ಎರಡು ಮೂರು ತಾಸು ನಿಮ್ಮ ಜೊತೆಗಿದ್ದೆ, ಈ ಪತ್ರ ಅಲ್ಲೇ ಕೊಡ್ಬೋದಾಗಿತ್ತಲ್ಲ, ಅದಕ್ಕೋಸ್ಕರ ತೊಂದರೆ ತೊಗೊಂಡು ಯಾಕೆ ಬಂದ್ರಿ ನೀವು ಅಂತ ಕೇಳಿದಾಗ ರಂಗನಾಥಾನಂದಜಿ ಹೇಳಿದ ಮಾತು ಅದ್ಭುತ ಆದದ್ದು ಸ್ವಾಮಿ, ಮಾರ್ಮಿಕವಾದದ್ದು. ತಾವು ವೃಥ ಭಾವಿಸಬಾರ್ದು ಹಿಂಗೆ ಹೇಳ್ತೀನಿ ಅಂತ. ಆಶ್ರಮಕ್ಕೆ ತಾವು ಬಂದಾಗ ರಾಜ್ಯಪಾಲರಾಗಿರಲಿಲ್ಲ, ಭಗವಂತನ ಪಾದದಲ್ಲಿ ಕುಳಿತು ಅವನ ಅಪೇಕ್ಷೆ ಮಾಡುವಂಥ ಎಲ್ಲ ಭಿಕ್ಷುಕರಲ್ಲಿ ನೀವು ಒಬ್ಬರಾಗಿದ್ರಿ. ತಾವು ಕೊಡೋ ಸ್ಥಾನದಲ್ಲಿ ಇರಲಿಲ್ಲ, ಬೇಡೋ ಸ್ಥಾನದಲ್ಲಿದ್ದಿರಿ. ಈಗ ರಾಜಭವನದಲ್ಲಿ ತಾವು ಧಣಿಗಳಾಗಿದ್ದೀರಿ, ಕೊಡುವ ಸ್ಥಾನದಲ್ಲಿದ್ದೀರಿ, ನಾನು ಮಾತ್ರ ಎರಡು ಕಡೆಗೂ ಭಿಕ್ಷುಕನೇ ಅಂತ ಹೇಳಿದ್ರಂತೆ. ಈ ಮಾತನ್ನು ಕೇಳಿ ರಾಜ್ಯಪಾಲರು ಬೆರಗಾಗಿ ಹೋದ್ರಂತೆ. ನಮ್ಮೆಲ್ಲರ ಅಧಿಕಾರ ದರ್ಪ ಇರೋದು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ, ಅದರ ಹೊರಗೆ ಭಗವಂತನ ಕಾರ್ಯಕ್ಷೇತ್ರವಾದಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಭಿಕ್ಷುಕರೇ, ಕೈ ಚಾಚಿ ನಿಂತವರೇ. ನಾವು ಅದನ್ನು ಮರೆತು ಭ್ರಮೆಯಲ್ಲಿ ಬರಳುತ್ತೇವೆ ಅಂತ ಹೊತ್ತಲ್ಲಿ ಸ್ವಾಮೀಜಿ ಅಂಥವರ ದಾರ್ಶನಿಕರ ಮಾತಿನ ಚಾಟಿ ಆಗಾಗಬೇಕು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999 ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮಡೋರ್, ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬಿತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮ ನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ ಒಂದು AV ಸಿಂಗ್ ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡ್

0: ಇಂಟಿಗ್ರೇಷನ್ ಅಲ್ಲಿ ಏನಿತ್ತು ಅಂದ್ರೆ ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಶನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020, ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
1: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11:00 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
2: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮ ದುಮಿಸುತ್ತಿರುವ ಮಹಾರಾಷ್ಟ್ರ ತಾಲ ಮೃದಂಗಗಳ ಧ್ವನಿಯಲ್ಲಿ ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿ ಎಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾ ಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
6: I thank Honorable Prime Minister for giving such a huge responsibility and with a great trust he has assigned this responsibility to me. I can only say at this moment under

0: His guidance under his leadership, I will perform and I will try to come to his expectation in this particular department, and I will with full strength, I will try to work with all humility and honesty, and I thank Honorable Prime Minister giving such responsibility. In detail, I will talk to you after taking the charge.
1: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು, 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 87ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
6: ಹಾಲಿನೊಳು ಬೆಣ್ಣೆ,
7: ಹಾಲಿನೊಳು ಬೆಣ್ಣೆ,
6: ಕಡಲೊಳಗೆ ನೀರ್ಗಲ್ಲವಲು,
7: ಕಡಲೊಳಗೆ ನೀರ್ಗಲ್ಲವಲು,
6: ತೇಲುವುದು ಅಮೇಯ ಸತ್ವದಲ್ಲಿ,
7: ತೇಲುವುದು ಅಮೇಯ ಸತ್ವದಲ್ಲಿ,
6: ಮೇಯ ಜಗ,
7: ಮೇಯ ಜಗ,
6: ಮೂಲ ದಶೆಯೊಳಗೊಂದು,
7: ಮೂಲ ದಶೆಯೊಳಗೊಂದು,
6: ಮಾಪನದ ಬಗೆ ಎರಡು,
7: ಮಾಪನದ ಬಗೆ ಎರಡು,
6: ಗಾಳಿ ಉಸಿರುಗಳಂತೆ ಮಂಕುತಿಮ್ಮ.

0: ಉಸಿರುಗಳಂತೆ ಮಂಕುತಿಮ್ಮ.
1: ಮತ್ತೆ ವ್ಯಕ್ತ ಅವ್ಯಕ್ತ ಇತ್ಯಾದಿಗಳನ್ನ ನಾವು ಚರ್ಚೆಯಲ್ಲಿ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ವಕ್ರ ರುಜುವನ್ನು ನೋಡಿದ್ವಿ, ಅಸಮ ಸಮಗಳನ್ನು ನೋಡಿದ್ವಿ, ಛಲ ಅಚಲಗಳನ್ನು ನೋಡಿದ್ವಿ. ಅದರ ಹಿಂದೆ ಇರುವಂತಹ ವಸ್ತು ಒಂದೇ, ಅದನ್ನು ನೋಡೋದಕ್ಕೆ ನಮಗೆ ಪವಿತ್ರವಾದಂಥ ಪರಿಶುದ್ಧ ಕಣ್ಣುಗಳು ಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಆಗ ಅವಗುಂಠಿತ ಬ್ರಹ್ಮ ನಮಗೆ ಕಾಣಿಸ್ತಾನೆ. ಅದರ ಉದಾಹರಣೆಯಾಗಿ ಇನ್ನು ಮುಂದುವರಿಸ್ತಾ ನಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಡಿ ವಿ ಜಿಯವರು ಕೊಟ್ಟಿರೋದನ್ನು ನೋಡ್ತೀವಿ. ಈಗ ನಮ್ಮಲ್ಲಿ ಹಾಲು, ನಾವೆಲ್ಲ ಹಾಲು ನೋಡಿದ್ದೀವಿ, ಹಾಲು ಕಾಯಿಸ್ತೀವಿ, ಹಾಲು ಕಾಯಿಸಿದಾಗ ಕೆನೆ ಬರುತ್ತೆ, ಹಾಲು ನಮಗೆ ಕಾಣಿಸ್ತಾ ಇದೆ. ಆದರೆ ಬೆಣ್ಣೆ ಅನ್ನೋಂಥ ಒಂದು ವಸ್ತು ಬರುತ್ತಲ್ಲ, ಅದೂ ಕೂಡ ಹಾಲಿನಿಂದಲೇ ಬರುವಂಥದ್ದು. ಆದರೆ ಹಾಲಿನಲ್ಲಿ ನಾನು ನೇರವಾಗಿ ನೋಡಿದಾಗ ನನಗೆ ಬೆಣ್ಣೆ ಅನ್ನೋದು ಕಾಣಿಸುತ್ತಾ ಅಂತಂದರೆ ಕಾಣಿಸೋದಿಲ್ಲ. ಅದು ಆ ಹಾಲಿನ ಸತ್ವದಲ್ಲಿ ಅಡಕವಾಗಿರುವಂತಹ ಒಂದು ವಿಶೇಷ ವಸ್ತುವಿನಿಂದ ಬೆಣ್ಣೆ ಮಾರ್ಪಾಟಾಗಿ ಬರುವಂಥ ಒಂದು ವಸ್ತು. ಅದರ ಮೂಲ ವಸ್ತು ಯಾವುದು? ಹಾಲೆ. ಹಾಲನ್ನು ನಾನು ಕೆನೆಯಾಗಿ ಮಾಡ್ತೀನಿ, ಕೆನೆಯನ್ನು ಓಡಿಸಿ ಮೊಸರು ಮಾಡ್ತೀನಿ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನಾನು ಕಡಿದಾಗ ಇದುವರೆಗೂ ಅಲ್ಲಿ ಇಲ್ಲದೇ ಇದ್ದಂತಹ ಒಂದು ವಸ್ತು ಗೋಚರವಾಗುತ್ತೆ. ಆ ಮಜ್ಜಿಗೆಯ ನೀರಿನ ಮೇಲ್ಗಡೆ ಬೆಣ್ಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಬೆಣ್ಣೆ ಗಟ್ಟಿಯಾದಾಗ ಅದನ್ನು ನಾವು ಹೊರಗಡೆ ತಗೊಂಡು ಓ ಬೆಣ್ಣೆ ಸಿಕ್ತಪ್ಪ ಅಂತ ಬೆಣ್ಣೆಯನ್ನು ಪಕ್ಕಕ್ಕಿಡ್ತೀವಿ. ಬೇರೆ ಹಾಲು ಬೇರೆ, ಬೆಣ್ಣೆ ಬೇರೆ ಅಂತ ಅಂದ್ಕೊಳ್ತೀವಿ. ಆದರೆ ಬೆಣ್ಣೆ ಎಲ್ಲಿಂದ ಬಂತು? ಹಾಲಿನಿಂದಲೇ ಬಂತು. ಹಾಲಿನ ಮೂಲವೇ ಅದರಲ್ಲೂ ಕೂಡ ಇರುವಂಥದ್ದು, ಒಂದು ರೀತಿಯ ಮಾರ್ಪಾಡಾದಂಥ ರೂಪ. ಅದೇ ರೀತಿಯಲ್ಲಿ ನಾವು ಸಮುದ್ರದಲ್ಲಿ ಈ ನೀರ್ಗಲ್ಲುಗಳು ಅಂತ ಕೇಳಿದ್ದೀವಿ, ಅಂದರೆ ಐಸ್ಬರ್ಗ್ಸ್. ಟೈಟಾನಿಕ್ ಸಿನಿಮಾ ಕಥೆ ಕೇಳಿದೀವ, ಟೈಟಾನಿಕ್ ಅಂತ, ಅಂದರೆ ಅದೊಂದು ಪ್ರಸಿದ್ಧವಾದಂಥ ಸಿನಿಮಾ, ಬಹುಶಃ ಎಲ್ಲ ನೋಡಿರ್ತಾರೆ ಕೇಳಿರ್ತಾರೆ. ಟೈಟಾನಿಕ್ ಅನ್ನೋದು ಆ ಹಡಗಿನ ಹೆಸರು. 1900 ಆದಿಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ನಿರ್ಮಿತವಾದಂತಹ ಒಂದು ಅತಿದೊಡ್ಡ ಹಡಗು ಅಂತ, ಆಗಿನ ಕಾಲಕ್ಕೆ ಅತ್ಯಂತ ಬಹಳ ವಿಶೇಷತೆಗಳನ್ನು ಹೊಂದಿದ್ದಂಥ ಲಕ್ಷುರಿ ಶಿಪ್, ಬಿಗ್ಗೆಸ್ಟ್ ಶಿಪ್ ಆ್ಯಂಡ್ ದ ಬೆಸ್ಟ್ ಎವರ್ ಶಿಪ್ ಅಂತ. ಅದಕ್ಕೆ ಹೇಳ್ತಾ ಇದ್ದಿದ್ದೇನೆಂದರೆ ಮುಳುಗೋದಿಕ್ಕೆ ಸಾಧ್ಯ ಇಲ್ಲ, ಇದು ದ ಶಿಪ್ ದಟ್ ಕೆನಾಟ್ ಸಿಂಕ್ ಅಂತಲೇ ಹೇಳ್ತಾ ಇದ್ರು. ಅಂತಹ ಒಂದು ಅದ್ಭುತವಾದಂಥ ಹಡಗನ್ನು ನಾವು ತಯಾರು ಮಾಡಿದ್ದೀವಿ ಅಂತೆಲ್ಲ ಹೇಳ್ಕೊಂಡ್ರು. ಅದು ಹೊರಡ್ತು, ಅದರ ಕತೆ ನಮಗೆ ಗೊತ್ತು. ಅಲ್ಲಿ ಎದುರುಗಡೆ ಒಂದು ಐಸ್ಬರ್ಗ್, ಒಂದು ನೀರ್ಗಲ್ಲು ಬಂತು. ಆ ನೀರ್ಗಲ್ಲಿಗೆ ಇದು ಡಿಕ್ಕಿ ಹೊಡೆದು ಟೈಟಾನಿಕ್ ಮುಳುಗೋಯ್ತು. ಆ ನೀರ್ಗಲ್ಲು ಅನ್ನುವಂಥದ್ರ ಒಂದು ವಿಶೇಷತೆ ಇದೆ, ಅದು ಕಡಲಿನಲ್ಲಿ ತೇಲುವಾಗ ಆ ಇಡೀ ನೀರ್ಗಲ್ಲಿನ 1/8 1/8 ಮಾತ್ರ ಮೇಲ್ಗಡೆಗೆ ಕಾಣಿಸ್ತಾ ಇರ್ತದಂತೆ. ಇನ್ನು 7 ಸಮುದ್ರದ ಒಳಗಡೆ ತೇಲ್ತಾ ಇರುತ್ತೆ. ಸೊ ನಮಗೆ ಗೋಚರವಾಗುವಂಥದ್ದು ನೀರ್ಗಲ್ಲಿನ ಬರೀ ತುದಿ ಮಾತ್ರ, ಅದರ ಅನೇಕ ಪಟ್ಟು ವಿಸ್ತೀರ್ಣ ಕಡಲಿನ ಕೆಳಗಡೆ ಸಬ್ಮರ್ಜ್ ಆಗಿ ಹೋಗಿರುತ್ತೆ, ನಮಗೆ ಕಾಣಿಸೋದೇ ಇಲ್ಲ. ಅದು ಟೈಟಾನಿಕ್ ಮುಳುಗಿದ್ದು ಯಾಕೆ ಅಂತಂದರೆ ಆ ರೀತಿಯ ಐಸ್ಬರ್ಗಿನ ಒಂದು ಗಾತ್ರವನ್ನು ಅವರು ಸರಿಯಾಗಿ ಗಣನೆ ಮಾಡೋದಕ್ಕಾಗಲಿಲ್ಲ. ಏನೋ ಚಿಕ್ಕದು, ಏನೋ ಒಂದು ಚಿಕ್ಕ ಐಸ್ಬರ್ಗು, ಒಂದು ಮಂಜಿನ ಗಡ್ಡೆ ಅಲ್ಲಿ ತೇಲ್ತಾ ಇದೆ ಅಂತ ಅಂದ್ಕೊಂಡು ಅವರು ಮುಂದಕ್ಕೆ ಹೋದರು. ಅಲ್ಲಿ ನೋಡಿದ್ರೆ ಅದು ಬಹಳ ದೊಡ್ಡದಾದಂಥ ಐಸ್ಬರ್ಗ್ ಆಗಿತ್ತು, ಅದು ಮುಳುಗ್ತು ಅಂತ. ಈಗ ಮೂಲ ವಸ್ತುಗೆ ವಾಪಸ್ ಬರೋದಾದರೆ ನೀರ್ಗಲ್ಲು, ನೀರ್ಗಲ್ಲು ಅನ್ನೋಂಥದ್ದು ಅದೇನು? ಕಡಲಿನಲ್ಲಿ ತೇಳ್ತಾ ಇದೆ. ನೀರ್ಗಲ್ಲು ಅಂದ್ರೇನು? ನೀರ್ಗಲ್ಲು ಕೂಡ ನೀರೇ. ನೀರೇ ಘನರೂಪವಾದಾಗ ಅದು ಮಂಜುಗಡ್ಡೆಯಾಗತ್ತೆ. ಆ ಮಂಜುಗಡ್ಡೆಗಳು ಸೇರ್ತಾ ಒಂದು ದೊಡ್ಡ ಗಾತ್ರವಾದಂಥ ಮಂಜುಗಡ್ಡೆಯಾದಾಗ ಅದು ನೀರ್ಗಲ್ಲಾಗತ್ತೆ, ಐಸ್ಬರ್ಗ್ ಆಯಿತು. ಸೊ H2O ಅನ್ನೋದು ನಮಗೆಲ್ಲ ಗೊತ್ತು, ನೀರಿನ ಕೆಮಿಕಲ್ ಫಾರ್ಮ್ ಅಲ್ವಾ. 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ, 1 ಆಕ್ಸಿಜನ್ ಆಟಮ್ ಇರುತ್ತೆ, ಇವೆರಡು ಸೇರಿದಾಗ H2O ಆಯಿತು. ಸೊ ನಮಗೆಲ್ಲ ಕಾಣುವಂಥ, ಕಣ್ಣಿಗೆ ನಾವು ಉಪಯೋಗಿಸುವಂಥ, ಕಣ್ಣಿಗೆ ಕಾಣುವಂಥ H2O ನೀರು ಅಂದರೆ ನಾವೇನು ಅನ್ಕೋತೀವಿ? ಈಗ ಲೋಟದಲ್ಲಿರೋಂಥ ನೀರು, ನಾನು ಕುಡಿತೀನಿ ಅದನ್ನು, ನದೀಲಿ ಹರಿತಾ ಇರೋವಂಥ ನೀರು, ಅದು ಭೂಮಿಗೆ ನಾನು ಬಿಟ್ಟು ಬೆಳೆ ಬೆಳಿತೀನಿ, ಸೊ ಹೀಗೆ ಅಲ್ವಾ. ಆದರೆ ಒಂದು ಪಾತ್ರೆಯಲ್ಲಿ ಆ H2O ಇಟ್ಟು ನಾನು ಕಾಯಿಸ್ತೀನಿ ಅನ್ಕೋಣ, ಅವಾಗೇನಾಗುತ್ತೆ? ಅದು ಆವಿಯಾಗಿ ಮೇಲೆ ಹೋಗುತ್ತೆ, ಸ್ಟೀಮ್. ಆ ಸ್ಟೀಮಲ್ಲಿ ಏನಿದೆ? ಅದರಲ್ಲೂ H2O. ಅದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಅನ್ಕೋಣ, ಆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಘನೀಕೃತವಾಗುತ್ತೆ, ಅದು ಘನವಾಗ ಸಾಲಿಡ್ ಆಗುತ್ತೆ. ಸಾಲಿಡ್ ಆದಂಥ ಐಸ್ ಕ್ಯೂಬ್ಸಲ್ಲಿ ಇರೋವಂಥದ್ದೇನು? ಅದೂ ಕೂಡ H2O.

0: ಅವನು. ಸೊ ಯಾವುದು ನನಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆಯೋ ಅದು ಮೂಲ ದಶೆಯಲ್ಲಿ ಒಂದೇ, ಮೂಲ ದಶೆಯೊಳಗೆ ಒಂದು, ಮಾಪನದ ಬಗ್ಗೆ ಎರಡು. ನಾನು ಒಂದನ್ನು ನೀರು ಅಂತ ನಾನು ನೋಡ್ತಾ ಇದ್ದೀನಿ, ಅದನ್ನು ಹಿಂಗೆ ಸುರಿದ್ರೆ ಕೆಳಗೆ ಬೀಳುತ್ತೆ, ಅದು ಮೇಲಿಂದ ಕೆಳಗಡೆಗೆ ಹರ್ಕೊಂಬರುತ್ತೆ. ಆದರೆ ನಾನು ಈ ಘನೀಕೃತವಾದಂಥ ಐಸ್ ಕ್ಯೂಬನ್ನು ಹಿಂಗೆ ಹಾಕಿದ್ರೆ ಅದು ನೀರಿನ ರೀತಿಯಲ್ಲಿ ಬೀಳಲ್ಲ, ಡಬುಕ್ಕಂತ ಒಂದೇ ಸರ್ತಿ ಬಿದ್ದೋಗುತ್ತೆ. ಮತ್ತು ಇಳಿಜಾರಿನಲ್ಲಿ ಇಟ್ಟಾಗಲೂ ಕೂಡ ಅದು ನೀರಿನಂತೆ ಹರ್ಕೊಂಡು ಬರಲ್ಲ, ಅದರ ಸ್ಥಾನದಲ್ಲಿ ಅದು ಸ್ಥಿರವಾಗಿರುತ್ತೆ. ಸೊ ನಾವು ಮಾಪನ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರಾಪರ್ಟೀಸ್, ಅದನ್ನು ನಾವು ವರ್ಣನೆ ಮಾಡುವಾಗ ನೀರು ಹರಿಯುತ್ತೆ ಅಂತೀವಿ, ಐಸ್ ಕ್ಯೂಬ್ ಹರಿಯುತ್ತೆ ಅಂತ ಅನ್ನಲ್ಲ, ಆವಿ ಮೇಲೆ ಹೋಗುತ್ತೆ ಅಂತೀವಿ, ಆದರೆ ನೀರು ಕೆಳಗೆ ಬರುತ್ತೆ ಅಂತೀವಿ. ಸೊ ನಾವು ಮಾಪನ, ನಾವು ಅದನ್ನು ಅಳೆದು ವರ್ಣಿಸುವಂತಹ ವಿಧಾನ ಬೇರೆ, ಮೂಲ ವಸ್ತು ಯಾವುದು, ಮೂಲ ವಸ್ತು ಒಂದೇ. ಸೊ ಹಾಗೆ ಅಮೇಯವಾದಂತಹ ಸತ್ವ ಅದು ಬ್ರಹ್ಮಸತ್ವ, ಯಾವುದನ್ನು ನಾವು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದರ ಗಾತ್ರವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲವೋ, ಯಾವುದು ವಾಕ್ ಮಾತಿಗೆ ನಮ್ಮ ಬುದ್ಧಿಶಕ್ತಿಗೆ ನಿಲ್ಕಲ್ವೋ, ಆ ಒಂದು ಅಮೇಯವಾದಂತಹ ಸತ್ವದಲ್ಲಿ ತೇಲ್ತಾ ಇರುವಂಥ ಒಂದು ನೀರ್ಗಲ್ಲು ಅಂತಂದರೆ ಮೇಯ ಅಂದರೆ ನಾವು ಮೆಷರ್ ಮಾಡಬಹುದಾದಂಥ ಜಗತ್ತು. ಸೊ ಅವೆರಡು ಬೇರೆ ಬೇರೆ ಅಲ್ಲ, ಮೂಲ ವಸ್ತು ಒಂದೇ. ಕಡಲಿನಲ್ಲಿ ಹೇಗೆ ನೀರಿದ್ದು ಆ ನೀರೇ ಘನೀಕೃತವಾಗಿ ಹೇಗೆ ನೀರ್ಗಲ್ಲಿನ ರೀತಿಯಲ್ಲಿ ಮಂಜುಗಡ್ಡೆ ರೀತಿಯಲ್ಲಿ ತೇಲ್ತಾ ಇದೆಯೋ, ಹೇಗೆ ಹಾಲಿನಲ್ಲಿದ್ದಂತಹ ವಸ್ತುವೇ ಬೆಣ್ಣೆಯಾಗಿ ಅದರ ಮೇಲೆ ತೇಲುತ್ತೋ, ಹಾಗೆ ಅಮೇಯವಾದಂತಹ ಬ್ರಹ್ಮ ವಸ್ತುವಿನಲ್ಲಿ ಮೇಯ ಅಂತ ಅನ್ನಿಸ್ಕೊಳ್ಳೋಂಥ, ನಮ್ಮ ಕಣ್ಣಿಗೆ ಕಾಣುವಂಥ, ಕೈಗೆ ಸಿಗೋವಂಥ, ಬುದ್ಧಿಗೆ ಇಟ್ಕೋಂಥ ಜಗತ್ತು ತೇಲ್ತಾ ಇದೆ. ಸೊ ನಮಗೆ ಕಾಣೋದಿಷ್ಟೇ, ಕಾಣದೇ ಇರೋವಂಥದ್ದು ಇನ್ನೂ ಏನೇನೋ ಇದೆ. ಸೊ ಹಾಗೆ ಮಾಪನದ ಬಗ್ಗೆ ಎರಡು, ಆದರೆ ಮೂಲ ವಸ್ತು ಒಂದೇ. ಮಾಪನ ಅಂತಂದಾಗ ನಾವು ಎಣಿಸೋದಕ್ಕೋ ಅಳೆಯೋದಕ್ಕೋ ಸಾಧ್ಯವಾಗುವಂಥದ್ದು ಅಂತ ಅನ್ಕೋಬೋದು. ಅದಕ್ಕೆ ಗಾಳಿ ಉಸಿರುಗಳಂತೆ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಈಗ ನಮ್ಮ ಸುತ್ತಮುತ್ತೂರು ಗಾಳಿ ಇದೆ, ನಾವು ಅದನ್ನು ಒಳಗೆ ತಗೊಂಡಾಗ ಅದು ಉಸಿರಾಯಿತು. ನಾವು ಉಸಿರನ್ನು ಕಂಟ್ರೋಲ್ ಮಾಡ್ಬೋದು. ಈಗ ದೊಡ್ಡ ಉಸಿರು ತಗೋ ಅಂತೀವಿ ನಾವು, ಆ ಡಾಕ್ಟರ್ಗಳು ಚೆಸ್ಟ್ ಎಕ್ಸಾಮಿನ್ ಮಾಡುವಾಗ ದೊಡ್ಡ ಉಸಿರು ತಗೊಳ್ಳಿ ಅಂತ ಸ್ಟೆಥೋಸ್ಕೋಪ್ ಇಡ್ತೀವಿ. ಆವಾಗ ಆ ಉಸಿರು ಒಳಗಡೆ ಹೋಗಿದ್ದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಉಸಿರು ಹಿಡ್ಕೋ ಅಂತೀವಿ, ಉಸಿರನ್ನು ನಾವು ಹಿಡ್ಕೋತೀವಿ. ಈಗ ಉಸಿರು ಬಿಡು ಅಂದರೆ ಬಿಡ್ತೀವಿ. ಹಾಗೆ ಗಾಳಿನ ಹಿಡ್ಕೋ ಅಂತಂದರೆ, ಈಗ ಗಾಳಿನ ಬಿಡು ಅಂತಂದರೆ ಅರ್ಥಹೀನ ಅಂತ ಅನಿಸುತ್ತೆ. ಆದರೆ ಮೂಲ ವಸ್ತು ಒಂದೇ, ಅದು ನನ್ನ ಒಳಗಡೆಗೆ ಬರುವಾಗ ನಾನು ಅದನ್ನು ಕಂಟ್ರೋಲ್ ಮಾಡಬಲ್ಲೆ, ಹೊರಗಡೆ ಇದ್ದಾಗ ಅದು ಯಾವುದಕ್ಕೂ ಸಿಕ್ಕದೇ ಇರೋವಂಥ ವಸ್ತು. ಹಾಗೆ ಆ ಬ್ರಹ್ಮ ವಸ್ತು ಒಂದೇ, ಅದನ್ನು ನಾನು ನನ್ನ ಇತಿಮಿತಿಯಲ್ಲಿ ವ್ಯತ್ಯಾಸ ಮಾಡಿಕೊಳ್ತಾ ಹಾಲಿಂದ ಬೆಣ್ಣೆ ತೆಗಿತೀನಿ, ನೀರನ್ನು ಘನೀಕೃತ ಮಾಡ್ತೀನಿ, ಮಾಡೋಂಥ ಒಂದು ಪ್ರಕ್ರಿಯೆಯಲ್ಲಿ ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರೆತು ಬಿಡ್ತಾ ಇದ್ದೀನಲ್ವಾ, ಅದು ನನ್ನ ತಪ್ಪು. ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರಿಬಾರ್ದು. ವೈವಿಧ್ಯತೆಯಲ್ಲಿ ಮೂಲ ವಸ್ತುವನ್ನು ಕಾಣೋಂಥ ಪ್ರಯತ್ನದಲ್ಲಿ ನಾನು ಇರಬೇಕು. ಆ ಪ್ರಕ್ರಿಯೆಯಲ್ಲಿ ನಾನು ಮಾಡೋಂಥ ಪ್ರತಿಯೊಂದು ಕ್ರಿಯೆಯೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಬಾಳೆಲೆಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುವಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬಾಳೆಲಿಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಊಟದ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ

ದೇವರ ಬಿಡಬೇಡಿ ಎಂಬುದನ್ನು ನಾವೆಲ್ಲ ಚಿಕ್ಕವರಿಂದಾಗಿನಿಂದಲೂ ಕೇಳುತ್ತಲೇ ಬಂದಿದ್ದೇವೆ. ಅದಕ್ಕೆ ನಮ್ಮ ಹಿರಿಯರು ಕೊಡುವ ಕಾರಣಗಳು ಅನೇಕವಿರುತ್ತಿತ್ತು. ಅನ್ನ ಅಂದರೆ ಲಕ್ಷ್ಮೀದೇವಿ, ಅನ್ನ ಬಿಟ್ಟರೆ ಆಕೆಗೆ ಅಪಮಾನ ಮಾಡಿದಂತೆ. ಅಷ್ಟೇ ಅಲ್ಲ, ನಮಗೆ ವಿದ್ಯೆ ಬುದ್ಧಿಯು ಬರುವುದಿಲ್ಲ. ಬೇಕಾದಷ್ಟನ್ನೇ ಬಡಿಸಿಕೊಳ್ಳಿ, ಬೇಕಾದಷ್ಟು ತಿನ್ನಿ, ಕಣವನ್ನು ಬಿಡಬೇಡಿ ಎಂಬೆಲ್ಲ ಹಿತ ಮಾತುಗಳು ಬರುತ್ತಲೇ ಇರುತ್ತಿದ್ದವು. ಅದನ್ನು ನಾವು ಎಂದಿಗೂ ಮರೆಯುವಂತೆಯೂ ಇಲ್ಲ. ಈಗ ಈ ಮಾತಿಗೆ ಜಾಲತಾಣದಲ್ಲಿ ಒಂದು ಸಂದೇಶವು ಬರುತ್ತಿದೆ. ರಾಮಾಯಣದ ಪ್ರಕಾರ ಸೀತೆಯ ಹುಡುಕಾಟದಲ್ಲಿ ಇರುವ ಹನುಮಂತ ರಾವಣನ ಅಡುಗೆ ಮನೆ ಪ್ರವೇಶಿಸಿದಾಗ ಆತನಿಗೆ ರಾವಣನ ಎಂಜಲು ತಟ್ಟೆಯನ್ನು ನೋಡಿ ಆತನ ಸಾವು ಹತ್ತಿರದಲ್ಲಿದೆ ಎನ್ನುತ್ತಾನೆ. ಕಾರಣ, ಆತ ತನ್ನ ತಟ್ಟೆಯಲ್ಲಿ ಸಾಕಷ್ಟು ಆಹಾರಗಳನ್ನು ಉಳಿಸಿ ಹೋಗಿದ್ದ. ಹಾಗೆ ಇತರರ ತಟ್ಟೆಯಲ್ಲೂ ಬಿಟ್ಟು ಹೋದ ಆಹಾರಗಳು ಸಾಕಷ್ಟಿದ್ದವು. ಇದನ್ನು ಕಂಡ ಹನುಮಂತ, ಅನ್ನ ಬಿಟ್ಟವರು ಉದ್ಧಾರವಾಗಲಾರರು, ಅದರ ಆಯಸ್ಸು ಕ್ಷೀಣಿಸುತ್ತದೆ ಎನ್ನುತ್ತಾನೆ. ಊಟವನ್ನು ಎಂದು ಈಗಳೆಯಬಾರದು. ಇಂದು ಮದುವೆ ಅಥವಾ ಔತಣ ಕೂಟಗಳಲ್ಲಿ ಅದೆಷ್ಟು ಬಗೆಯ ವ್ಯಂಜನಗಳು ತಯಾರಾಗುತ್ತವೆ ಎಂದರೆ ಬಾಳೆಲಿಯು ಕಡಿಮೆ ಬೀಳುತ್ತದೆ. ಒಬ್ಬ ಹೆಚ್ಚೆಂದರೆ ಎಷ್ಟು ತಿನ್ನಬಲ್ಲ ಎಂಬ ಲೆಕ್ಕವು ಇರಬೇಕಲ್ಲವೇ? ಆದರೇನು, ಉಳ್ಳವರು ತಮ್ಮ ಪ್ರತಿಷ್ಠೆಯ ಪ್ರದರ್ಶನಕ್ಕಾಗಿ ಇನ್ನಿಲ್ಲದಷ್ಟು ಬಗೆಯ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಹಾಗಂತ ಊಟ ಮಾಡುವವರಿಗಾದರೂ ಬುದ್ಧಿ ಇರಬೇಡವೇ? ತನ್ನ ಹೊಟ್ಟೆಯ ಮಿತಿ ತಿಳಿದಿರಬೇಕಲ್ಲವೇ? ಹೌದು, ಬಂದಿದ್ದನ್ನೆಲ್ಲ ಬಡಿಸಿಕೊಂಡು ಕೆಲವಷ್ಟನ್ನೇ ತಿಂದು ಉಳಿದಿದ್ದನ್ನು ನಿರ್ದಾಕ್ಷಿಣ್ಯವಾಗಿ ಎಲೆಯಲ್ಲಿ ಬಿಟ್ಟು ಎದ್ದು ಬಿಡುತ್ತಾರೆ. ಅವರಿಗೇನು ಗೊತ್ತು, ಮದುವೆ ಮನೆಯಲ್ಲಿ ನಾವು ಬಿಟ್ಟು ಬರುವ ಆಹಾರಗಳು ವಧುವಿನ ತಂದೆಯ ಕಣ್ಣೀರು ಎಂದು. ಆ ನಿಟ್ಟಿನಲ್ಲಿ ಸ್ವಚ್ಛ ಬಾಳೆಯಲೆ ಅಭಿಯಾನ ನಡೆದಿದ್ದನ್ನು ಕಂಡದಾಗಿದೆ. ಅವೆಲ್ಲ ಕೇವಲ ತೋರಿಕೆಯಾದಾಗಿ ಕೆಲ ದಿನ ನಡೆದವೆ ಹೊರತು ಇದನ್ನು ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಲೇ ಇಲ್ಲ. ಇಂದಿಗೂ ಮದುವೆ ಮನೆಗಳಲ್ಲಿ ಊಟದ ನಂತರದ ಬಾಳೆಯಗಳನ್ನು ಕಂಡಾಗ ಮನಸ್ಸು ಚುರುಕ್ಕನಿಸುತ್ತದೆ. ಒಂದಿಷ್ಟು ಜವಾಬ್ದಾರಿ ಎನ್ನುವುದೇ ಇಲ್ಲವಲ್ಲ ಅಂತ ಅನಿಸುತ್ತದೆ. ಇವನ್ನೆಲ್ಲ ಯಾರು ಹೇಳುವಂಥದ್ದಲ್ಲ, ಬದಲಿಗೆ ನಾವೇ ಅರ್ಥ ಮಾಡಿಕೊಳ್ಳುವಂತಹದು. ಕೆಲವು ಕಡೆಯಂತೂ ತಟ್ಟೆಯಲ್ಲಿ ಬಿಟ್ಟಿದ್ದು ಇನ್ನಷ್ಟೇ ಜನರಿಗೆ ಸಾಕಾಗುವಷ್ಟು ಇರುತ್ತದೆ. ನ್ಯಾಷನಲ್ ವೇಸ್ಟ್ ನಾವೆಂದು ನಮ್ಮ ಜವಾಬ್ದಾರಿ ಅರಿತು ನಡೆಯುತ್ತೇವೋ ಅದಕ್ಕೆ ಇನ್ನಷ್ಟು ಕಾಲ ಕಾಯಬೇಕೋ? ಹೌದಲ್ಲವೇ? ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು? ಸ್ಪರ್ಧೆ ಅಥವಾ ಪೈಪೋಟಿ ಎಂಬುದು ಇಬ್ಬರ ನಡುವೆ ಅಥವಾ ಕೆಲವು ಜನರ ನಡುವೆ ನಡೆಯುವಂತಹ ಸಂಗತಿ ಎಂಬುದು ನಮ್ಮ ಸಾಮಾನ್ಯ ತರ್ಕ. ಯಾವುದು ಪ್ರಶಸ್ತಿಗಾಗಿಯೋ ಗುರಿಗಾಗಿಯೋ ಸ್ಪರ್ಧೆಗಳು ನಡೆಯುವುದುಂಟು. ಅಲ್ಲೆಲ್ಲ ಒಬ್ಬರಿಗಿಂತ ಹೆಚ್ಚು ಜನರು ಇರುವುದು ವಾಡಿಕೆ. ಈ ಪೈಪೋಟಿಗಳ ನಡುವೆ ನಾವು ಬಲು ಮುಖ್ಯವಾದ ಸ್ಪರ್ಧೆಯೊಂದನ್ನು ಮರೆತಿದ್ದೇವೆ ಅಥವಾ ಮರೆತಂತೆ ಇದ್ದೇವೆ. ಇದು ಹೊರ ಪ್ರಪಂಚದ ಜೊತೆ ನಡೆಯುವ ಜಗ್ಗಾಟವಲ್ಲ, ನಮ್ಮೊಳಗೆ ನಡೆಯುವ ಆಂತರಿಕ ಪೈಪೋಟಿ. ಮನದ ಒಳಗೆ ನಡೆಯುವ ದಾಖಲಾಟಗಳೆಲ್ಲ ಒಂದು ರೀತಿಯ ಸ್ಪರ್ಧೆಗಳೇ. ಆಯ್ಕೆಗಳ, ಗುರಿಗಳ, ಲಾಭಗಳ, ಕೀರ್ತಿಗಳ ನಡುವಿನ ಯುದ್ಧ ಎನ್ನಬಹುದು. ನಮ್ಮ ಆಯ್ಕೆಗಳ ನಡುವಿನ ಪೈಪೋಟಿ ಮನದ ಅಂಗಳದಲ್ಲಿ ನಡೆಯುವ ಅನುದಿನದ ಆಟವಾಗಿದೆ. ನಮ್ಮ ಬಯಕೆಗಳ ಆಯ್ಕೆಯ ಆಟದ ಮಟ್ಟವನ್ನು ನಿರ್ಧರಿಸುವ ಇನ್ನೊಂದು ಸ್ಪರ್ಧೆ ಇದೆ. ಮೂರು ಗುಣಗಳ ನಡುವಿನ ಆಟವೇ ನಿಜವಾದ ಸ್ಪರ್ಧೆ. ಸತ್ವ, ರಜೋ ಮತ್ತು ತಮೋ ಗುಣಗಳೆಂಬ ತ್ರಿವಳಿಗಳೇ ನಮ್ಮೊಳಗಿನ ಸ್ಪರ್ಧೆಯ ಬೇರು. ಸತ್ವಗುಣದಿಂದ ಸದ್ವಿಚಾರಗಳು, ರಜಗುಣದಿಂದ ಆವೇಶ, ಉದ್ವೇಗ, ತಮೋ ಗುಣದಿಂದ ಆಲಸ್ಯ ಹೀಗೆಂದು ಶಾಸ್ತ್ರಗಳು ಹೇಳುತ್ತವೆ. ನಮ್ಮೊಳಗಿನ ಪೈಪೋಟಿಯ ಸೂತ್ರಧಾರವೇ ಈ ಮೂರು ಗುಣಗಳು. ದಿನದಿಂದ ದಿನಕ್ಕೆ ತಮ್ಮ ಗುಣದಿಂದ ಜೋಗುಣ, ರಜೋಗುಣದಿಂದ ಸತ್ವಗುಣ, ಇದರ ಎಡೆಗೆ ಏರುವ ಸ್ಪರ್ಧೆ ನಡೆಯಬೇಕಿದೆ. ಅಂದರೆ ಇಲ್ಲಿ ಪೈಪೋಟಿಯು ನಮ್ಮ ಅಂತರಂಗದ ಆವರಣದಲ್ಲಿ ನಡೆಯುವಂಥದ್ದು. ಮನದ ಒಳಗಿನ ಕ್ರೀಡಾಂಗಣವು ಆರೋಗ್ಯಕರವಾಗಿದ್ದರೆ ಬಾಹ್ಯದ ಆಟವು ಉತ್ತಮ ಗುಣಮಟ್ಟವನ್ನು ಪಡೆಯುವುದು. ಇತರರೊಡನೆ ಸೆಣಸಿ ಗೆಲ್ಲುವ ಮೊದಲು ನಮ್ಮ ಮನದಲ್ಲಿ ನೆಲೆಸಿರುವ ವೈರಿಗಳನ್ನು ಓಡಿಸುವ ಸ್ಪರ್ಧೆ ಬಹುಮುಖ್ಯವಾಗಿದೆ. ತಮ ಮತ್ತು ರಜಗುಣಗಳು ಸತ್ವಯುತ ಗುಣದ ಕಡೆಗೆ ಸರಿಸುವ ಆಟವೇ ನಿಜವಾದ ಸ್ಪರ್ಧೆಯಾಗಿದೆ. ಅದರ ಜಯ ಮತ್ತು ಅಪಜಯಗಳು ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವುದು ನಿಶ್ಚಿತ. ಜೀವನವೆಂಬ ಕ್ರೀಡಾಂಗಣದಲ್ಲಿ ನಮ್ಮ ಪ್ರದರ್ಶನದ ಕ್ಷಮತೆಯನ್ನು

ಧರಿಸುವುದರಿಂದ ಆಂತರಿಕ ಸ್ಪರ್ಧೆಯಡೆಗೆ ನಮ್ಮ ಗಮನ ಹರಿಯಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬಾಳೆಲಿಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಬಾಳೆಲೆಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು BA ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, DD ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ ಮೂರನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟ್ರೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾವಿರದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999 ಕಾರ್ಗಿಲ್ ಯುದ್ಧದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮ ತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟ್ರಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟ್ರಗಳ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟ್ರಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ ಮೂರು ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟ್ರಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟ್ರಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30 ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026 ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 400 ಹೆಚ್ಚು ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30 ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 300,000 ಹೆಚ್ಚು ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ

0: ಕುಶಲ ಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟ್ರೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5ನೇ ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಗೋಲುಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಹಿತ್ ಪಾಲ್ ನಾಯಕ, ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡು ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2 ಲಕ್ಷ ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರತಿಗೆ 1 ಲಕ್ಷ ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ರೂಪಾಯಿ ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ, ಕಾರ್ಗಿಲ್ ವಿಜಯ ದಿನದ ಇತಿಹಾಸ ಹಾಗೂ ವೀರ ಯೋಧರ ಬಲಿದಾನದ ಮಹತ್ವದ ಕುರಿತು ಬೆಂಗಳೂರು ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಟಿಎನ್ ರಾಮಕೃಷ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಈ ದಿನ ಜುಲೈ 26 ಅಂದರೆ ಕಾರ್ಗಿಲ್ ವಿಜಯದ ದಿನ. ಪ್ರತಿ ವರ್ಷ ಜುಲೈ 26 ಭಾರತದಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. 1999 ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯು ಸಾಧಿಸಿದ ಐತಿಹಾಸಿಕ ಗೆಲುವು ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರ ತ್ಯಾಗವನ್ನು ಸ್ಮರಿಸಲು ಈ ದಿನವನ್ನು ವಿಶೇಷವಾಗಿ ಮೀಸಲಿರಿಸಲಾಗಿದೆ. ಹೌದು ಕೇಳಿದರೆ, ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ನಲ್ಲಿ ನಡೆದ ಯುದ್ಧ ಆಗಿರ್ಬೋದು, ದೇಶಕ್ಕಾಗಿ ಯೋಧರ ಪ್ರಾಣತ್ಯಾಗ, ಭಾರತೀಯ ಸೇನೆಯು ಸಾಧಿಸಿದಂಥ ಐತಿಹಾಸಿಕ ಗೆಲುವು ಹಾಗೂ ಅದರ ಮಹತ್ವ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರ ಹಾಗೂ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ TN ರಾಮಕೃಷ್ಣರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ, ನಿಮಗೂ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ.
0: ಸರ್, ಮೊದಲಿಗೆ ತಮಗೂ ಕೂಡ ಕಾರ್ಗಿಲ್ ವಿಜಯ ದಿನದ ಶುಭಾಶಯಗಳು ಸರ್.
1: ತಮಗೂ ತಮ್ಮೆಲ್ಲ ಕೇಳುಗರಿಗೂ ಮತ್ತೆ ಸಮಸ್ತ ಭಾರತೀಯರಿಗೂ ಕಾರ್ಗಿಲ್ ವಿಜಯ ದಿನದ ಹಾರ್ದಿಕ ಶುಭಾಶಯಗಳು.

0: ಸರ್, ನಾವು ಪ್ರತಿಯೊಂದು ಯುದ್ಧವನ್ನು ಗಮನಿಸ್ತು ಅಂದರೆ ಭಾರತೀಯ ಸೇನೆ ತನ್ನದೇ ಆದಂಥ ಒಂದು ತ್ಯಾಗ ಹಾಗೂ ಪರಿಶ್ರಮದ ಮೂಲಕ ದೇಶಕ್ಕಾಗಿ ಹಲವಾರು ಯೋಧರುಗಳು ಪ್ರಾಣ ತ್ಯಾಗವನ್ನು ಮಾಡೋ ಮುಖಾಂತರ ಒಂದು ಯುದ್ಧವನ್ನು ದೇಶಕ್ಕಾಗಿ ಗೆಲ್ಲಿಸಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ಪ್ರಮುಖ ಯುದ್ಧಗಳಲ್ಲಿ ನಾವು ಗಮನಿಸ್ತು ಅಂದರೆ ಈ ಕಾರ್ಗಿಲ್ ಯುದ್ಧ ಕೂಡ ಒಂದು ಬಹಳ ಬಹಳ ಪ್ರಮುಖವಾದಂಥ ಯುದ್ಧ ಸರ್. ಆ ನಿಟ್ಟಿನಲ್ಲಿ ಈ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಹಾಗೆಯೇ ಆ ಕಾರ್ಗಿಲ್ನಲ್ಲಿ ನಡೆದಂಥ ಯುದ್ಧಕ್ಕೆ ಕಾರಣಗಳಾಗಿರ್ಬೋದು, ಇದರ ಕುರಿತು ಮೊದಲಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
1: ಭಾರತ ದೇಶದ ಗಡಿ ಏನಿದೆ ಅಂದ್ರೆ, ಇವತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ, ಆ ಕಾಶ್ಮೀರದ ಗಡಿಗೆ ಬಹಳ ಹತ್ತಿರ ಅಂತದ್ದು ಕಾರ್ಗಿಲ್. ಎತ್ತರವಾದ ಪರ್ವತಗಳಿಂದ ಕೂಡಿರುವಂತ ಲಡಾಖಿನ ಭಾಗವಾಗಿರುವಂತದ್ದು ಕಾರ್ಗಿಲ್. ತುಂಬಾ ಶೀತದ ವಾತಾವರಣ ಇರುತ್ತೆ, ಹಲವಾರು ನದಿಗಳ ಇರುವಂತ ಪ್ರದೇಶ. ಪಾಕಿಸ್ತಾನದ ಗಿಲ್ಗಿಟ್ ಜೊತೆಗೆ ಗಡಿಯನ್ನು ಹಂಚಿಕೊಂಡು, ಲೇಹ್ ಜಿಲ್ಲೆಯ ಜೊತೆ ಗಡಿಯನ್ನು ಹಂಚಿಕೊಂಡು, ಜಮ್ಮು ಮತ್ತು ಹಿಮಾಚಲ್ ಪ್ರದೇಶಕ್ಕೆ, ದಕ್ಷಿಣದ ಕಡೆ ಹಿಮಾಚಲ್ ಪ್ರದೇಶಕ್ಕೆ ಗಡಿಯನ್ನು ಹಂಚಿಕೊಂಡಿರುವಂತ ಊರು ಕಾರ್ಗಿಲ್. ಶ್ರೀನಗರದಿಂದ 204 ಕಿಲೋಮೀಟರ್ ಪೂರ್ವಕ್ಕೆ ಇದೆ, ಲೇಹ್ನಿಂದ 234 ಕಿಲೋಮೀಟರ್ ಪಶ್ಚಿಮಕ್ಕೆ ಇದೆ. ಸಿಯರು ನದಿ ಎನ್ನುವ ಉಪನದಿ ಸುರು ನದಿ ಇಲ್ಲಿ ಹರಿಯುವಂತ ಅತಿ ಮುಖ್ಯವಾದ ನದಿ. ಕೆಲವೊಂದಲ್ಲಿ -20 ರಿಂದ -48 ಡಿಗ್ರಿ ವರೆಗೆ ತಾಪಮಾನ, ಅಷ್ಟು ಕಡಿಮೆ ಆಗಿ ತುಂಬಾ ಕೊರೆಯುವಂತ ಚಳಿ ಇರುತ್ತೆ. ಬೇಸಿಗೆಯಲ್ಲೂ ಅಷ್ಟೇ, ಅತ್ಯಂತ ಏನು ಬೇಸಿಗೆಯ ಬಿರುಸಿನ ಬಿಸಿಲೇನಿರೋದಿಲ್ಲ, ಹಗಲಲ್ಲೇ ಅತ್ಯಂತ ತುಂಬಾ ಒಳ್ಳೆಯ ವಾತಾವರಣ ಇರುತ್ತೆ. ಬೇಸಿಗೆ ಹೊತ್ತಿನಲ್ಲಿ ಚಳಿಗಾಲದ ಪ್ರದೇಶ ಈ ಕಾರ್ಗಿಲ್ ಪ್ರದೇಶ. ಒರಟಾದ ಭೂ ಪ್ರದೇಶ, ತೀವ್ರ ಶೀತ ಹವಾಮಾನ, ಕಡಿದಾದ ಬಂಜರು ಇಳಿಜಾರುಗಳು ಮತ್ತು ಸಂಚಿತ ಶಿಲಾ ರಚನೆಗಳನ್ನು ಹೊಂದಿರುವಂತಹ ಪ್ರದೇಶ ಕಾರ್ಗಿಲ್. ಇಲ್ಲಿ ಕೃಷಿ ಅತ್ಯಂತ ವಿರಳವಾಗಿದ್ದು ಕೆಲವೊಂದು ಹಣ್ಣು ಮತ್ತು ಹುಲ್ಲುಗಳನ್ನು ಮಾತ್ರ ಬೆಳೆಯುತ್ತಾರೆ. ಈಗಾಗಲೇ ಹೇಳಿದಿರುವಂತೆ ಬೇಸಿಗೆ ಕಾಲದಲ್ಲೂ ಸಹ ರಾತ್ರಿ ಅತ್ಯಂತ ತಂಪಾಗಿರುತ್ತದೆ. ಇದು ಕಾರ್ಗಿಲ್ ಪ್ರದೇಶದ ಕಿರು ಪರಿಚಯ. ಕಾರ್ಗಿಲ್ ವಿವಾದ ಇದು ಹೇಗಾಯ್ತು, ಯುದ್ಧ ಹೇಗಾಯ್ತು ಅಂದ್ರೆ, ಕಾಶ್ಮೀರ ವಿವಾದವನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡ ಕಾರ್ಯತಂತ್ರದ ಭಾಗವೇ ಕಾರ್ಗಿಲ್ ಯುದ್ಧಕ್ಕೆ ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನಿ ಸೈನಿಕರು ಮತ್ತು ಅರೆಸೇನಾ ಪಡೆಗಳು ಇದೇನಿದೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನಿದೆ LOC ಅಂತ, ಆ ಮೂಲಕ ಕಾರ್ಗಿಲ್ ಪ್ರದೇಶಕ್ಕೆ ರಹಸ್ಯವಾಗಿ ನುಸುಳಿದ್ದರಿಂದ ಕಾರ್ಗಿಲ್ ಯುದ್ಧ ಸಂಭವಿಸಿತು. ಏನೊಂದು ಕಾಶ್ಮೀರದ ವಿವಾದ ಅಂತ ಏನೊಂದು ಪಾಕಿಸ್ತಾನ ಇಡೀ ಪ್ರಪಂಚಕ್ಕೆ ಪ್ರಚುರಪಡಿಸ್ತಿದೆ, ಕಾಶ್ಮೀರದ ಒಂದು ವಿವಾದ ತನಗೆ ಸೇರ್ಬೇಕು ಅಂತ. ಅವರು ಕಪೋಲ ಕಲ್ಪಿತ ರೀತಿಯಲ್ಲಿ ಕಾಶ್ಮೀರ ವಿವಾದವನ್ನ ಏನು ಹೊತ್ತಿ ಉರಿಸಿಕೊಂಡು ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಪಾಕಿಸ್ತಾನ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಒತ್ತಡದ ತಂತ್ರವನ್ನ ಹೊರಡ್ಬೇಕು ಅಂತ ಹೇಳಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ನಮ್ಮ ಕಾಶ್ಮೀರದ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಅಂತ ಒಂದು ಏನೊಂದು ಜಾಗ ಇದೆ, ಅದರ ಮೂಲಕ ಕಾರ್ಗಿಲ್ಗೆ ಪಾಕಿಸ್ತಾನದ ಸೈನಿಕರು ಮತ್ತೆ ಅರೆಸೇನಾ ಪಡೆಗಳು ಬರ್ತಾರೆ. ದುರದೃಷ್ಟ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಅಂದ್ರೆ ಇಂಟೆಲಿಜೆನ್ಸ್ ಈ ವಿಷಯದಲ್ಲಿ ಇದನ್ನ ಗುರುತಿಸುವಲ್ಲಿ ವಿಫಲರಾಗ್ತಾರೆ. ಇವರು ಬಂದಿರೋದು ನಮ್ಮ ಸೈನ್ಯಕ್ಕೆ ಗೊತ್ತೇ ಇರೋದಿಲ್ಲ, ಅಲ್ಲಿ ಕುರಿಗಳನ್ನ ಕಾಯುವಂತ ಜನರು ಇದನ್ನ ಗಮನಿಸಿ ಈ ವಿಷಯವನ್ನ ಸೈನ್ಯಕ್ಕೆ ತಿಳಿಸಿದಾಗಲೇ ನಮ್ಮ ಸೈನ್ಯಕ್ಕೆ ಗೊತ್ತಾಗಿದ್ದು ಪಾಕಿಸ್ತಾನದಿಂದ ಸೈನಿಕರು ಮತ್ತು ಅರೆ ಸೈನ್ಯ ಪಡೆಗಳು ಲೈನ್ ಆಫ್ ಕಂಟ್ರೋಲ್ ಮೂಲಕ ಕಾರ್ಗಿಲ್ ಪ್ರದೇಶವನ್ನು ತಲುಪಿದ್ದಾರೆ ಅಂತ. ಈ ರೀತಿ ಆಯ್ತು. ಅವರ ಉದ್ದೇಶ ಏನಿತ್ತು ಅಂದ್ರೆ ಶ್ರೀನಗರ ಮತ್ತು ಲೇಹ್ ಹೆದ್ದಾರಿಯ ಸಂಪರ್ಕವನ್ನು ಕಡಿತಗೊಳಿಸುವುದು, ಎತ್ತರದಲ್ಲಿರುವಂತ ಅಂದ್ರೆ ಕಣಿವೆ ಪರ್ವತಗಳ ಎತ್ತರದಲ್ಲಿರುವಂತಹ ಹೊರ ಠಾಣೆಗಳನ್ನು ವಶಪಡಿಸಿಕೊಳ್ಳುವುದು. ಚಳಿಗಾಲದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ -40 ತನಕ ಹೋಗೋದ್ರಿಂದ ಅತಿ ಎತ್ತರದ ಅತ್ಯಂತ ಅಪಾಯಕಾರಿ ಪರ್ವತದಲ್ಲಿರುವಂತಹ ಹೊರ ಠಾಣೆಗಳ ಗಸ್ತು ಇಲ್ಲದ ಸಮಯದಲ್ಲಿ, ಅಂದ್ರೆ ಇದು ಎರಡೂ ದೇಶಗಳು ಮಾಡಿಕೊಂಡಿರುವಂತ ಒಪ್ಪಂದ ಭಾರತ ಮತ್ತೆ ಪಾಕಿಸ್ತಾನ. ಅತ್ಯಂತ ಚಳಿಗಾಲದಲ್ಲಿ ಏನು -40 ಅದಕ್ಕಿಂತ ತುಂಬಾ ಕಡಿಮೆ ಆಗುತ್ತೆ, -40 ಇನ್ನೂ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತ ಎತ್ತರದ ಪರ್ವತ ಪ್ರದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಸ್ಥಳದಲ್ಲಿ ಪರಸ್ಪರ ಎರಡೂ ದೇಶಗಳು ಗಸ್ತುಗಳನ್ನ ಮಾಡೋದಿಲ್ಲ ಅಂತ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಪ್ಪಂದವನ್ನು ಸಹ ಮುರಿದು ಈ ಕಾರ್ಗಿಲ್ ಪ್ರದೇಶಕ್ಕೆ ಪಾಕಿಸ್ತಾನದ ಸೈನ್ಯ ಮತ್ತು ಅರೆ ಸೈನ್ಯ ಪಡೆ ಬರುತ್ತೆ. 1999 ಮೇ ಆರಂಭದಲ್ಲಿ ಸ್ಥಳೀಯ ಕುರುಬರು ಮತ್ತೆ ಕೊನೆಗೆ ಭಾರತೀಯ ಗಸ್ತು ಪಡೆಯು ಸಹ ಈ ಒಳನುಸುಳಿಕೋಳೆಯನ್ನು ಪತ್ತೆ ಹಚ್ಚತ್ತೆ. ಒಳನುಸುಳಿಕಾರರ ಒಂದು ಸೈನ್ಯ ಏನಿತ್ತೆ ಅದನ್ನ ಭಾರತೀಯ ಸೈನ್ಯ ಆಪರೇಷನ್ ವಿಜಯ್ ಪಸರಿನಲ್ಲಿ ಪ್ರತಿದಾಳಿಯ ಕಾರ್ಯತಂತ್ರವನ್ನ ಪ್ರಾರಂಭಿಸುತ್ತೆ. ಇದಿಷ್ಟು ಕಾರ್ಗಿಲ್ ಪ್ರದೇಶದ ಪರಿಚಯ ಮತ್ತು ಯುದ್ಧಕ್ಕೆ ಕಾರಣಗಳು ಇದಿಷ್ಟು ಬರುತ್ತೆ.
0: ಸರಾಗಿದ್ರೆ 1999 ಮೇ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಗಳಲ್ಲಿ ಯಾವ್ಯಾವ ಸೇನೆಗಳು ಆ ಯುದ್ಧಗಳಲ್ಲಿ ಭಾಗವಹಿಸ್ತವೆ ಸರ್? ಆ ಸಮಯದ ಒಂದು ಬಿಗುವಿನ ವಾತಾವರಣ ಆಗಿರ್ಬೋದು ಹೇಗಿತ್ತು ಆ ಪ್ರದೇಶದಲ್ಲಿ?
1: ಆ ಸಂದರ್ಭದಲ್ಲಿ ಭಾರತ ಸೈನ್ಯದಲ್ಲಿ ಭೂ ಸೈನ್ಯ ಮತ್ತು ವಾಯುಸೇನೆ ಎರಡೂ ಸಹ ಅತ್ಯಂತ ಪ್ರಬಲ

0: ವಾಗಿ ಅದಕ್ಕೆ ಪ್ರತಿರೋಧವನ್ನ, ಪಾಕಿಸ್ತಾನದ ಆಕ್ರಮಣಕ್ಕೆ ಪ್ರತಿರೋಧವನ್ನು ಒಡ್ಡಿ ಹಾಗೆ ನಮಗೆ ಜಯವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾದ್ರೆ ಒಂದು. ಎರಡನೇದಲ್ಲಿ ನೌಕಾ ಸೈನ್ಯ ಸಹ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನದ ನೌಕಾ ಸೈನ್ಯ ನಮ್ಮ ನೌಕಾದಳಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿದ್ದೇ ಆದ್ರೆ ಆ ಸಂದರ್ಭಕ್ಕೂ ಎದುರಿಸಬೇಕು ಅಂತೇಳಿ ನೌಕಾದಳವು ಸಹ ಸುಸಜ್ಜಿತವಾಗಿರುತ್ತದೆ. ಅದರ ಜೊತೆಯಲ್ಲಿ ನಮ್ಗೆ ಹಲವಾರು ವಿಷಯಗಳನ್ನ ಈ ವಿಷಯದಲ್ಲಿ ತಿಳ್ಕೋಬೇಕು. ಆಪರೇಷನ್ ವಿಜಯ್ ಮತ್ತೆ ಆಪರೇಷನ್ ಸಫೇದ್ ಸಾಗರ್ ಈ ಯೋಜನೆಯಲ್ಲಿ ಭಾರತದ ಸಶಸ್ತ್ರ ಪಡೆಗಳ ಪ್ರಾಥಮಿಕ ಶಾಖೆಗಳು ಭಾರತೀಯ ವಾಯುಪಡೆ, ಅಸ್ಸಾಂ ರೈಫಲ್ ಇದು ಪಾಲ್ಗೊಂಡಿತ್ತು, ಮತ್ತೆ ಗೂರ್ಖಾ ರೈಫಲ್, ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ರಜಪುತಾನ ಮತ್ತೆ ಗರ್ವಾಲ್ ರೈಫಲ್ ನೇರ ದಾಳಿಯನ್ನ ನಡೆಸಿತು. ಪ್ಯಾರಾಚೂಟ್ ಮತ್ತು ಲಡಾಖ್ ಸ್ಪೋರ್ಟ್ಸ್ ಘಟಕಗಳು ಸಹ ಅಪಾಯದ ವಿಚಕ್ಷಣ ಮತ್ತು ವಿಶೇಷ ದಾಳಿಗಳನ್ನು ನಡೆಸಿರುತ್ತದೆ. MI-97, MIC-21, MiG-21, MiG-27 ಮತ್ತೆ ಮಿರಾಜ್ 2000 ಅಂತಹ ಫೈಟರ್ ಜೆಟ್ ವಿಮಾನಗಳನ್ನು ಸಹ ಬಳಸಿ ಬಾಂಬ್ಗಳ ಪ್ರತಿದಾಳಿಯನ್ನ ನಡೆಸಲಾಯಿತು.
1: ಸರ್, ಹಾಗಿದ್ರೆ ಯುದ್ಧದ ಸಮಯದಲ್ಲಿ ಏನು ಕಾರ್ಗಿಲ್ ಪ್ರದೇಶ ಬಹಳಷ್ಟು ಶೀತವನ್ನ ಹೊಂದಿದಂತಹ ಪ್ರದೇಶ, -20 ಡಿಗ್ರಿಯಿಂದ 40 ಡಿಗ್ರಿ ತನಕ ತಲುಪುವಂತ ಪ್ರದೇಶ ಅದಾಗಿತ್ತು. ಆ ನಿಟ್ಟಿನಲ್ಲಿ ಸೈನಿಕರು ಅಲ್ಲಿ ಎದುರಿಸುತ್ತಿದ್ದಂತಹ ಭೌಗೋಳಿಕ ಹಾಗೂ ಹವಾಮಾನದ ಸವಾಲುಗಳು ಹೇಗಿರ್ತಾ ಇತ್ತು?
0: ಆ ಸಂದರ್ಭದಲ್ಲಿ ಚಳಿಗಾಲ ಮುಂದುವರೆದಿರುತ್ತೆ. ಆ ಪ್ರದೇಶಗಳಲ್ಲಿ ಚಳಿಗಾಲ ನಮ್ಮಲ್ಲಿ ತರದ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ಮುಗಿಯುತ್ತಿಲ್ಲ. ಚಳಿಗಾಲ ಅನ್ನೋದು ಮುಂದುವರೆದ ಭಾಗ ಆಗಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಬೇಸಿಗೆಗಾಲದಲ್ಲಿ ಸಹ ಅತ್ಯಂತ ತಂಪಾಗಿರುತ್ತೆ, ಚಳಿಗಾಲದ ವಾತಾವರಣವೇ ಇರುತ್ತೆ. ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನ ನಮ್ಮ ಸೈನ್ಯ ಎದುರಿಸಬೇಕಾಯ್ತು. ಒಂದು, ಅವರಿಗೆ ಈ ಯುದ್ಧದ ಮುನ್ಸೂಚನೆ ಇಲ್ಲದ ಏಕಾಏಕಿ ತಯಾರಿಯನ್ನ ಮಾಡ್ಕೋಬೇಕಾಗಿ ಬಂತು. GPS ನ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಅಮೆರಿಕದ ಸಹಾಯವನ್ನ ಕೇಳ್ಕೊಂಡ್ವಿ, ಆದ್ರೆ ಅಮೆರಿಕ GPS ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ನಿರಾಕರಿಸ್ತು. ಯಾಕೆಂದ್ರೆ ನಾವು ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇಂದ, ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿಗೆ ನಾವು ಹೋಗ್ಬೋದು, ಲೈನ್ ಆಫ್ ಕಂಟ್ರೋಲ್ ಅನ್ನ ಮೀರಿ ನಾವು ಹಾಗಾಗಿ GPS ಅನ್ನ ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು. ನಾವೇ ನಮ್ಮ ದೇಶವೇ ತನಗೆ ಇರುವಂತ ಕೌಶಲ್ಯ ಮತ್ತೆ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಯಾವ್ಯಾವ ಪೋಸ್ಟ್ ಗಳಲ್ಲಿ ಪಾಕಿಸ್ತಾನದ ಸೈನ್ಯ ಇರಬಹುದು ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲೆಲ್ಲ ಯುದ್ಧಗಳನ್ನ ಮಾಡ್ತಾರೆ. ಮತ್ತೆ ಇಸ್ರೇಲ್ ನಿರ್ಮಿತ ಮಾನವರಹಿತ ವೈಮಾನಿಕ ವಾಹನಗಳನ್ನ ಇಸ್ರೇಲ್ ನಮ್ಗೆ ಕೊಡತ್ತೆ. ಅದೇ ರೀತಿ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಮಿರಾಜ್ 2004, ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಬಾಂಬ್ಗಳಿಂದ ಸಂಯೋಜಿಸಲ್ಪಟ್ಟ ಮುಖ್ಯ ವಾಹಿನಿಯ ಯುದ್ಧ ವಿಮಾನ MiG-21, MiG-27 ಮತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಮಾನವರಹಿತ ವಿಮಾನಗಳು, ಅದೇ ರೀತಿಯಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ಸರ್ವಿಲಿಯನ್ಸ್ ಮೆಥಡ್ಸ್ ಅಂದ್ರೆ ಮಾನವರಹಿತ ವೈಮಾನಿಕ ಇದರಲ್ಲಿ ಕ್ಷೇತ್ರದಲ್ಲಿ ಬೇಹುಗಾರಿಕೆ ಸರ್ವಿಲೆನ್ಸ್ ಕಣ್ಗಾವಲನ್ನು ಮಾಡುವಂತ ವ್ಯವಸ್ಥೆ, ಇದನ್ನೆಲ್ಲ ನಾವು ಅಳವಡಿಸಿಕೊಂಡು ಶತ್ರುಗಳು ಇನ್ನು ಬಗಲಿಗೆ ಏನು ಬಂದ್ಬಿಟ್ಟಿದ್ರು ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ತಡೆ ಹಿಡಿದು ಅವರನ್ನ ಹಿಂದಕ್ಕೆ ಕಳಿಸ್ತ ಹಲವಾರು ಏನೊಂದು ಗೋಲ್ ಪಾಯಿಂಟ್ ಗಳನ್ನ ಅವರು ವಶಪಡಿಸಿಕೊಂಡಿದ್ರು. ಉದಾಹರಣೆಗೆ ಗನ್ ಹಿಲ್ ಅಂತ 0.48-0.75 ಅಂದ್ರೆ 0.48-0.75 ಅಂತ ಅದಕ್ಕೆ ಹೆಸರು. ಅದೇ ರೀತಿಯಲ್ಲಿ ಅದನ್ನ July 7, 1999 ವಶಪಡಿಸಿಕೊಂಡ್ರು. ಅದೇ ರೀತಿ ಮುಂದಕ್ಕೆ ಹೋಗ್ಬೇಕಂದ್ರೆ ಟೈಗರ್ ಹಿಲ್ ಇದಂತಹ ವಶಪಡಿಸಿಕೊಂಡ್ರು. ಇನ್ನು ಹಲವಾರು ತುಂಬಾ ಅತ್ಯಂತ ಪ್ರಮುಖವಾದ ಪೋಸ್ಟ್ ಗಳು ಪರ್ವತದ ಶ್ರೇಣಿಯಲ್ಲಿ ನಮ್ಮ ಸೈನ್ಯದ ನೆಲೆಗಳೇನಿತ್ತು ಅದನ್ನೆಲ್ಲ ವಶಪಡಿಸಿಕೊಂಡಿದ್ರು ಪಾಕಿಸ್ತಾನದವರು. ಅಲ್ಲೆಲ್ಲ ಅವರನ್ನ ಸಲ್ಲಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಆ ಪರ್ವತಗಳನ್ನ ವಶಪಡಿಸಿಕೊಂಡಿದ್ರ ಸಂಕೇತವಾಗಿ ಭಾರತ ಯಶಸ್ವಿಯಾಗ್ತಾರೆ. ಇದರ ಜೊತೆಗೆ ಏನಾಯಿತು ಅಂದ್ರೆ ರಸ್ತೆ ಮಾರ್ಗದ ಮೂಲಕ ಹೆಚ್ಚಿನ ಉಪಯೋಗ ಮುಂತಾದ ರಸ್ತೆಗಳೇ ಇಲ್ಲ ಪರ್ವತ ಪ್ರದೇಶ, ಹಲವಾರು ಕಡೆ ರಸ್ತೆಗಳಿತ್ತು, ಅಲ್ಲಿ ಹೋಗಿ ಭೂಸೈನ್ಯ ಯುದ್ಧ ಮಾಡ್ತು. ಆದ್ರೆ ಸಿಕ್ಕಾದ ಕಿರಿದಾದ ಪರ್ವತಗಳು ಸಣ್ಣ ಸಣ್ಣ ರಸ್ತೆಯು ಮಾಡ್ಲಿಕ್ಕೆ ಅವಕಾಶ ಇರೋ ಪ್ರದೇಶದಲ್ಲಿ ಭಾರತದ ವಾಯುಸೇನೆ ಪ್ರತಿ ಪ್ರಹಾರವನ್ನ ಪ್ರತಿ ದಾಳಿಯನ್ನ ಮಾಡಿ ಪಾಕಿಸ್ತಾನ ಏನೊಂದು ಆಕ್ರಮಿತ ಪ್ರದೇಶಗಳು ಆಗೋಗಿತ್ತಾಗ್ಲೇ ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಅದನ್ನ ಮರು ವಶಪಡಿಸಿಕೊಂಡು ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವಂತ ಅತ್ಯಂತ ಯಶಸ್ವಿ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ನೌಕಾಪಡೆ ಈಗಾಗ್ಲೇ ಹೇಳಿದ್ರೆ ನೌಕಾಪಡೆ ಸಹ ಬೇರೆ ಬೇರೆ ಕಡೆ ಪಾಕಿಸ್ತಾನದಿಂದ ಆಕ್ರಮಣ ಆದ್ರೆ ನೌಕಾಪಡೆ ಸಹ ಅವರನ್ನ ಎದುರಿಸಲಿಕ್ಕೆ ಸುಸಜ್ಜಿತವಾಗಿತ್ತು. ಅದಕ್ಕೆ ಆಪರೇಷನ್ ತಲ್ವಾರ್ ಅಂತ ಹೆಸರನ್ನ ಇಟ್ಟಿದ್ರು. ಈ ರೀತಿ ಯುದ್ಧದ ಸಮಯದಲ್ಲಿ ಭಾರತ ಸೈನ್ಯ ಆ ತಂತ್ರಜ್ಞಾನದ ವಿಷಯವನ್ನು ಬಳಕೆ ಮಾಡಿಕೊಳ್ತು, ವಿದೇಶಗಳಾಗ ಇಸ್ರೇಲಿನ ನೆರವನ್ನ ಪಡ್ಕೊಳ್ತು, ತನ್ನ ಸ್ವಸಾಮರ್ಥ್ಯವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಅತ್ಯಂತ ಸಮರ್ಥವಾಗಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಯಿತು ನಮ್ಮ ಸೈನ್ಯ.
1: ಸರ್, ಹಾಗಿದ್ರೆ ಇದು ಒಟ್ಟು ಎಷ್ಟು ದಿನಗಳ ಕಾಲ ಯುದ್ಧ ನಡೆಯಿತು? ಆ ಸಂದರ್ಭದಲ್ಲಿ ಸೈನಿಕರಿಗೆ ಅಗತ್ಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡೋದಾಗಿರ್ಬೋದು, ತದನಂತರ ಯುದ್ಧ ಮುಗಿದ ನಂತರ ಒಂದು ಜಯದ ವಾತಾವರಣ, ಸಂಭ್ರಮದ ವಾತಾವರಣ ಆ ಸಮಯದಲ್ಲಿ ಹೇಗಿತ್ತು ಸರ್?
0: ಸುಮಾರು 70 ದಿನಗಳಕ್ಕೂ ಹೆಚ್ಚು ಕಾಲ ನಡೀತು. ಆ ಸಂದರ್ಭದಲ್ಲಿ ನಾವು ಬೊಫೋರ್ಸ್

ಬೇಕಾಗಿರುವಂತ ವಸ್ತುಗಳು ಅಂತ ಹೇಳಿ ಅದನ್ನೆಲ್ಲ ಪಡ್ಕೊಂಡು ತನ್ನ ಬದ್ಧತೆಯನ್ನ ಪ್ರದರ್ಶಿಸಿತು. ಅದ್ರ ಜೊತೆಗೆ ನಮ್ಮ ಸೈನಿಕರು ಸಹ ಅತ್ಯಂತ ಕಷ್ಟಕರ ಚಾಲೆಂಜಿಂಗ್ ಸಿಚುಯೇಷನ್ ಅಂತ ಹೇಳಿದ್ರು, ಅತ್ಯಂತ ಸ್ಪರ್ಧಾತ್ಮಕವಾದ ವಾತಾವರಣದಲ್ಲಿ ಯುದ್ಧವನ್ನ ಮಾಡಿದ್ರು.

0: ಯುದ್ಧದಲ್ಲಿ ಜಯಗೊಂಡಂತಹ ಸಂದರ್ಭ ಆಗಿರ್ಬೋದು ಸರ್, ಆ ಸಂದರ್ಭದಲ್ಲಿ ದೇಶದಲ್ಲಾದಂತಹ ಸಂಭ್ರಮ ಆಗಿರ್ಬೋದು ಹೇಗಿತ್ತು?
1: ಯುದ್ಧ ನಡೀತಿರ್ಬೇಕಾದ್ರೆ ದೇಶದಲ್ಲಿ ಅತ್ಯಂತ ಸಂಭ್ರಮದ ವಾತಾವರಣ ಇತ್ತು. ಸೈನಿಕರನ್ನ ಸೈನ್ಯವನ್ನ ಹುರಿದು ಮುಸ್ತಾ ಇದ್ರು, ಹಲವಾರು ರೀತಿಯಲ್ಲಿ ಯುದ್ಧಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಎಲ್ಲಾ ಕಡೆ ಸೈನಿಕರಿಗೆ ಮನೋಸ್ಥೈರ್ಯ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಯುದ್ಧವನ್ನ ಗೆದ್ದ ಮೇಲಂತೂ ಎಲ್ಲಾ ಕಡೆ ನಮ್ಮಲ್ಲಿ ವಿಜಯದ ಆಚರಣೆ ಆಯ್ತು. ಎಲ್ಲಾ ಸೈನ್ಯದಲ್ಲಿ ಈ ಯುದ್ಧದಲ್ಲಿ ಗೆದ್ದಂತವ್ರು ಅವರಿಗೆ ಮತ್ತೆ ಸಾಕಷ್ಟು ಸಹಾಯವನ್ನ ಸರ್ಕಾರವು ಮಾಡ್ತು. ಆಯಾ ಊರಿನಲ್ಲಿ ಯಾವ್ಯಾವ ಊರಿನವರಾಗಿದ್ರು ಅವರು, ಆಯಾ ಊರಿನಲ್ಲಿ ಸಂಘಟನೆಗಳು ಬೇರೆ ಬೇರೆ ಅವರೆಲ್ಲ ಅವ್ರಿಗೆ ಸನ್ಮಾನವನ್ನ ಅವ್ರ ಕುಟುಂಬಕ್ಕೆ ಮಾಡಿದ್ರು, ಅವ್ರ ಕುಟುಂಬಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಹಾಯವನ್ನು ಸಹ ಮಾಡಿದ್ರು. ಎಲ್ಲ ಕಡೆ ಯುದ್ಧದಲ್ಲಿ ಗೆದ್ದು ಬಂದ ವೀರ ಮರಣವನ್ನು ಅಪ್ಪಿದಂತ ಕುಟುಂಬ ಸದಸ್ಯರಿಗೆ ಸನ್ಮಾನಗಳನ್ನು ಮಾಡಿದ್ರು. ಯುದ್ಧದಲ್ಲಿ ಗೆದ್ದು ವಾಪಸ್ ಬಂದಂತ ಸೈನಿಕರಿಗೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಸನ್ಮಾನವನ್ನು ಮಾಡಿದ್ರು. ಈ ರೀತಿ ಎಲ್ಲ ರೀತಿಯಲ್ಲಿ ಯುದ್ಧ ನಡಿಬೇಕಾದ್ರೂ ಅವರಿಗೆ ಪ್ರೋತ್ಸಾಹವನ್ನು ತುಂಬಿ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿದ್ರು. ಎಲ್ಲ ರೀತಿಯ ಪ್ರಯತ್ನ ಆಯ್ತು. ಯುದ್ಧ ಎದ್ದ ಮೇಲೂ ಸಹ ಅವರ ಜೊತೆ ದೇಶ ಮತ್ತೆ ಜನತೆ ಸಮಾಜ ಅವ್ರ ಜೊತೆ ನಿಂತ್ಕೊಳ್ತು.
0: ಸರ್, ಹಾಗೇನೆ ಯುದ್ಧದಲ್ಲಿ ಜಯ ಗಳಿಸಿದ್ದು ಯುದ್ಧದ ಸಂಭ್ರಮದ ಜೊತೆಗೆ ಬಹಳಷ್ಟು ಯೋಧರುಗಳು ಆ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದಂತಹ ಪ್ರಮುಖ ಯೋಧರುಗಳಾಗಿರ್ಬೋದು, ಅವರುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
1: ಈ ಯುದ್ಧದಲ್ಲಿ ಒಟ್ಟು 527 ಜನ ಸೈನಿಕರು ಭಾರತದ ಸೈನ್ಯದಿಂದ ವೀರ ಮರಣವನ್ನ ಅಪ್ಪಿದ್ರು. ಅದರಲ್ಲಿ ಪರಮವೀರ ಚಕ್ರವನ್ನು ಪಡ್ಕೊಂಡಂತ ವಿಕ್ರಮ್ ಬಾತ್ರ, ಮನೋಜ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಪ್ರಸಾದ್, ಯೋಗೇಂದ್ರ ಸಿಂಗ್ ಯಾದವ್ ಇವರು ಮುಖ್ಯವರಾದಂತರು. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಅನುಜ್ ನಯ್ಯರ್, ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಕ್ಯಾಪ್ಟನ್ ಹನೀಫುದ್ದೀನ್, ಮತ್ತೆ ಮೇಜರ್ ಮರಿಯಪ್ಪನ್ ಸರವಣನ್, ಮತ್ತೆ ಕ್ಯಾಪ್ಟನ್ ಗೊಗೋಯಿ, ಜಿಂಬು ಗೊಗೋಯಿ ಇವರು ಪ್ರಮುಖರಾದಂತವ್ರು. ಒಟ್ಟು 527 ಜನ ಇದರಲ್ಲಿ ವೀರಮರಣವನ್ನು ಅಪ್ಪಿದ್ರು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವ್ರ ಬಗ್ಗೆ ಏನೊಂದು ಪದಕಗಳು ಮತ್ತೆ ಪರಮವೀರ ಪ್ರಶಸ್ತಿಗಳು ಬಂತು, ಅದ್ರ ಜೊತೆಯಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲಿ ಇರುವಂತಹ ಹಲವಾರು ನೂರಾರು ದ್ವೀಪಗಳಿದೆ. ಅದರಲ್ಲಿ ಕೆಲವೊಂದು ದ್ವೀಪಗಳಿಗೆ ಹುತಾತ್ಮರಾದ ಪರಮವೀರ ಚಕ್ರವನ್ನು ಪಡೆದಂತಹ ಸೌರಭ್ ಕಾಲಿಯಾ ಇರ್ಬೋದು, ಅದೇ ರೀತಿಯಲ್ಲಿ ವಿಕ್ರಮ್ ಬಾತ್ರಾ ಇರ್ಬೋದು, ಮನೋಜ್ ಪಾಂಡೆ ಇವರ ಹೆಸರಂತಹ ದ್ವೀಪಗಳಿಗೆ ಈಗ 2024 ಇಸ್ವಿಯಲ್ಲಿ ಇಟ್ಟಿದ್ದಾರೆ.
0: ಸರ್, ಹಾಗಿದ್ರೆ ಈಗ ಯುದ್ಧ ಮುಗಿದು ಅಥವಾ ಯುದ್ಧದಲ್ಲಿ ಜಯ ಗಳಿಸಿ ಹತ್ರ 30 ಆಗ್ಲಿಕ್ಕೆ ಬಂತು, ಆದ್ರೂ ಕೂಡ ಕಾರ್ಗಿಲ್ ವಿಜಯ ಅನ್ನೋದಾಗಿರ್ಬೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಸರ್. ಅದಕ್ಕೆ ಅದರದಾದಂತ ಗೌರವವನ್ನು ನಾವು ಇಲ್ಲಿಗೂ ಕೊಡ್ತಾ ಬರ್ತೇವೆ. ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಈ ಕಾರ್ಗಿಲ್ ವಿಜಯ ದಿನದ ಮಹತ್ವ ಆಗಿರ್ಬೋದು, ಅಲ್ಲಿ ತಮ್ಮ ಬಲಿದಾನವನ್ನು ಕಂಡಂತಹ ಯೋಧರಾಗಿರ್ಬೋದು, ಇಂದಿಗೂ ಸಹ ಆ ಪ್ರದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಸೈನಿಕರುಗಳಿಗೆ ಒಂದು ಗೌರವವನ್ನು ಸಲ್ಲಿಸೋದಾಗಿರ್ಬೋದು, ಇದೆಲ್ಲ ನಮ್ಮ ಯುವಕರಲ್ಲಿ ಅಗತ್ಯವಾದ ಒಂದು ವಿಷಯ ಆಗಿದೆ ಸರ್.
1: ಈ ವಿಷಯ ಹೇಳ್ಬೇಕಂದ್ರೆ ಕಾರ್ಗಿಲ್ ಯುದ್ಧಕ್ಕೆ ಒಟ್ಟು 200,000 ಜನ ಸೈನಿಕರನ್ನ ಸಿದ್ಧಗೊಳಿಸಲಾಯ್ತು ಯುದ್ಧಕ್ಕೆ. ಅವರು ಯಾವ ಸಂದರ್ಭದಲ್ಲಾದ್ರೂ ರಣಾಂಗಣಕ್ಕೆ ಯುದ್ಧ ಭೂಮಿಗೆ ಹೋಗ್ಬೇಕು ಅಂತ. ಅಂದ್ರೆ ಕಾರ್ಗಿಲ್ಲಿನ ಯುದ್ಧ ಎಷ್ಟು ಮಹತ್ವದ್ದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. 200,000 ಜನ ಸೈನಿಕರನ್ನೇ ಇದಕ್ಕೆ ಸಜ್ಜುಗೊಳಿಸಲಾಗಿತ್ತು ಅಂದ್ರೆ ಒಂದು ದೇಶದ ಗಡಿಯ ಸಾರ್ವಭೌಮತೆಯನ್ನ ಕಾಪಾಡ್ಲಿಕ್ಕೆ ಏನೊಂದು ಸೈನ್ಯ ಅತ್ಯಂತ ಮುಖ್ಯ. ಅದೇ ರೀತಿ ಆ ಸೈನ್ಯವನ್ನ ನಾವು ಗೌರವಿಸುವಂತದ್ದು, ಸೈನಿಕರನ್ನ ಗೌರವಿಸುವಂತದ್ದು, ಸೈನ್ಯಕ್ಕೆ ಸೇರ್ಕೊಳ್ಳಕ್ಕೆ ಸಮಾಜದ ನಮ್ಮಲ್ಲಿ ಏನೊಂದು ನವ ಯುವಕರಿದ್ದಾರೆ ಅವರಿಗೆ ಪ್ರೇರಣೆಯನ್ನ ಕೊಡುವಂಥದ್ದು, ಸೈನಿಕರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥದ್ದು, ದೇಶ ಮತ್ತೆ ಸಮಾಜ ಜನತೆ ಈ ದೇಶದ ಜನತೆ ಸೈನ್ಯದ ಜೊತೆಯಲ್ಲಿ ಇದೆ ಅಂತದ್ದು, ಮತ್ತೆ ಸೈನ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾದದ್ದು. ನಾವು ಸ್ವತಂತ್ರಗೊಂಡ ಮೇಲೆ 4-6 ಯುದ್ಧಗಳನ್ನ ನಾವು ಎದುರಿಸಿದ್ದೇವೆ. ಮಧ್ಯದ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಸ್ವತಂತ್ರ ಬಂದ ಹೊಸ್ಟಿಲ್ನಲ್ಲಿ ಆದಂತದ್ದು, ನಂತರ ಚೀನಾ ಜೊತೆ ಆದಂತ ಯುದ್ಧ,

0: ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿಗಳಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಆಗಿದಂತ ಈ ಕಾರ್ಗಿಲ್ ಯುದ್ಧ, ಈ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಸೈನ್ಯ ಅತ್ಯಂತ ಶೌರ್ಯ ಪರಾಕ್ರಮಗಳನ್ನ ಪ್ರದರ್ಶಿಸಿದೆ. ಮೊದಲೇ ವರ್ಷಗಳಲ್ಲಿ ಅಂದ್ರೆ ಚೀನಾ ಯುದ್ಧ ತನಕ ನಮ್ಮ ಸೈನ್ಯದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಾಗ್ಲಿ ಸೈನಿಕರಿಗೆ ಬೇಕಾಗಿರುವಂತ ವ್ಯವಸ್ಥೆ ಆಗ್ಲಿ ಸರಿಯಾಗಿ ಇರಲಿಲ್ಲ. ಸರಿಯಾಗಿ ಹಿಮಾಲಯದ ತಪ್ಪಲಿನಲ್ಲಿ ಆ ಮಂಜುಗಡ್ಡೆ ಮೇಲೆ ನಡಿಲಿಕ್ಕೆ ಬೇಕಾಗಿರುವಂತ ಶೂಗಳಾಗ್ಲಿ ಇರಲಿಲ್ಲ, ಗ್ಲೌಸ್ಗಳಾಗ್ಲಿ ಇರಲಿಲ್ಲ, ಸರಿಯಾದ ಪಿಸ್ತೂಲ್ಗಳು ಇರಲಿಲ್ಲ. ಎಲ್ಲಾ ಸಂದರ್ಭದಲ್ಲೂ ನಾವು ನಮ್ಮ ಸೈನಿಕರು ಅತ್ಯಂತ ಶ್ರದ್ಧೆಯಿಂದ ಮಾತೃಭೂಮಿಯ ಒಂದು ಪ್ರೀತಿಯಿಂದ ಗೌರವದಿಂದ ಯುದ್ಧವನ್ನ ಮಾಡಿದ್ದಾರೆ. ಸಾಕಷ್ಟು ನಮ್ಮ ವಿರೋಧಿ ದೇಶದ ಸೈನಿಕರನ್ನ ಮಣ್ಣು ಮುಚ್ಚಿದ್ದಾರೆ, ಅವರನ್ನ ಯುದ್ಧದಲ್ಲಿ ಸಂಹಾರ ಮಾಡಿದ್ದಾರೆ. ಇದಕ್ಕೆ ನೈತಿಕ ಬೆಂಬಲವನ್ನ ಜನತೆ ಕೊಡ್ಕೊಂಡು ಬಂದಿದೆ. ಈಗಂತೂ ಸರ್ಕಾರಗಳು ಸಾಕಷ್ಟು ಎಲ್ಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ, ರೆಡಾರ್ ವ್ಯವಸ್ಥೆಯನ್ನ, GPS ವ್ಯವಸ್ಥೆಯನ್ನ, ಮತ್ತೆ ಬೇಕಾಗಿರುವಂತ ಮಿಸೈಲ್ಗಳು, ಜಲಾಂತರ್ಗಾಮಿಗಳು, ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ತಂದು ಸೈನ್ಯವನ್ನ ಶಸ್ತ್ರಾಗಾರವನ್ನ ಸದೃಢಗೊಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಸೈನ್ಯದ ಬಗ್ಗೆ ಗೌರವ ಸಹ ಜಾಸ್ತಿ ಆಗ್ತಾ ಇದೆ. ಜನತೆ ಯಾವತ್ತೂ ನಮ್ಮ ದೇಶದ ಅಖಂಡತೆ ಸಾರ್ವಭೌಮತೆಯನ್ನ ಕಾಪಾಡಲಿಕ್ಕೆ ಸೈನ್ಯ ಅತ್ಯಂತ ಮುಖ್ಯ ಅನ್ನೋದು ತಿಳ್ಕೋಬೇಕು. ಸೈನಿಕರು ಅಂದ್ರೆ ಕೇವಲ ಸಂಬಳಕ್ಕೋಸ್ಕರ, ಅವರು ಜೀವಮಾನಕ್ಕೋಸ್ಕರ, ಜೀವನ ನಡೆಸಕ್ಕೋಸ್ಕರ ಸಂಬಳಕ್ಕೆ ಸೈನ್ಯವನ್ನು ಸೇರುತ್ತಾರೆ ಅನ್ನೋ ಭಾವನೆ ಯಾವ ಪ್ರಜೆಯು ಸಹ ಇಟ್ಕೋಬಾರ್ದು. ಸೈನ್ಯಕ್ಕೆ ಸೇರುವಂತದ್ದು ಒಂದು ದೇಶ ಪ್ರೇಮದ ಅತ್ಯಂತ ಪ್ರಮುಖ ಘಟ್ಟ, ಅತ್ಯಂತ ಎತ್ತರದ ಘಟ್ಟ. ಸೈನ್ಯಕ್ಕೆ ಸೇರಿ ಸೈನ್ಯದ ಮೂಲಕ ದೇಶ ಸೇವೆಯನ್ನ ಮಾಡುವಂಥದ್ದು, ದೇಶದ ಗಡಿಗಳನ್ನ ಸುರಕ್ಷಿತವಾಗಿ ಇಡುವಂಥದ್ದು, ವಿದೇಶದವರು ನಮ್ಮ ದೇಶಕ್ಕೆ ಬರದಂತ ರೀತಿಯಲ್ಲಿ ನಮ್ಮ ಜನತೆಯ ಮತ್ತು ಭೂಪ್ರದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಸೈನ್ಯ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಮಾಡುತ್ತೆ. ಸಿಯಾಚಿನ್ನಲ್ಲಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಲ್ಲಿಗೆ ಒಂದು ಊಟವನ್ನ ಕಳಿಸ್ಲಿಕ್ಕೆ ಸಹ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಗಡಿ ಕಾಯೋದು ಅಂತಂದ್ರೆ ಅದೇನು ಸುಲಭದ ವಿಷಯ ಅಲ್ಲ. ಕೇವಲ ಸಂಬಳವನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಯೂನಿಫಾರ್ಮ್ ಶಸ್ತ್ರಗಳನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಮುಂದೆ ಪೆನ್ಷನ್ ಕೊಡೋದಕ್ಕೋಸ್ಕರ ಸೈನ್ಯಕ್ಕೆ ಬರ್ತಾರೆ ಅನ್ನೋದು ಅತ್ಯಂತ ತಪ್ಪು ಕಲ್ಪನೆ. ಅದು ಹೆಚ್ಚಿನ ಜನರಲ್ಲಿ ಏನು ಆ ತರ ಇಲ್ಲ. ಅತ್ಯಂತ ಹೆಚ್ಚಿನ ಜನ ಸೈನ್ಯದ ಬಗ್ಗೆ ತುಂಬಾ ಗೌರವವಾದ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸೈನ್ಯವು ಸಹ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಗಡಿಗಳನ್ನ ಕಾದಿದೆ, ನಮ್ಮ ದೇಶದ ಭೂಪ್ರದೇಶಗಳನ್ನ ಕಾದ್ಕೊಂಡು ಬಂದಿದೆ. ಇದು ಇದೇ ರೀತಿ ಮುಂದುವರಿಬೇಕು. ಸೈನ್ಯದ ಮೂಲಕ ನಮ್ಮ ದೇಶದ ಅಖಂಡತೆ ಸಾರ್ವಭೌಮತೆಯನ್ನ ಕಾಪಾಡೋದು ಒಂದಾದ್ರೆ, ದೇಶದೊಳಗಿರುವಂತ ಪ್ರಜೆಗಳು ದೇಶಭಕ್ತಿಯನ್ನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ದೇಶ ಮುನ್ನಡೆಸಬೇಕು, ದೇಶ ಮುಂದೆ ಬರಬೇಕು, ದೇಶ ಪ್ರಗತಿಯ ಪಥಕ್ಕೆ ಹೋಗ್ಬೇಕು. ಅದಕ್ಕೆ ನನ್ನ ಕೊಡುಗೆಯೂ ಇದೆ. ನಾನೊಬ್ಬ ಸೈನಿಕನಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ಸೈನ್ಯಕ್ಕೆ ಸೇರಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ದೇಶದ ಪ್ರಗತಿಗೆ ನನ್ನ ಕೊಡುಗೆಯನ್ನು ಕೊಡ್ತೇನೆ ಅನ್ನೋ ಭಾವನೆಯನ್ನು ತಾಳ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ, ಒಟ್ಟಾರೆಯಾಗಿ ದೇಶದ ಜನತೆಗೆ ಈ ಸೈನ್ಯದ ಮಹತ್ವ ಆಗಿರ್ಬೋದು, ಸೈನ್ಯ ವೃತ್ತಿಯ ಒಂದು ಕರ್ತವ್ಯದ ಮಹತ್ವ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ಎರಡು ವಿಷಯನ ಇದರಲ್ಲಿ ಹೇಳಕ್ಕೆ ಮೊದಲು ನಾನು ಮುಂದಾಗ್ತೀನಿ. ಒಂದನೇ ವಿಷಯ ಏನಂತಂದ್ರೆ, ಮೊದಲು ಭಾರತ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ 1947 ಇಸಿ ಆಗಸ್ಟ್ 14 ಮಧ್ಯರಾತ್ರಿ ಬಂತು. ಅವಾಗ ನಮ್ಮದೇ ಅಂತ ಸೈನ್ಯ ಆಗ್ಲಿ ಅಥವಾ ನಮ್ಮದೇ ಆದಂತ ಒಂದು ಭದ್ರತೆ ವ್ಯವಸ್ಥೆ ಆಗ್ಲಿ ಯಾವುದು ಇರಲಿಲ್ಲ. ಎಲ್ಲದೂ ಬ್ರಿಟಿಷರು ನಿಯಂತ್ರಣ ಮಾಡ್ತಿದ್ರು. ಅದಕ್ಕೆ ಮುಂಚೆ ಹಲವಾರು ಕಡೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಅದಕ್ಕೆ ಮುಂಚೆ ವಿದೇಶಿ ಆಕ್ರಮಣಕಾರರು ಮಧ್ಯಕಾಲೀನ ಯುಗದಲ್ಲಿ ಏನು ಗಜನ ಮೊಹಮ್ಮದ್, ಗೌರಿ ಮೊಹಮ್ಮದ್, ಆ ಸಂದರ್ಭದಲ್ಲಿ ನಮ್ಮ ರಾಜ ಮಹಾರಾಜರು ಅವರ ಸೈನ್ಯ ಪ್ರತಿರೋಧವನ್ನು ಅಡ್ಡಿ ಯುದ್ಧಗಳನ್ನ ಮಾಡಿ ತಮ್ಮ ತಮ್ಮ ಸಂಸ್ಥಾನಗಳ ರಕ್ಷಣೆಯನ್ನ ಮಾಡಿಕೊಂಡ್ರು. ಈ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು, ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಕ್ರಾಂತಿಕಾರಿಗಳು, ಅವರು ಸಹ ಯುದ್ಧವನ್ನ ಮಾಡಿದ್ರು, ಯುದ್ಧಗಳನ್ನ ಹಾಗೆ ಸಜ್ಜತೆಯನ್ನ ಮಾಡಿದ್ರು, ಸೈನ್ಯಗಳನ್ನು ಸಹ ವಿದೇಶದಲ್ಲಿ ಕಟ್ಟಿದ್ರು. ಅಮೆರಿಕದಲ್ಲಿ ಗದರ್ ಸೈನ್ಯವನ್ನ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಆಕಾರದ ಅನಿವಾಸಿ ಭಾರತೀಯರ ಕಟ್ಟಿ ಭಾರತಕ್ಕೆ ಕಳಿಸಿ ಯುದ್ಧವನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತ ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಅದು ಸಫಲ ಆಗೋದಿಲ್ಲ. ಅದೇ ರೀತಿಯಲ್ಲಿ ಟೋಕಿಯೋದಲ್ಲಿ ಭಾರತ ರಾಷ್ಟ್ರೀಯ ಸೈನ್ಯವನ್ನ ರಾಜ್ ಬಿಹಾರಿ ಬೋಸ್ ಅವರು ಕಟ್ಟಿ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತೃತ್ವವನ್ನ ವರ್ಗಾಯಿಸಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ಅಲ್ಲಿ ಆ ಸೈನ್ಯವನ್ನ ಬಲಪಡಿಸಿ ಸಿಂಗಾಪುರ್ದಿಂದ ಭಾರತದ ಮಣಿಪುರಕ್ಕೆ ಇರುವ 4,000 ಕಿಲೋಮೀಟರ್ ದೂರದ ದುರ್ಗಮವಾದ ಮುಗಿಲು ಮುಟ್ಟುವ ಅಭೇದ್ಯವಾದ ಅರಣ್ಯ ಮತ್ತೆ ಪರ್ವತಗಳು, ಸಮುದ್ರ, ಮರುಭೂಮಿ, ಭಾರತದ ಅತಿದೊಡ್ಡ ನದಿ ಉದ್ದ ಅಗಲ ಮತ್ತೆ ನೀರಿನ ಲಭ್ಯತೆ ಮೇಲೆ ಬ್ರಹ್ಮಪುತ್ರ ನದಿಯಕ್ಕಿಂತ ದೊಡ್ಡದಾಗಿರುವಂತ ಬರ್ಮಾದ ಇರಾವತಿ, ಚಾಂದಿನ್, ಸಾಲ್ವಿನ್ ನದಿಗಳನ್ನು ದಾಟ್ಕೊಂಡು ಬಂದು ಯುದ್ಧಗಳನ್ನ ಮಾಡಿ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರ ಬಗ್ಗೆ ಯಾವ ಗೌರವ

0: ಗೌರವವನ್ನ ಇಟ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ. ಅದೇ ಗೌರವವನ್ನ ಸ್ವತಂತ್ರ ಭಾರತದಲ್ಲಿ ನಮ್ಮ ಗಡಿಗಳನ್ನ ಕಾಯ್ತಿರುವಂತ, ನಮ್ಮ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಯನ್ನ ನಿರಂತರವಾಗಿ ಕಾಯ್ತಿರುವಂತಹ ಸೈನ್ಯ ಏನಿದೆ, ಆ ಸೈನ್ಯದ ಬಗ್ಗೆಯೂ ನಾವು ಅದೇ ರೀತಿಯ ಗೌರವವನ್ನ ಇಟ್ಕೋಬೇಕು. ಅಂದ್ರೆ ಅವರು ಸಂಬಳ ಇಲ್ಲದೆ, ಸಾರಿಗೆ ಇಲ್ಲದೆ, ವೇತನ ಇಲ್ಲದೆ, ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಭಾರತದ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಯುದ್ಧಗಳನ್ನ ಮಾಡಿದ್ರು, ಕ್ರಾಂತಿಗಳನ್ನ ಮಾಡಿದ್ರು. ಇವತ್ತು ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಂತ ಸೈನ್ಯ ಸುಸಜ್ಜಿತವಾಗಿ ಭಾರತದ ಸಮಗ್ರತೆ ಅಖಂಡತೆಯನ್ನ ಕಾಪಾಡಿಕೊಂಡು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನ ನಿಭಾಯಿಸಿಕೊಂಡು ಬಂದಿದೆ. ಸೈನ್ಯದ ಬಗ್ಗೆ, ಸೈನ್ಯದ ಸೈನಿಕರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ನಾವು ಅದೇ ಗೌರವವನ್ನ ಇಟ್ಕೋಬೇಕು. ಅವರಿಗೆ ಹುರಿದುಂಬಿಸುವಂತ ಕೆಲಸ ಆಗಬೇಕು. ನಮ್ಮೂರಲ್ಲಿ ಯಾರಾದ್ರೂ ಸೈನ್ಯಕ್ಕೆ ಸೇರಿದವರು ಇದ್ರೆ ಅವ್ರು ಬಂದಾಗ ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ಮಾಡಿ ಅವ್ರಿಗೆ ಒಳ್ಳೆಯ ಮಾತನಾಡಿ ಅವ್ರಿಗೆ ಸ್ಫೂರ್ತಿಯನ್ನ ತುಂಬಬೇಕು. ನಮ್ಮ ಊರಿನವರು ನಮ್ಮ ಊರಿನವರು ಸೈನ್ಯಕ್ಕೆ ಸೇರಿದ್ದಾರೆ, ಅಲ್ಲಿ ಬ್ರಿಗೇಡಿಯರ್ ಆಗಿದ್ದಾರೆ, ಸೈನಿಕರಾಗಿದ್ದಾರೆ, ಅಥವಾ ಕ್ಯಾಪ್ಟನ್ ಆಗಿದ್ದಾರೆ, ಇನ್ನೊಂದು ಹವಾಲ್ದಾರ್ ಆಗಿದ್ದಾರೆ, ಯಾವುದೇ ಹುದ್ದೆಯಲ್ಲಿರಲಿ, ದೇಶದ ರಕ್ಷಣೆ ಮಾಡುವಂತ ನಮಗೆ ಸುಖ ನಿದ್ರೆಯನ್ನ ಕೊಡ್ಲಿಕ್ಕೆ ಅವರು ಆ ಗಡಿಯಲ್ಲಿ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಯಾರು ಇಲ್ಲ ಅಂದ್ರೆ ಪಕ್ಕದ ಊರಿನಲ್ಲಿ ಸೇರಿರ್ಬೋದು ಸೈನ್ಯಕ್ಕೆ, ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅವರು ಊರಿಗೆ ಬಂದಾಗ ಅವರನ್ನ ಭೇಟಿ ಮಾಡಿ ಅವರಿಗೆ ಹೆಮ್ಮೆಯಿಂದ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ತನ್ಮೂಲಕ ಸೈನ್ಯಕ್ಕೆ ಆತ್ಮಸ್ಥೈರ್ಯವನ್ನ ನಾವು ಪ್ರಜೆಗಳಾಗಿ ತುಂಬಬೇಕು. ಆ ಕೆಲಸವನ್ನ ನಿಮ್ಮ ಎಲ್ಲ ಕೇಳುಗರು, ನಿಮ್ಮ ಸಮುದಾಯ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರು, ನಿಮ್ಮ ಊರಿನ ಜನತೆ ಮಾಡಬೇಕು. ತನ್ಮೂಲಕ ದೇಶಭಕ್ತಿಯ ಭಾವನೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಅಲ್ಲಿ ಯುದ್ಧ ಶುರುವಾಗಲಿಕ್ಕೆ ಆದಂಥ ಕಾರಣಗಳಾಗಿರ್ಬೋದು, ಪಾಕಿಸ್ತಾನದ ಸೈನಿಕರು ಆ ಪ್ರದೇಶದ ಮೂಲಕ ಭಾರತದ ಕಾಶ್ಮೀರ ಪ್ರದೇಶಕ್ಕೆ ಬಂದಂತಹ ಸಂದರ್ಭ ಆಗಿರ್ಬೋದು, ತತ್ಕ್ಷಣದಲ್ಲಿ ಯುದ್ಧಕ್ಕೆ ನಮ್ಮ ಭಾರತೀಯ ಸೈನಿಕರು ಸಿದ್ಧಾಗಿ ಯಾವ ರೀತಿಯಾದಂಥ ಯುದ್ಧವನ್ನು ಆರಂಭ ಆಗುತ್ತೆ ಆ ಪ್ರದೇಶದಲ್ಲಿ, ಮತ್ತೆ ಸೈನಿಕರು ಯುದ್ಧ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಎದುರಾದಂಥ ಭೌಗೋಳಿಕ ಹಾಗೂ ಹವಾಮಾನ ಸವಾಲುಗಳಾಗಿರ್ಬೋದು, ಇರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಸೈನ್ಯ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜಯವನ್ನು ಗಳಿಸ್ತು, ಆ ಯುದ್ಧದಲ್ಲಿ ದೇಶಕ್ಕಾಗಿ ಯಾರೆಲ್ಲ ಪ್ರಮುಖ ಯೋಧರುಗಳು ಪ್ರಾಣತ್ಯಾಗವನ್ನು ಮಾಡಿದ್ರು, ಇಂದಿಗೂ ಕೂಡ ನಾವು ಆ ಯೋಧರುಗಳನ್ನು ಯಾವ ರೀತಿಯಂಥ ರೀತಿಯಲ್ಲಿ ಸ್ಮರಿಸಬೇಕು ಅನ್ನೋದು ಕುರಿತು, ಮತ್ತು ಇಂದಿನ ಯುವ ಪೀಳಿಗೆ ದೇಶ ಕಾಯುವಂಥ ಹಾಗೂ ಗಡಿ ಕಾಯುವಂಥ ಸೈನಿಕರನ್ನ ಯಾವ ರೀತಿಯ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು, ಇದರಿಂದ ಅವರ ಒಂದು ದೇಶಭಕ್ತಿ ಆಗಿರ್ಬೋದು, ಒಂದು ದೇಶದ ಮೇಲಿನ ಕರ್ತವ್ಯ ನಿಷ್ಠೆ ಆಗಿರ್ಬೋದು ಯಾವ ರೀತಿಯಲ್ಲಿ ಹೆಚ್ಚುತ್ತೆ ಅನ್ನೋದು ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಿದೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಂಥ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮಗೂ ಅಷ್ಟೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್.
1: ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ, ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಆಗಿರ್ಬೋದು, ಹಾಗೆಯೇ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ವೀರ ಯೋಧರ ಮರಣ ಆಗಿರ್ಬೋದು, ಅದರ ಬಲಿದಾನ ಹಾಗೂ ತ್ಯಾಗದ ಪ್ರಾಮುಖ್ಯತೆ ಆಗಿರ್ಬೋದು, ಇಂದಿಗೂ ಕೂಡ ನಾವು ಆ ಯೋಧರನ್ನು ಯಾವ ರೀತಿಯಾದಂತಹ ಸ್ಮರಣೆ ಮುಖಾಂತರ ಸ್ಮರಿಸ್ತಾ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಕುರಿತು, ಪ್ರಸ್ತುತ ದೇಶಕ್ಕಾಗಿ ಗಡಿಯನ್ನು ಕಾಯ್ತಿರುವಂತಹ ತಮ್ಮ ತ್ಯಾಗ ಹಾಗೂ ಬಲಿದಾನದ ಮುಖಾಂತರ ದೇಶವನ್ನು ಕಾಯ್ತಿರುವಂತಹ ವೀರ ಯೋಧರಿಗೆ ನಾವು ಯಾವ ರೀತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದ್ರ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವರು ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಟಿ ಎನ್ ರಾಮಕೃಷ್ಣರವರು. ಇದಾಗಿತ್ತು ಇವತ್ತಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಬ್ಬನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಂಗರಾಜು ಎಚ್ಚೆನ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ವ್ಯಕ್ತಿತ್ವದಿಂದ ಶ್ರೀಮಂತರಾದ ಡಿವಿಜಿ ಎಂಬ ವಿಷಯದ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತಾರವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಕಬ್ಬಹಳ್ಳಿಯ ಶ್ರೀ ಮಧಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಬದುಕಿದರೆ ಹೀಗೆಯೇ ಬದುಕಬೇಕೆಂದು ಸಾರ್ಥಕವಾಗಿ ಬಾಳಿದ, ಈ ಹೊತ್ತಿಗೂ ಮತ್ತು ಎಂದೆಂದಿಗೂ ಮಾದರಿಯಾದ ಚೇತನ DVG ಎಂದೇ ಖ್ಯಾತರಾದ DV ಗುಂಡಪ್ಪನವರ ವ್ಯಕ್ತಿತ್ವದ ಹಿರಿಮೆಯನ್ನು ಹೇಳುವ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕನ್ನಡ ನಾಡು ರಸಋಷಿಗಳ ಬೀಡು, ಸಾಧು ಸಂತರ ನೆಲೆವೀಡು. ಈ ನೆಲದಲ್ಲಿ ಹಲವಾರು ಮಹಾಮಹಿಮರು ಜನಿಸಿ ತ್ಯಾಗ ಜೀವನ ನಡೆಸಿ ಹೊಸ ತಲೆಮಾರಿನ ಜನರಿಗೆ ಮಾದರಿಯಾಗಿದ್ದಾರೆ ಅಂತೆಲ್ಲ ವಿಶೇಷವಾದ ಮಾತುಗಳನ್ನು ಕೇಳಿದಾಗ ತುಂಬ ರೋಮಾಂಚಿತರಾಗಿರ್ತೇವೆ. ಇಂತಹ ಮಾತುಗಳಿಗೆ ಅನುರೂಪವಾದ ವ್ಯಕ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ನಮ್ಮ ನಡುವೆ ಅಥವಾ ನಮಗಿಂತ ಹಿಂದಿನವರಿಂದ ತಿಳಿಯೋದಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ರೆ ಎಷ್ಟು ಉತ್ಸಾಹ ನಮಗಾಗತ್ತಲ್ವಾ? ಹೌದು, ನಾವೀಗ ತಿಳಿಯ ಹೊರಟಿರುವ DVG ಅವರ ವ್ಯಕ್ತಿತ್ವ ನಿಜವಾಗಿಯೂ ತುಂಬ ಘನವಾದದ್ದೇ. ಅದಕ್ಕೆ ಅವರ ಜೀವನ ಸಾಧನೆಯನ್ನು ಅನೇಕರು ಅರ್ಥಪೂರ್ಣವಾಗಿ ದಾಖಲಿಸಿದ್ದಾರೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರು ಸಾಹಿತ್ಯ ರತ್ನ ಸಂಪುಟ ಅನ್ನುವಂತಹ ಕೃತಿಯಲ್ಲಿ DVG ಅವರನ್ನು ಕಟ್ಟಿಕೊಟ್ಟಿರುವ ರೀತಿ ಅಪೂರ್ವವಾದದ್ದು. ಅವರೇನು ಕಟ್ಟುಕಥೆಗಳನ್ನೆಲ್ಲ ಅದರಲ್ಲಿ ಹೇಳಿಲ್ಲ, ಆದರೆ ಸತ್ಯ ಸಂಗತಿಗಳನ್ನು ಸರಳವಾಗಿ ಸಂದರ್ಭೋಚಿತವಾಗಿ ತುಂಬ ಚೆನ್ನಾಗಿ ನಿರೂಪಿಸಿದ್ದಾರೆ. ನಾನೀಗ ಹೇಳುತ್ತಿರುವಂತಹ ಈ ಪ್ರಸಂಗ NS ಲಕ್ಷ್ಮೀನಾರಾಯಣ ಭಟ್ಟರು ಕಟ್ಟಿಕೊಟ್ಟಂತಹ ಪ್ರಸಂಗವೇ ಆಗಿದೆ. DVG ಅವರು ಮೂಲತಃ ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಲಿನವರು. ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದಂತಹ ಕುಟುಂಬದಲ್ಲಿ ಹುಟ್ಟಿದಂತಹ

ಸ್ವಾಮೀಜಿಯವರ ತಂದೆ ವೆಂಕಟರಮಣಯ್ಯನವರು, ತಾಯಿ ಅಲಮೇಲಮ್ಮನವರು. ಇವರ ಮನಸ್ಸಿನ ಮೇಲೆ ಇಬ್ಬರು ವ್ಯಕ್ತಿಗಳು ಚಿಕ್ಕಂದಿನಿಂದ ಪ್ರಭಾವ ಬೀರ್ತಾರೆ. ಒಂದು ಅವರ ಅಜ್ಜಿ, ಇನ್ನೊಬ್ಬರು ಅವರ ಸೋದರ ಮಾವ. ಮಂಕುತಿಮ್ಮನ ಕಗ್ಗದಲ್ಲಿ ಹೃದಯಸ್ಪರ್ಶಿಯಾಗಿ ಹೇಳಿರುವಂತಹ ತಿಮ್ಮ ಅನ್ನುವಂತಹ ಹೆಸರಿನ, ತಿಮ್ಮಪ್ಪ ಅನ್ನುವಂತಹ ಹೆಸರಿನ ವ್ಯಕ್ತಿಯೇ ಇವರ ಸೋದರ ಮಾವ. ಮುಳಬಾಗಿಲಿನಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ, ಆದರೆ ಹಣದ ಕೊರತೆ ಇರುತ್ತೆ. ಅಂತಹ ಕೊರತೆಯ ಸಂದರ್ಭದಲ್ಲಿ ಓದು ಇಲ್ಲಿಗೆ ಸಾಕು ಅಂತ ಹೇಳಿ ಅವರ ತಂದೆ ಅಜ್ಜಿ ಎಲ್ಲ ನಿರ್ಧಾರ ಮಾಡಿರ್ತಾರೆ. ಅವರ ನಿರ್ಧಾರವನ್ನು ಮೀರಿ ಡಿ ವಿ ಜಿ ಅವರ ತಂದೆಯ ಸ್ನೇಹಿತ ಪರಿಚಯಸ್ಥ ರಸೂಲ್ ಖಾನ್ ಎಂಬುವ ಬಂಡಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಂತಹ ಬಡ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಗುಂಡಪ್ಪ ಓದಲೇಬೇಕು ಅಂತ ಹಠ ಹಿಡಿತಾರೆ. ಚುರುಕಾದ ವ್ಯಕ್ತಿ ಓದಲಿ ಅಂತ ಹೇಳಿ ಆತನೇ ಪಟ್ಟು ಹಿಡಿದು ಬಂಗಾರಪೇಟೆಗೆ ಹೋಗಿ ಬೆಂಗಳೂರಿನ ರೈಲಿಗೆ ಕೂರಿಸಿ ಟಿಕೆಟನ್ನು ಕೊಡಿಸಿ 1 ರೂಪಾಯಿ ಕೈ ಖರ್ಚಿ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಅದೇ ರೀತಿ ಮಾಡಿ ಬರ್ತಾರೆ. ಆ ಪ್ರಯುಕ್ತವಾಗಿ ಡಿ ವಿ ಜಿ ಅವರಿಗೆ SSLC ವರೆಗಿನ ಶಿಕ್ಷಣವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ದೊಡ್ಡ ದೊಡ್ಡ ಪದಕಗಳನ್ನು ಪಡೆದಂತಹ ಅಥವಾ ದೊಡ್ಡ ದೊಡ್ಡ ಡಿಗ್ರಿಗಳು, ಪದವಿಗಳು ಅಂತ ಏನು ಹೇಳ್ತೀವೋ ಅದ್ಯಾವುದನ್ನೂ ಪಡೆಯದಿದ್ದರೂ, ಕೇವಲ SSLC ವರೆಗಿನ ಶಿಕ್ಷಣವನ್ನು ಪಡೆದಿದ್ದರೂ, ಡಿ ವಿ ಜಿ ಅವರಂತಹ ಮೇಧಾವಿಯನ್ನು ನಾವು ಹುಡುಕುವುದಕ್ಕೆ ತುಂಬ ಕಷ್ಟ ಸಾಧ್ಯವಿದೆ. ಅಂತಹ ಮೇಧಾವಿ ಡಿ ವಿ ಜಿ ಅವರಾಗಿದ್ದರು. ಡಿ ವಿ ಜಿ ಅವರು ಮನೆಯ ಕಡೆಯಿಂದನೂ ಶ್ರೀಮಂತರೇನಲ್ಲ, ಸರ್ಕಾರಿ ಉದ್ಯೋಗಿಯೂ ಆಗಿರಲಿಲ್ಲ, ಯಾವುದೋ ದೊಡ್ಡ ಅಧಿಕಾರ ಕೂಡ ಅವ್ರಿಗಿರಲಿಲ್ಲ. ಅವರಿಗೆ ಇದ್ದಂತಹ ಸಂಪತ್ತು ಅಂದರೆ ಅದು ಅವರ ವ್ಯಕ್ತಿತ್ವ, ಇನ್ನೊಂದು ಅವರ ವಿದ್ವತ್ತು. ಈ ಎರಡು ಪದವಿಗಳಿಂದಲೇ ಇವತ್ತಿನವರೆಗೂ ಕನ್ನಡ ಜನಮಾನಸದಲ್ಲಿ ನೆಲೆಯಾಗಿರುವ ಹೆಸರೇ ಡಿ ವಿ ಜಿ. ತಮ್ಮ ಪ್ರತಿಭಾ ಸಂಪನ್ನತೆಯಿಂದ ಅವರು 66 ಕೃತಿಗಳನ್ನ, ಅಂದರೆ ಪುಟದ ಲೆಕ್ಕದಲ್ಲಿ ಹೇಳೋದಾದರೆ 8,000 ಪುಟಗಳಷ್ಟು ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 1,500 ಪುಟಗಳಷ್ಟು ಲೇಖನಗಳನ್ನು ಈ ನೆಲದ ಜನರ ಓದಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಸಿರಿವಂತ ಸಾಹಿತಿ ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಹೇಗೆ ನಡ್ಕೊಂಡ್ರು, ಹೇಗೆ ಬಾಳಿದ್ರು ಅನ್ನೋದು ನಿಜವಾಗಿಯೂ ಒಂದು ಮಾದರಿ. ಈ ಮಾದರಿ ಸಾಕ್ಷಿಗೆ ಒಂದು ಸಾಕ್ಷಿಯನ್ನು ಹೇಳ್ತೀನಿ. ಅದು ದಸರಾ ಉತ್ಸವದ ಕಾಲ. ಆಗ ಮೈಸೂರು ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಡಿ ವಿ ಜಿ ಆಗ ಯುವ ಪತ್ರಕರ್ತ. ದಸರಾ ಕುರಿತು ರಾಜ್ಯದ ಎಲ್ಲ ಪತ್ರಿಕೆಗಳು ವಿಶೇಷ ವರದಿಯನ್ನು ನೀಡಿರ್ತವೆ. ಹಾಗಾಗಿ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ರೂಪದಲ್ಲಿ ಹಣ ಹೋಗುತ್ತೆ. ಡಿ ವಿ ಜಿ ಅವ್ರಿಗೂ ಕೂಡ ಹಾಗೆ ಹೋಗಿರುತ್ತೆ. ಡಿ ವಿ ಜಿ ಅವರು ತಮಗೆ ಬಂದಿದ್ದಂಥ ಹಣದ ಸಮೇತವಾಗಿ ದಿವಾನ್ರ ಹತ್ರ ಬರ್ತಾರೆ. ದಿವಾನ್ರು ಕೇಳ್ತಾರೆ, ಏನು ಬಂದ್ರಿ ಗುಂಡಪ್ಪ? ಡಿ ವಿ ಜಿ ಅವ್ರು ಹೇಳ್ತಾರೆ, ನನಗೆ ಈ ಹಣ ಯಾಕೆ ಕಳಿಸಿದ್ದೀರಿ ಅಂತ ಕೇಳ್ತಾರೆ. ದಿವಾನ್ರು ಹೇಳ್ತಾರೆ, ನೀವು ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ರಿ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹಣ ಯಾಕೆ ಕೊಡಬೇಕು ಅಂಥೇಳಿ ಗುಂಡಪ್ಪ ಮರು ಪ್ರಶ್ನೆ ಮಾಡ್ತಾರೆ. ಪತ್ರಕರ್ತರಿಗೆ ಓಡಾಟ ಖರ್ಚಿರುತ್ತಲ್ವಾ, ಅಲ್ಲದೆ ಹಿಂದಿನಿಂದ ಬಂದಂತಹ ಪದ್ಧತಿ ಕೂಡ ಇದು, ಹಾಗಾಗಿ ಹಣವನ್ನು ಕಳಿಸಿದ್ದೀವಿ ಅಂಥೇಳಿ ವಿಶ್ವೇಶ್ವರಯ್ಯನವರು ಉತ್ತರ ಕೊಡ್ತಾರೆ. ಡಿ ವಿ ಜಿ ಹೇಳ್ತಾರೆ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರ ಅಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಅಂಥೇಳಿ ಹೇಳ್ತಾರೆ. ಆ ತಕ್ಷಣಕ್ಕೆ ವಿಶ್ವೇಶ್ವರಯ್ಯನವ್ರಿಗೆ ಅರ್ಥ ಆಗುತ್ತೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡೋದಕ್ಕೆ ಬರೋದಿಲ್ಲ, ಅದನ್ನು ಹಿಂದಕ್ಕೆ ಕೊಟ್ಟು ಬಿಡಿ ಅಂಥೇಳಿ ಇಸ್ಕೊಳ್ತಾರೆ. ವಿಶ್ವೇಶ್ವರಯ್ಯನವ್ರಿಗೆ ಆಗಿನಿಂದಲೂ ಡಿ ವಿ ಜಿ ಅವರ ಬಗೆಗೆ ಇನ್ನಿಲ್ಲದ ಪ್ರೀತಿ, ಇನ್ನಿಲ್ಲದ ವಿಶ್ವಾಸ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೀತಾ ಇದ್ರಂತೆ. ಅದಕ್ಕೆ ಪ್ರತಿಯಾಗಿ

0: ಸಂಭಾವನೆಯನ್ನ ಅವರು ಕೊಟ್ಟು ಬಿಡ್ತಾ ಇದ್ರು.
1: ಡಿ ವಿ ಜಿ ಅವರಿಂದಲೂ ವಿಶ್ವೇಶ್ವರಯ್ಯನವರು ಅನೇಕ ಕೆಲಸಗಳನ್ನು ಮಾಡಿಸ್ಕೊಂಡಿದ್ರಂತೆ. ಮೊದಲನೇ ಸಲ ಅವ್ರಿಗೆ ಸಂಭಾವನೆ ಕೊಡೋದಕ್ಕೆ ಹೋಗ್ತಾರಂತೆ. ಡಿ ವಿ ಜಿ ಅವರು ಒಪ್ಪಲಿಲ್ವಂತೆ, ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯನವರು ಎಂಥ ಮಹಾವ್ಯಕ್ತಿ, ಅವ್ರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ, ಹೀಗಿರುವಾಗ ಅವರಿಂದ ಸಂಭಾವನೆ ಪಡೆಯೋದೆ ಅನ್ನೋದು ಡಿ ವಿ ಜಿಯವರ ತರ್ಕ. ಡಿ ವಿ ಜಿ ಮೊಂಡರಾದರೆ ವಿಶ್ವೇಶ್ವರಯ್ಯನವರು ಜಗಮೊಂಡ್ರು, ಹಾಗಾಗಿ ಅವರು ಹೇಳ್ತಾರೆ, ನೋಡಪ್ಪ ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತೆ, ನೀವು ತೆಗೆದುಕೊಳ್ಳೇಬೇಕು, ಇಲ್ದಿದ್ರೆ ಮುಂದೆ ನಿಮ್ಮ ಸಹಾಯವೇ ನನಗೂ ಬೇಡ ಅಂತ ಹೇಳ್ಬಿಡ್ತಾರೆ. ಹಾಗೇಳಿ ಕೋಪಿಸ್ಕೊಂಡ ತಕ್ಷಣ ಆಯಿತು ತಗೊಳ್ತೀನಿ ಅಂತ ಡಿ ವಿ ಜಿಯವರು ಒಪ್ಕೊಳ್ತಾರೆ. ಒಪ್ಕೊಂಡು ಮುಂದೆ ವಿಶ್ವೇಶ್ವರಯ್ಯನವರ ಕೆಲಸ ಏನಾದರೂ ಮಾಡಿಕೊಟ್ಟಾಗಲೆಲ್ಲ ಅವರು ಡಿ ವಿ ಜಿಯವ್ರಿಗೆ ಒಂದು ಚೆಕ್ಕನ್ನು ಕೊಡ್ತಾರೆ. ಪ್ರತಿ ಸಲನೂ ಡಿ ವಿ ಜಿಯವರು ಆ ಚೆಕ್ಕನ್ನು ತಗೊಳ್ತಾರೆ, ತಗೊಂಡು ಹಾಗೆ ಇಟ್ಕೊಳ್ತಾರೆ. ಡಿ ವಿ ಜಿಯವರು ಚೆಕ್ ಪಡಿತಾರೆ ಹೊರತು ಆ ಚೆಕ್ಗಳು ಯಾವತ್ತು ಬ್ಯಾಂಕಿನ ಮೆಟ್ಟಲನ್ನೇ ಹತ್ತೋದಿಲ್ಲ, ಅದು ಅವರ ಪೆಟ್ಟಿಗೆಯಲ್ಲಿ ಹಾಗೆ ಉಳಿತಾ ಇರುತ್ತೆ. ಹಣವನ್ನು, ಸರ್ಕಾರದ ಸಹಾಯವನ್ನು ಬೇಡ ಅನ್ನೋ ವ್ಯಕ್ತಿ ಜಗತ್ತಿನಲ್ಲಿ ನಿಜವಾಗಿಯೂ ಅಪರೂಪ. ಹಾಗಂತ ಡಿ ವಿ ಜಿ ಶ್ರೀಮಂತರಾಗಿದ್ದರಾ? ಇಲ್ಲ, ಆದರೆ ಅವರ ಪ್ರಾಮಾಣಿಕತೆ ಶ್ರೀಮಂತವಾಗಿತ್ತು. ಪ್ರಾಮಾಣಿಕತೆಯನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಬದುಕು ಕಟ್ಟಿಕೊಳ್ಬೇಕು ಅನ್ನುವಂತಹ ಯಾವ ಇರಾದೆಯೂ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಹೀಗೆ ಹಣದ ಹಂಗಿಲ್ಲದೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡೋದಕ್ಕೆ ಡಿ ವಿ ಜಿ ಅವರಿಗೆ ಸಾಧ್ಯ ಆಯಿತು. ಇಂತಹ ಪ್ರಾಮಾಣಿಕ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಮತ್ತೆ ನಮ್ಮ ನಡುವೆ ಅನುರಣಗೊಳ್ಳುತ್ತಿರಬೇಕು. ಅರಳುವ ಮನಸ್ಸುಗಳು, ಬೆಳೆಯುವ ಈ ನೆಲದ ಸಿರಿಗಳು ಇಂತಹ ವ್ಯಕ್ತಿತ್ವಗಳನ್ನು ಹೆಚ್ಚು ಹೆಚ್ಚು ಅನುಸರಿಸುವ ಸ್ಫೂರ್ತಿ ಪಡೆಯಲಿ ಅಂತ ಕೇಳ್ಕೊಳ್ತಾ ಈ ಸಂಗತಿಯನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು

ಅಚಿಂತ್ಯ ರೂಪನೂ ಆದಿತ್ಯವರ್ಣನೂ ಅವಿದ್ಯಾತೀತನೂ ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡುತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗುತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನೋ ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೇ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರೆಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ.

ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ. ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದೂ ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಸೆಗೊಂದು ಕಾಲ ಹಾಗೂ ವೀರ್ಯಕೋಶಗಳ ಕಸಿ ಎಂಬ ವಿಷಯದ ಕುರಿತು ಶ್ರೀ ಕೊಳ್ಳೇಗಾಲ ಶರ್ಮಾರವರು ಹಾಗೂ ಶ್ರೀ ಶರತ್ ಬಿಜೂರು ರವರು ನಡೆಸಿಕೊಡುವ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 21 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಿಸೆಗೊಂದು ಕಾಲ, ಆಕಾಶದಲ್ಲಿ ಕನ್ನಡಿ ಹಾಗೂ ವೀರ್ಯ ಕೋಶಗಳ ಕಸಿ. ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಿಸೆಗೊಂದು ಕಾಲ, ಇದೇನಿದು ಹೊಸ ಗಾದೆ ಅಂತ ಅಚ್ಚರಿ ಆಯ್ತಾ? 2 ವರ್ಷದ ಹಿಂದೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಕಬ್ಬಿನ ಜೀನೋಮನ್ನ ಅನಾವರಣಗೊಳಿಸಿದ್ದರು. ಇದೀಗ ಹುಳಿಯ ಸರದಿ, ಅದರಲ್ಲಿಯೂ ದಕ್ಷಿಣ ಭಾರತೀಯರ ಮೆಚ್ಚಿನ ಹುಳಿ ಪದಾರ್ಥದ ಸುದ್ದಿ ಇದು. ಹುಳಿ ಹುಳಿ ಹುಣಸೆಕಾಯಿಯ ಅನುವಂಶೀಯ ಗುಟ್ಟುಗಳು ಪತ್ತೆಯಾಗಿವೆ. ಸಾಂಬಾರಿಗೆ ರುಚಿ ಕೊಡುವ ಹುಣಸೆಗೆ ಮುಪ್ಪಾದರೂ ಹುಳಿಗೆ ಮುಪ್ಪೆ ಎನ್ನುವಂತಹ ಗಾದೆಗೆ ಮೂಲವಾದ ಹುಣಸೆಯ ಪ್ರತಿ ಜೀವಕೋಶದಲ್ಲಿರುವ ಎಲ್ಲ ತಳಿಗುಣ ಅಥವಾ ಜೀನ್ಗಳನ್ನು ಪಟ್ಟಿ ಮಾಡಿ ಅವುಗಳ ಜೀವಕೋಶದಲ್ಲಿ ಯಾವ ವರ್ಣತಂತುವಿನ ಮೇಲೆ ಎಲ್ಲಿ ಯಾವ ಜೀನ್ ಇದೆ ಎಂಬುದನ್ನು ಪತ್ತೆ ಮಾಡಿದ್ದಾರಂತೆ. ಭೂಪಾಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ವಿನೀತ್ ಶರ್ಮಾ ಮತ್ತು ಸಂಗಡಿಗರು ಈ ಸಂಶೋಧನೆಯನ್ನು ಮಾಡಿದ್ದಾರೆಂದು ಮಾಲಿಕ್ಯುಲಾರ್ ಹಾರ್ಟಿಕಲ್ಚರ್ ಪತ್ರಿಕೆ ಇತ್ತೀಚಿನ ತನ್ನ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಜೀನೋಮ್ ಎಂದರೆ ಯಾವುದೇ ಜೀವಿಯಲ್ಲಿ ಕಾಣಿಸಬಹುದಾದ ಎಲ್ಲ ಜೀನ್ಗಳು ಹಾಗೂ ಅವುಗಳಲ್ಲಿರುವ ವೈವಿಧ್ಯ ಅಥವಾ ವ್ಯತ್ಯಾಸಗಳು ಎನ್ನಬಹುದು. 21ನೇ ಶತಮಾನದಲ್ಲಿ ಜೀನೋಮ್ ಅಧ್ಯಯನ ಬಿರುಸಾಗಿ ಸಾಗಿದೆ. ಈ ಶತಮಾನದ ಆರಂಭದಲ್ಲಿಯೇ ಮಾನವನ ಜೀನೋಮ್ ಅನ್ನು ಅನಾವರಣಗೊಳಿಸಲಾಯಿತು. ಇದರ ಫಲವಾಗಿ ಮಾನವರಲ್ಲಿ ಒಟ್ಟು ಎಷ್ಟು ಜೀನ್ಗಳಿವೆ, ಅವುಗಳು ಪ್ರತಿಯೊಂದರಲ್ಲಿಯೂ ಎಷ್ಟು ಬಗೆಗಳಿವೆ, ಇವು ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳಲ್ಲಿ ಎಲ್ಲೆಲ್ಲಿ ಇವೆ, ಜೀನ್ಗಳ ಮೂಲ ವಸ್ತುವಾದ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲದಲ್ಲಿ ಏನು ಮಾಹಿತಿ ಇದೆ ಇತ್ಯಾದಿ ಎಲ್ಲವೂ ಪಟ್ಟಿಯಾಗಿತ್ತು. ಇದೇ ರೀತಿಯಲ್ಲಿ ಮೊಲ, ಮಂಗ, ಇಲಿ, ಬ್ಯಾಕ್ಟೀರಿಯಾಗಳ ಜೀನೋಮ್ಗಳ ಅನಾವರಣವೂ ಆಗಿತ್ತು. ಗಿಡಮರಗಳಲ್ಲಿ ಅರಾಬಿಡಾಪ್ಸಿಸ್ ಎನ್ನುವ ಪುಟ್ಟ ಕೊತ್ತಂಬರಿಯಂತಹ ಕಳೆಗಿಡ, ಪ್ರಮುಖ ಆಹಾರ ಬೆಳೆಗಳಾದ ಭತ್ತ, ಗೋಧಿ, ಮೆಕ್ಕೆಜೋಳ ಮತ್ತು ಜೋಳ, ಕಾಫಿ, ಹತ್ತಿ, ಸೋಯಾಬೀನ್ನಂತಹ ವಾಣಿಜ್ಯ ಬೆಳೆಗಳು, ಬಾಳೆ, ಟೊಮ್ಯಾಟೊ ಹಾಗೂ ಆಲೂಗಡ್ಡೆಯಂತಹ ತರಕಾರಿಗಳಲ್ಲಿ ಇರುವ ಜೀನ್ಗಳ ಪಟ್ಟಿ ಸಿದ್ಧವಾಗಿತ್ತು. ಇಂತಹ ಜೀನ್ಗಳ ಪಟ್ಟಿ ಸಿದ್ಧವಾದ ಗಿಡಗಳ ಪಟ್ಟಿಗೆ ಹುಣಸೆ ಹೊಸದಾಗಿ ಸೇರ್ಪಡೆಯಾಗಿದೆ. ಭಾರತೀಯ ಅಡುಗೆಯಲ್ಲಿ ಹಾಸುಹೊಕ್ಕಾಗಿರುವ ಹುಣಸೆಯ ತವರು ಆಫ್ರಿಕಾವಂತೆ. ಆಫ್ರಿಕಾದಲ್ಲಿ ಇದು ಮೊದಲು ಯಾವಾಗ ಕಾಣಿಸಿಕೊಂಡಿತು ಎನ್ನುವುದಕ್ಕೆ ಪುರಾವೆಗಳು ಇನ್ನೂ ಸಿಕ್ಕಿಲ್ಲ. ಹಾಗೆಯೇ ಇದು ಆಫ್ರಿಕಾ ಬಿಟ್ಟು ಏಷ್ಯಾಗೆ ಹಾಗೂ ಭಾರತಕ್ಕೆ ಮೊದಲು ಬಂದಿದ್ದು ಯಾವಾಗ ಅನ್ನುವುದೂ ಗೊತ್ತಿಲ್ಲ. ಪುರಾತತ್ವ ಅಧ್ಯಯನಗಳ ವೇಳೆ ದೊರೆತಂತಹ 5,000 ವರ್ಷ ಹಳೆಯ ವಸ್ತುಗಳಲ್ಲಿ ಹುಣಸೆ ಬೀಜದ ತುಣುಕು ಇದ್ದುದರಿಂದ ಇದು ಭಾರತದಲ್ಲಿ 5,000 ವರ್ಷಗಳಷ್ಟು ಹಿಂದೆಯೂ ಬಳಕೆಯಲ್ಲಿ ಇತ್ತು ಎನ್ನಬಹುದು. 11ನೇ ಶತಮಾನದಲ್ಲಿ ಬರೆದಂಥವು ಎನ್ನಲಾದ ವೈದ್ಯಕೀಯ ಗ್ರಂಥಗಳಲ್ಲಿ ಹುಳಿ ಹುಣಸೆಯ ಉಲ್ಲೇಖವಿದೆ. ಹುಣಸೆಯನ್ನು ವೈದ್ಯದಲ್ಲಿ ಬಳಸಿದ್ದಕ್ಕೆ ಇವು ಪುರಾವೆಗಳು. ಇಷ್ಟು ಪುರಾತನವಾದ ಹುಣಸೆಯಲ್ಲಿ ಈ ಹುಳಿ ಗುಣ ಬಂದಿದ್ದು ಹೇಗೆ, ಹುಳಿ ಗುಣಗಳು ಹುಟ್ಟುವುದಕ್ಕೆ ಕಾರಣವೇನು ಎಂಬುದು ಇನ್ನೂ ಅಧ್ಯಯನದ ವಿಷಯವಾಗಿತ್ತು. ಇದೀಗ ವಿನೀತ್ ಶರ್ಮಾ ಮತ್ತು ಸಂಗಡಿಗರ ಅಧ್ಯಯನ ಹುಣಸೆಯಲ್ಲಿ ಹುಳಿ ಉಂಟಾಗುವುದಕ್ಕೆ ಕಾರಣವಾಗುವಂತಹ ಜೀನ್ಗಳನ್ನು ಗುರುತಿಸಿ ದಾಖಲಿಸಿದೆ. ಅಷ್ಟೇ ಅಲ್ಲ, ಹುಣಸೆಗೂ ಇತರೆ ಗಿಡಮರಗಳಿಗೂ ಇರುವ ಸಂಬಂಧವನ್ನು ಲೆಕ್ಕ ಹಾಕಿದೆ. ಈ ಲೆಕ್ಕಾಚಾರದ ಪ್ರಕಾರ ಹುಣಸೆಯ ಕುಲ ಇತರೆ ಗಿಡಮರಗಳಿಂದ ಸುಮಾರು 5 ಕೋಟಿ ವರ್ಷಗಳ ಹಿಂದೆಯೇ ಬೇರೆಯಾಗಿ ವಿಕಾಸವಾಗಿದ್ದಿರಬೇಕು. ಹುಣಸೆ ಮುಪ್ಪಾದರೂ ಹುಳಿಗೆ ಮುಪ್ಪಿಲ್ಲವಷ್ಟೇ. ಈ ಹುಣಸೆ ಹುಳಿ ಕೇವಲ ಭಾರತದ ಹುಣಸೆಯಲ್ಲಿ ಮಾತ್ರ ಮುಪ್ಪಾಗದ ಹುಳಿ. ಭಾರತದಲ್ಲಿ ಇರುವ ಹುಣಸೆ ಮರವನ್ನು ಟ್ಯಾಮರಿಂಡಸ್ ಇಂಡಿಕಾ ಎಂದು ಗುರುತಿಸುತ್ತಾರೆ. ಇದೇ ಕುಲಕ್ಕೆ ಸೇರಿದ ಇನ್ನೂ 2 ಮರಗಳಿವೆ. ಇವು ಭಾರತದಲ್ಲಿ ಅಪರೂಪ. ಥೈಲ್ಯಾಂಡ್ ದೇಶದಲ್ಲಿ ಬೆಳೆಯುವ ಹುಣಸೆಗೆ ಹುಳಿ ಇಲ್ಲ, ಬದಲಿಗೆ ಅದು ಸ್ವಲ್ಪ ಹುಳಿ, ಸ್ವಲ್ಪ ಹೆಚ್ಚೇ ಸಿಹಿ ಇರುವ ಹಣ್ಣನ್ನು ಕೊಡುತ್ತದೆ. ಇನ್ನೊಂದು ತಳಿ ಆಫ್ರಿಕಾ ದೇಶದ್ದು, ಅದರ ಹಣ್ಣಿನಲ್ಲಿಯೂ ಹುಳಿಗಿಂತಲೂ ಕೆಂಬಣ್ಣವೇ ಹೆಚ್ಚು. ಆ ಹಣ್ಣನ್ನು ನಾವು ಸಾಂಬಾರಿಗೆ ಬಣ್ಣ ಕೊಡಲು ಮೆಣಸಿನಕಾಯಿಯನ್ನು ಬಳಸುವಂತೆ ಬಳಸುತ್ತಾರೆ. ಅದರ ಬಣ್ಣವನ್ನು ಔಷಧಿಗಳಿಗೆ ಹಚ್ಚಲು ಬಳಸುವುದುಂಟು. ಇಷ್ಟೆಲ್ಲಾ ವಿಶಿಷ್ಟವಾದ ಹುಣಸೆಯಲ್ಲಿ ಹುಳಿ ಬರುವುದಾದರೂ ಏಕೆ ಗೊತ್ತೇ? ಅದರಲ್ಲಿ ಇರುವ ಟಾರ್ಟಾನಿಕ್ ಆಮ್ಲ ಎನ್ನುವ ಆಮ್ಲದಿಂದ.

0: ಕೈಗೆ ಎಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಎಂದು ದೂರಿದ ಕತೆ ಗೊತ್ತಲ್ಲ. ದ್ರಾಕ್ಷಿಯಲ್ಲಿ ಇರುವ ಹುಳಿಗಿಂತಲೂ 125% ಪ್ರತಿ ಗ್ರಾಂ ಹುಣಿಸೆ ಹಣ್ಣಿನಲ್ಲಿ ಇರುತ್ತದೆ. ಹುಣಿಸೆಗೆ ವಿಶೇಷವಾದ ಇನ್ನೂ 2 ರಾಸಾಯನಿಕಗಳಿವೆ. ಹುಣಿಸೆಯಲ್ಲಿ ಏನಿಲ್ಲವೆಂದರೂ 8-18% ಈ ಟಾರ್ಟಾರಿಕ್ ಆಮ್ಲವೇ ಇರುತ್ತದೆ. ಇದಲ್ಲದೆ ಲೂಪಿಯೋಲ್ ಮತ್ತು ಲೂಪಿಯೋನ್ ಎನ್ನುವ ಇನ್ನೂ 2 ರಾಸಾಯನಿಕಗಳಿವೆ. ಇವು ಟರ್ಪನಾಯ್ಡ್ ವರ್ಗದ ರಾಸಾಯನಿಕಗಳು. ತುಸು ಒಗರಾಗಿ ಇರುವ ಇವು ಹುಣಸೆಯ ಹೂವು, ಹಣ್ಣು, ಎಲೆ, ತೊಗಟೆ ಎಲ್ಲ ಭಾಗಗಳಲ್ಲಿಯೂ ಸಿಗುತ್ತವೆ. ಟಾರ್ಟಾರಿಕ್ ಅಮ್ಲವೂ ಕೂಡ ಈ ಎಲ್ಲ ಭಾಗಗಳಲ್ಲಿಯೂ ಕಾಣಸಿಗುತ್ತದೆ. ಈ 3 ರಾಸಾಯನಿಕಗಳಿಗೂ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುವ ಹಾಗೂ ಆಕ್ಸಿಡೆಂಟುಗಳು ಅತಿ ಚುರುಕಾಗಿ ಜೀವಕೋಶದಲ್ಲಿನ ರಾಸಾಯನಿಕಗಳನ್ನು ನಾಶ ಮಾಡದಂತೆ ತಡೆಯುವ ಶಕ್ತಿ ಇದೆ. ಏನಿಲ್ಲದಿದ್ದರೂ ಹುಣಸೆಯ ಹುಳಿ ಉಪ್ಪಿನಕಾಯಿಯಲ್ಲಿ ಆಹಾರ ಕೆಡದಂತೆ ಸಂರಕ್ಷಿಸಲು ಬಳಕೆಯಾಗುತ್ತದೆ. ಸಾಂಬಾರು ರಸದಲ್ಲಿ ಸ್ವಾದ ಹೆಚ್ಚಿಸಲು ನೆರವಾಗುತ್ತದೆ. ಅಷ್ಟೇ ಅಲ್ಲ, ಅದು ಬೀಜಗಳು ಮೊಳೆಯುವುದನ್ನು ನಿಧಾನವಾಗಿಸುತ್ತದೆ. ಆದ್ದರಿಂದ ಹುಣಸೆಯ ಬೀಜಗಳು ದೂರ ದೂರದವರೆಗೂ ಪಸರಿಸಲು ನೆರವಾಗುತ್ತದೆ. ಇದು ಹುಣಸೆಗೆ ಟಾರ್ಟಾರಿಕ್ ಆಮ್ಲದಿಂದ ದೊರೆಯುವ ಲಾಭ. ವಿನೀತ್ ಶರ್ಮಾ ಅವರ ಸಂಶೋಧನೆ ಈ ವಿಶಿಷ್ಟ ಭಾರತೀಯ ಹುಣಸೆಯಲ್ಲಿರುವ ಜೀನ್ಗಳ ಪಟ್ಟಿಯನ್ನು ಹಾಗೂ ಜೀನ್ಗಳಲ್ಲಿ ಇರಬಹುದಾದ ವೈವಿಧ್ಯವನ್ನು ಪಟ್ಟಿ ಮಾಡಿದೆ. ಹುಣಸೆಯ ಜೀವಕೋಶಗಳಲ್ಲಿ ಇರುವ ಒಟ್ಟಾರೆ ಡಿಎನ್ಎ ಸುಮಾರು 85 ಕೋಟಿ ಬೇಸ್ಗಳಷ್ಟು ಉದ್ದ. ಬೇಸ್ ಎಂದರೆ ಡಿಎನ್ಎ ಎನ್ನುವ ಪುಸ್ತಕದಲ್ಲಿರುವ ಅಕ್ಷರಗಳು ಎಂದುಕೊಳ್ಳೋಣ. ಡಿ ಜೀನೋಮ್ ಎಂದರೆ ಈ ಅಕ್ಷರಗಳಿಂದಾದ ಪುಸ್ತಕ. 85 ಕೋಟಿ 40 ಲಕ್ಷದಷ್ಟು ಬೇಸ್ಗಳು ಹುಣಸೆಯ ಜೀನೋಮಿನಲ್ಲಿವೆಯಂತೆ. ಇವುಗಳಲ್ಲಿ 5% ಪುಸ್ತಕದಲ್ಲಿ ಬರುವಂತಹ ಪದಗಳು ವಾಕ್ಯಗಳ ನಡುವೆ ಇರುವ ಖಾಲಿ ಜಾಗೆಯಂತೆ, ಅಂದರೆ ಉಪಯೋಗವಿಲ್ಲದ ಅಕ್ಷರಗಳಿಂದ ತುಂಬಿಕೊಂಡಂಥವು. ಉಳಿದವು ಪ್ರೋಟೀನು ತಯಾರಿಕೆಗೆ ಬೇಕಾದ ಮಾಹಿತಿ ಇರುವಂತಹ ಜೀನ್ಗಳು. ಒಟ್ಟು 48,867 ಪ್ರೋಟೀನು ಮಾಹಿತಿ ಇರುವ ಜೀನ್ಗಳು ಹುಣಸೆಯ ಜೀನೋಮಿನಲ್ಲಿವೆ ಎಂದು ಶರ್ಮಾ ಲೆಕ್ಕ ಹಾಕಿದ್ದಾರೆ. ಈ ಜೀನುಗಳಲ್ಲಿ ಟಾರ್ಟಾರಿಕ್ ಆಮ್ಲದ ಹುಟ್ಟಿಗೆ ಕಾರಣವಾಗುವ ಜೀನ್ಗಳಿಗೆ ಇವರು ವಿಶೇಷವಾಗಿ ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇದುವರೆಗೂ ಇಂತಹ ಹುಳಿ ಇರುವ ದ್ರಾಕ್ಷಿ ಮೊದಲಾದ ಸಸ್ಯಗಳ ಜೀನೋಮ್ ಅನ್ನು ಅಧ್ಯಯನ ಮಾಡುವಾಗಲೂ ಹುಣಸೆಯನ್ನು ಯಾರೂ ಗಮನಿಸಿರಲಿಲ್ಲವಂತೆ. ಹುಣಸೆಯಲ್ಲಿ ಈ ಟಾರ್ಟಾರಿಕ್ ಆಮ್ಲ ತಯಾರಾಗುವುದು ನಾವು ಜೀವಸತ್ವ ಸಿ ಎಂದು ಕರೆಯುವ ಆಸ್ಕಾರ್ಬಿಕ್ ಆಮ್ಲದಿಂದ. ಆಸ್ಕಾರ್ಬಿಕ್ ಆಮ್ಲವು ಮೊದಲು ಅಯೋಡಿಕ್ ಆಮ್ಲದ ರೂಪಕ್ಕೆ ಬದಲಾಗಿ ಅಲ್ಲಿಂದ ಮತ್ತೆ 5-ಕೀಟೋ-ಡಿ-ಗ್ಲುಕೋನೇಟ್ ಎನ್ನುವ ಸಕ್ಕರೆಯು ಬಿಡುಗಡೆಯಾಗುತ್ತದೆ. ಈ ಸಕ್ಕರೆಯೇ ಮುಂದೆ ಇನ್ನೊಂದು ಕಿಣ್ವದಿಂದಾಗಿ ಟಾರ್ಟಾರಿಕ್ ಆಮ್ಲವಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ L-ಅಯೋಡೇಟ್-ಡಿಹೈಡ್ರೋಜನೇಸ್ ಎನ್ನುವ ಕಿಣ್ವದ ಪಾತ್ರ ಪ್ರಧಾನ. ಅದು ಇಲ್ಲದಿದ್ದರೆ ಟಾರ್ಟಾರಿಕ್ ಆಮ್ಲವೂ ಇಲ್ಲ, ಹುಣಸೆಯೂ ಇಲ್ಲ. ಹೀಗಾಗಿ ಈ L-ಅಯೋಡೇಟ್-ಹೈಡ್ರೋಜನೇಸ್ ಕಿಣ್ವದ ಜೀನ್ಗಳು ಎಲ್ಲಿವೆ, ಎಷ್ಟಿವೆ, ಹೇಗಿವೆ, ಅವಕ್ಕೂ ದ್ರಾಕ್ಷಿಯಲ್ಲಿ ಇದೇ ರೀತಿಯ ಹುಳಿ ಪದಾರ್ಥ ಸಿದ್ಧವಾಗುವುದಕ್ಕೆ ಕಾರಣವಾಗುವ ಸಾರ್ಬಿಟಾಲ್ ಡಿಹೈಡ್ರೋಜಿನೇಸ್ ಎನ್ನುವ ಕಿಣ್ವಕ್ಕೂ ಸಂಬಂಧ ಇದೆಯೇ ಎಂದು ಶರ್ಮಾ ಮತ್ತು ಅವರ ತಂಡ ಹುಡುಕಿದೆ. L-ಅಯೋಡೇಟ್ ಡಿಹೈಡ್ರೋಜಿನೇಸ್ ಜೀನ್ ಹಾಗೂ ಸಾರ್ಬಿಟಾಲ್ ಡಿಹೈಡ್ರೋಜಿನೇಸ್ ಜೀನ್ಗಳಲ್ಲಿ ಸಾಕಷ್ಟು ಸಾಮ್ಯ ಇರುವುದನ್ನು ಇವರು ಗುರುತಿಸಿದ್ದಾರೆ. ಹಾಗೆಯೇ ವ್ಯತ್ಯಾಸಗಳನ್ನು ಗಮನಿಸಿದಾಗ ದ್ರಾಕ್ಷಿಯಲ್ಲಿ ಇರುವ ಡಿಹೈಡ್ರೋಜಿನೇಸಿನ 2 ಬಗೆಗಳಲ್ಲಿ ಒಂದಕ್ಕೆ ಮಾತ್ರ ಇದು ಹೆಚ್ಚು ನಿಕಟವಾಗಿದೆಯಂತೆ. ಈ ನಿಕಟ ಸಂಬಂಧಿ ಎಲ್ಲ ಕಡೆಯೂ ಏಕಪ್ರಮಾಣದಲ್ಲಿ ಟಾರ್ಟಾರಿಕ್ ಆಮ್ಲವನ್ನು ಸೃಷ್ಟಿಸುವುದಿಲ್ಲ, ಬದಲಿಗೆ ಆಯಾ ಅಂಗಾಂಶಕ್ಕೆ ತಕ್ಕಂತೆ ಅದರ ಕ್ಷಮತೆಯೂ ಬದಲಾಗುತ್ತದೆ. ಹುಣಸೆಯ L-ಅಯೋಡೇಟ್ ಡಿಹೈಡ್ರೋಜನೇಸ್ ಕೂಡ ಹೀಗೆಯೇ ಹುಣಸೆಯ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಟಾರ್ಟಾರಿಕ್ ಆಮ್ಲವನ್ನು ತಯಾರಿಸುತ್ತದೆ. ಈ ಹೊಸ ಹೊಳವುಗಳು ಹುಣಸೆಯ ಹುಳಿಯನ್ನು ಹೆಚ್ಚಿಸುವುದಕ್ಕೆ ಅಥವಾ ಇಳುವರಿಯನ್ನು ಹೆಚ್ಚಿಸುವುದಕ್ಕೆ ಜೈವಿಕ ತಂತ್ರಜ್ಞಾನಗಳನ್ನು ಬಳಸಲು ನಮಗೆ ಅನುವು ಮಾಡಿಕೊಡಬಹುದು. ಇದೀಗ ಹುಣಸೆಯ ಹೊಸ ತಳಿಗಳನ್ನು ಸೃಷ್ಟಿಸುವುದು ಬಹಳ ಕಷ್ಟವಾದ ಕೆಲಸ. ಅದನ್ನು ಈ ಜೀನೋಮ್ ಅಧ್ಯಯನ ಸುಲಭವಾಗಿಸಬಹುದು ಎನ್ನುತ್ತಾರೆ ವಿನೀತ್ ಶರ್ಮಾ.
1: ವೀರ್ಯ ಕೋಶಗಳ ಕಸಿ. ಅಯ್ಯೋ, ಈ ಮಕ್ಕಳ ಕಾಟ ಸಾಕಪ್ಪ ಅನ್ನುವರು ಕೂಡ ಅಪ್ಪ ಅಮ್ಮನಾಗಲು ಹಂಬಲಿಸುತ್ತಾರೆ ಎನ್ನುವುದು ಸಾರ್ವತ್ರಿಕ ಸತ್ಯ. ಅಪ್ಪ ಅಮ್ಮ ಆಗುವುದರಲ್ಲಿ ಅದೇನಿದೆಯೋ ಗೊತ್ತಿಲ್ಲ, ಆದರೆ ಮಕ್ಕಳಾಗಲಿ ಅಂತ ಏನೇನೋ ಸರ್ಕಸ್ಸು ಮಾಡುವವರನ್ನು ನೋಡುತ್ತೇವೆ. ಇದು ಅಂತಹದೇ ಒಂದು ಅಪ್ಪನಾಗುವ ಕನಸು ಕಂಡವನ ಕಥೆ, ಆದರೆ ಬಹಳ ವಿಶಿಷ್ಟವಾದುದು. ವಿಜ್ಞಾನ ಹಾಗೂ ವೈದ್ಯ ಜಗತ್ತಿನಲ್ಲಿಯೇ ಹೊಚ್ಚ ಹೊಸದೊಂದು ಸಾಹಸ. ಬೆಲ್ಜಿಯಂನ ವ್ಯಕ್ತಿಯೊಬ್ಬನಿಗೆ ಅವನದ್ದೇ ವೀರ್ಯಜನಕ ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯಗಳು ಹುಟ್ಟುವಂತೆ ಮಾಡಿದ್ದಾರಂತೆ. ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯವನ್ನು ಸೃಷ್ಟಿಸಲು ಹೊರಟಿರುವ ಸಾಹಸ ಇದೇ ಮೊದಲು. ವೀರ್ಯ ಗೊತ್ತಲ್ಲ, ಪುರುಷರಲ್ಲಿ ಹುಟ್ಟುವ ಹಾಗೂ ಸಂತಾನೋತ್ಪತ್ತಿಗೆ ಬೇಕಾದ ಜೀವಾಣು. ಹೆಣ್ಣಿನಲ್ಲಿ ಇದೇ ರೀತಿ ಹುಟ್ಟುವ ಅಂಡಕೋಶವನ್ನು ಇದು ಕೂಡಿಕೊಳ್ಳದೆ

ಇದ್ದರೆ ಸಂತಾನ ಭಾಗ್ಯ ಇರುವುದಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಏನೆಲ್ಲ ಮಹಾಭಾರತಗಳು ನಡೆಯುತ್ತವೆ ಎನ್ನುವುದಕ್ಕೆ ಮಹಾಭಾರತವೇ ಸಾಕ್ಷಿ. ಕುಂತಿ ಮತ್ತು ಮಾದ್ರಿಯರು ತಮ್ಮ ಗಂಡನಿಂದ ಮಕ್ಕಳಾಗುವುದಿಲ್ಲವೆಂದು ತಿಳಿದು ದೇವರ ವರ ಕೇಳಿ ಹುಟ್ಟಿದವರೇ ಪಾಂಡವರು ಎನ್ನುತ್ತದೆ ಕಥೆ. ಸೂರ್ಯನ ವೀರ್ಯನಿಂದ ಹುಟ್ಟಿದವ ಕರ್ಣ, ಯಮನ ವೀರ್ಯದಾನದಿಂದ ಧರ್ಮಜ ಹುಟ್ಟಿದ, ವಿಷ್ಣುವಿನ ಕೃಪೆಯಿಂದ ಅರ್ಜುನ, ವಾಯುದೇವನ ವರದಾನವಾಗಿ ಭೀಮ ಹಾಗೂ ಅಶ್ವಿನಿ ದೇವತೆಗಳ ಸಹಕಾರದಿಂದ ನಕುಲ.

0: ಭಾರತೀಯರ ಫಲವತ್ತೆಯ ಸೂಚಿ ಅರ್ಥಾತ್ ಪ್ರತಿ ಭಾರತೀಯ ದಂಪತಿಗಳಿಗೆ ಆಗಬಹುದಾದ ಸರಾಸರಿ ಮಕ್ಕಳ ಸಂಖ್ಯೆ 3 ಹತ್ತಿರ ಇದ್ದದ್ದು ಈಗ 1.5 ಇಳಿದಿದೆ. ಭಾರತದ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿಯೂ ಪ್ರಣಾಳ ಶಿಶು ತಂತ್ರಜ್ಞಾನ ಬಳಸುವ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇದಕ್ಕೆ ಪುರಾವೆ ಎನ್ನಬಹುದು. ನಗರ ಪ್ರದೇಶಗಳಲ್ಲಿ 20-25% ದಂಪತಿಗಳು ಮಕ್ಕಳಾಗದ್ದರಿಂದ ಇಂತಹ ವೈದ್ಯಕ್ಕೆ ಮೊರೆ ಹೋಗುತ್ತಾರೆ. ಇನ್ನು ಕೆಲವರು ದೇವರುಗಳಿಗೆ ಹರಕೆ ಹೊರುತ್ತಾರೆ ಮತ್ತು ಕೆಲವರು ಸ್ವಾಮೀಜಿಗಳು ಹಾಗೂ ಮಾಂತ್ರಿಕರ ಬಲೆಗೆ ಸಿಲುಕುತ್ತಾರೆ. ಫಲವತ್ತೆಗೆ ದಂಪತಿಗಳ ಆಯ್ಕೆಯೇ ಬಹುತೇಕ ಕಾರಣವಾದರೂ ನೈಸರ್ಗಿಕವಾಗಿಯೂ ಪುರುಷರ ಫಲವತ್ತತೆ ಕಡಿಮೆಯಾಗುತ್ತಿದೆಯಂತೆ. ಮೈಸೂರು ಬೆಂಗಳೂರಿನಂತಹ ನಗರಗಳಲ್ಲಿ ಅರ್ಧಕ್ಕರ್ಧ ಯುವಕರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕ್ಷೀಣಿಸಿದೆ ಎಂದು 5 ಹಿಂದೆ ನಡೆದ ಒಂದು ಅಧ್ಯಯನ ವರದಿ ಮಾಡಿತ್ತು. ಪುರುಷರಲ್ಲಿ ಈ ಕೊರತೆಗೆ ಕಾರಣ ಏನೆಂಬುದು ಗೊತ್ತಿಲ್ಲ. ಬಾಲ್ಯದಲ್ಲಿ ಯಾವುದಾದರೂ ಕಾಯಿಲೆಗೆ ಪಡೆದ ಪ್ರಬಲವಾದ ಔಷಧಿಗಳಿಂದಾಗಿ ವೀರ್ಯದ ಕೊರತೆ ಹುಟ್ಟಿರಬಹುದು ಎನ್ನುವ ಗುಮಾನಿ ಇದೆ. ಅಂತಹ ಚಿಕಿತ್ಸೆ ಪಡೆದ ಬಾಲಕರೊಬ್ಬನ ಕಥೆ ಇದು. 16 ಹಿಂದೆ ಈತ ಇನ್ನು 10 ಹುಡುಗ. ಅವನಿಗೆ ಅನುವಂಶಿಕವಾಗಿ ಬರುವ ಸಿಕಲ್ಸೆಲ್ ಅನಿಮಿಯಾ ಎನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆ ಚಾಮರಾಜನಗರದ ಸೋಲಿಗ ಸಮುದಾಯದಲ್ಲಿ ಬಲು ಸಾಮಾನ್ಯ. ಈ ಕಾಯಿಲೆ ಬಂದವರ ಕೆಂಪು ರಕ್ತ ಕೋಶಗಳು ಪರಿಪೂರ್ಣವಾಗಿ ಬೆಳೆದಿರುವುದಿಲ್ಲ. ಜೊತೆಗೆ ಅವು ಶೀಘ್ರವಾಗಿ ಶಿಥಿಲವಾಗುವುದರಿಂದ ಹುಟ್ಟಿದ ಅವಶೇಷಗಳು ದೇಹದ ವಿವಿಧ ಅಂಗಗಳಿಗೆ ಹಾನಿಯನ್ನುಂಟು ಮಾಡಬಲ್ಲವು. ಈ ಕಾಯಿಲೆಗೆ ಚಿಕಿತ್ಸೆ ಆಗ ಇರಲಿಲ್ಲ. ಏನಿದ್ದರೂ ನೋವು ಉಂಟಾದಾಗ, ಅಂಗಗಳಿಗೆ ಹಾನಿಯಾದಾಗ ಆ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆ ನೀಡಬಹುದಿತ್ತೇ ಹೊರತು ಗುಣಪಡಿಸುವುದು ಸಾಧ್ಯವಿರಲಿಲ್ಲ. ಸಾಯಲು ಬಿಡದ, ಬದುಕಲು ಬಿಡದ ಕಾಯಿಲೆ ಇದು. 10 ಈ ಹುಡುಗನನ್ನು ಅವನ ತಂದೆ ತಾಯಿ ಬೆಲ್ಜಿಯಂನ ಬ್ರೆಜಿಲ್ಸ್ನಲ್ಲಿರುವ ಝೀಕಸ್ ಹೌಸ್ ಆಸ್ಪತ್ರೆಯ ಶಿಶು ತಜ್ಞರ ಬಳಿ ಕರೆತಂದಾಗ ಅಲ್ಲಿನ ವೈದ್ಯರು ಈ ಹುಡುಗನಿಗೆ ಹೊಸ ಚಿಕಿತ್ಸೆಯೊಂದನ್ನು ನೀಡಬಾರದೇಕೆ ಎಂದು ಆಲೋಚಿಸಿದರು. ಆಗಿನ್ನು ಹೊಸದಾಗಿದ್ದ ಸ್ಟೆಮ್ ಸೆಲ್ ಚಿಕಿತ್ಸೆಯಿಂದ ಈತನ ತೊಂದರೆಯನ್ನು ನಿವಾರಿಸಲು ಯೋಚಿಸಿದ್ದರು. ಅವನ ದೇಹದಲ್ಲಿದ್ದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ದೋಷಪೂರ್ಣ ಕೋಶಗಳ ಬದಲಿಗೆ ಸಂಪೂರ್ಣ ಆರೋಗ್ಯವಂತವಾದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ಸ್ಟೆಮ್ ಸೆಲ್ಗಳನ್ನು ಬೇರೊಬ್ಬರಿಂದ ತೆಗೆದು ಕಸಿ ಮಾಡುವ ಆಲೋಚನೆ ಇದಾಗಿತ್ತು. ಇಂತಹ ಚಿಕಿತ್ಸೆಯನ್ನು ರಕ್ತದ ಕ್ಯಾನ್ಸರ್ ಬಂದ ಮಕ್ಕಳಿಗೂ ನೀಡುತ್ತಾರೆ. ಮೂಳೆಯ ಪೊಳ್ಳಿನೊಳಗಿರುವ ಮಜ್ಜೆಯ ಜೀವಕೋಶಗಳನ್ನು ಹೆಕ್ಕಿ ಹುಡುಗನ ದೇಹದೊಳಗೆ ಸೇರಿಸಿದೆ ಈ ಕಸಿಯ ವಿಧಾನ. ಮಜ್ಜೆ ಕಸಿ ವಿಧಾನ ಅದಾಗಲೇ ಸಾಕಷ್ಟು ಸುಧಾರಣೆ ಕಂಡಿತ್ತಾದ್ದರಿಂದ ಆ ಬಗ್ಗೆ ವೈದ್ಯರಿಗೆ ಯಾವ ಗೊಂದಲವೂ ಇರಲಿಲ್ಲ. ಆದರೆ ಅದಕ್ಕಾಗಿ ಈ ಪುಟ್ಟ ಬಾಲಕನ ದೇಹದಲ್ಲಿದ್ದ ಎಲ್ಲ ದೋಷಪೂರ್ಣ ರಕ್ತ ಹುಟ್ಟಿಸುವ ಮಜ್ಜೆಯ ಕೋಶಗಳನ್ನು ಕೊಲ್ಲಬೇಕಿತ್ತು. ಅನಂತರವಷ್ಟೇ ಆ ಜಾಗದಲ್ಲಿ ಹೊಸ ಕೋಶಗಳು ಬಂದು ಕೂಡಬಹುದಿತ್ತು. ಇದಕ್ಕಾಗಿ ವಿಕಿರಣದ ಜೊತೆಗೆ ವಿಷ ರಾಸಾಯನಿಕಗಳ ಚಿಕಿತ್ಸೆಯು ಅನಿವಾರ್ಯವಾಗಿತ್ತು. ಆದರೆ ಇದು ಅನಂತರ ಆ ಮಗು ಬೆಳೆದ ನಂತರ ಆತನ ವೀರ್ಯಜನಕಾಂಗಗಳು ವೀರ್ಯವನ್ನು ಸೃಷ್ಟಿಸದೇ ಹೋಗಬಹುದು. ಯುರೋಪಿನಲ್ಲಿಯೇ ಪ್ರತಿ ವರ್ಷವೂ ಸುಮಾರು 10-15 ಸಾವಿರ ಮಕ್ಕಳು ಈ ರೀತಿಯ ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ಹಾಗಾಗಿ ಈ ಮಗುವಿನ ಕಾದಿಟ್ಟು ಮುಂದೆ ಎಂದಾದರೂ ಅದರಿಂದ ವೀರ್ಯ ಹುಟ್ಟಿಸುವುದು ಸಾಧ್ಯವೇ ಎಂದು ಪರೀಕ್ಷಿಸಬಾರದೆ ಎನ್ನುವ ಯೋಚನೆ ವೈದ್ಯರಿಗೆ ಬಂದಿದ್ದೇ ಬ್ರೆಜಿಲ್ಸ್ ವಿಶ್ವವಿದ್ಯಾನಿಲಯದ ವೀರ್ಯ ಜನನಾಂಗವನ್ನೇ ಅಧ್ಯಯನ ಮಾಡುತ್ತಿದ್ದ ಗೂಜೆನ್ಸ್ ಅವರನ್ನು ಸಂಪರ್ಕಿಸಿದರು. ಹೀಗೊಂದು ತಂಡ ಸಿದ್ಧವಾದದ್ದೇ ಮಗುವಿನ 1/3 ಕತ್ತರಿಸಿ ಮಂಜಿನಲ್ಲಿ ಶೈತ್ಯೀಕರಿಸಿ ಇಟ್ಟಿದ್ದರು. ಮನುಷ್ಯರು ಆಶಾವಾದಿಗಳಾದರೆ ವಿಜ್ಞಾನ ಅದಕ್ಕೆ ಪೂರಕವಾಗಿ ನಿಲ್ಲುವ ವಿಷಯ. 16 ಹಿಂದೆ ವೀರ್ಯಾಣುಗಳ ಕಸಿ ಎಂಬುದು ಒಂದು ಕಲ್ಪನೆಯಾಗಿತ್ತು. ಹಾಗಿದ್ದು ಈ ಕನಸನ್ನು ಗೂಜೆನ್ಸ್ ಕಂಡುಹಿಡಿದಿದ್ದರು. ಇದೀಗ ಆ ಬಾಲಕ 26 ಯುವಕ. ಈಗ ಅವನಿಗೆ ಅದೇನಿಂದ ತೆಗೆದ ಜೀವಕೋಶಗಳನ್ನು ಅವನಲ್ಲಿ ಉಳಿದಿದ್ದ ಮತ್ತೊಂದು ಕಸಿ ಮಾಡಿದ್ದಾರೆ. ಅವನ ದೇಹದಲ್ಲಿ ಕಸಿ ಮಾಡಿದ ಈ ತಣಿಸಿ ಬಿಸಿ ಮಾಡಿದ ಕೋಶಗಳು ಸಹಜವಾಗಿಯೇ ಬೆಳೆಯುವಂತೆ ಬೆಳೆದು ವೀರ್ಯಾಣುಗಳಾಗಿವೆ. ಇದುವರೆಗೂ ಇಂತಹ ಕಸಿಯನ್ನು ಮಾಡಿದ್ದೇ ಇಲ್ಲ. ಏಕೆಂದರೆ ವೀರ್ಯಜನಕ ಕೋಶಗಳು ವೀರ್ಯವಾಗಿ ಬದಲಾಗುವ ಕ್ರಿಯೆ ಬಹಳ ಸಂಕೀರ್ಣವಾದದ್ದು. ಅದು ಸಫಲವಾಗುತ್ತದೆ ಎನ್ನುವ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ವಿಜ್ಞಾನ ಯಾವಾಗಲೂ ಆಶಾವಾದಿ. ಹೀಗಾಗಿ ವೈದ್ಯರು ಈ ಚಿಕಿತ್ಸೆಯನ್ನು ಕೈಗೊಂಡಿದ್ದಾರೆ. ಮೆಡ್ ಆರ್ಕೈವ್ನಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಕಾರ ಈ ಯುವಕನ ತರಡಿನಲ್ಲಿ ವೀರ್ಯಾಣುಗಳು ಬೆಳೆದಿವೆಯಂತೆ. ಇನ್ನು ಇವು ಅಂಡಕೋಶಗಳ ಜೊತೆಗೆ ಕೂಡುತ್ತವೆಯೋ, ಕೂಡಿ ಭ್ರೂಣಗಳನ್ನು ಹುಟ್ಟಿಸುತ್ತವೆಯೋ ಎನ್ನುವ ಪರೀಕ್ಷೆ ಬಾಕಿ ಇದೆ. ಅದು ಸಫಲವಾದರೆ ಬಾಲ್ಯದಲ್ಲಿಯೇ ತೀವ್ರವಾದ ವಿಕಿರಣ ಅಥವಾ ಕೀಮೋಥೆರಪಿ ಪಡೆದ ವ್ಯಕ್ತಿಗಳು ತಂದೆಯಾಗಬಹುದು ಎನ್ನುತ್ತಾರೆ ಗೂಜೆನ್ಸ್. ಯುರೋಪಿನ ವಿವಿಧೆಡೆ ಈ ಆಸೆಯಿಂದ 3,000 ಹೆಚ್ಚು ಕ್ಯಾನ್ಸರ್ ರೋಗಿಗಳು ತಮ್ಮನ್ನು ಶೈತ್ಯೀಕರಿಸಿಟ್ಟಿದ್ದಾರೆ ಎನ್ನುವುದು ವಿಜ್ಞಾನದ ಮೇಲೆ ಅವರಿಗೆ ಇರುವ ವಿಶ್ವಾಸ ಹಾಗೂ ಆಸೆಯನ್ನು ತೋರಿಸುತ್ತದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಸುಮನಾ ಮೈಸೂರು ಹಾಗೂ ಶ್ರೀ ಶರತ್ ಬಿಜೂರು.

0: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಲಿಂಗರಾಜು ಎಚ್ಚೇಂದ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೀವಿ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ

0: ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ

0: ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ, ವಿಜ್ಞಾನದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ಮಕ್ಕಳಿಗೆ ವಿಜ್ಞಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ಹೇಳಲು ಇವತ್ತು ನಿಮ್ಮೊಂದಿಗಿದ್ದೇನೆ. ಮೊದಲಿಗೆ ವಿಟಮಿನ್ಗಳನ್ನು ಕಂಡುಹಿಡಿದವರು ಯಾರು? ಉತ್ತರ, ಪಂಕ್ರವರು. ವಿಟಮಿನ್ಗಳಲ್ಲಿನ ಬಗೆಗಳು ಯಾವುವು? ಉತ್ತರ, ಎ, ಬಿ, ಸಿ, ಡಿ, ಇ ಮತ್ತು ಕೆ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಉತ್ತರ, ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಉತ್ತರ, ಎ, ಡಿ, ಇ ಮತ್ತು ಕೆ. ಎ ವಿಟಮಿನ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಉತ್ತರ, ಕಣ್ಣಿನ ದೃಷ್ಟಿ ವೃದ್ಧಿಗೊಳಿಸಲು. ಇ ವಿಟಮಿನ್ ಅನ್ನು ಯಾವುದರಲ್ಲಿ ಅಧಿಕವಾಗಿದೆ? ಉತ್ತರ, ಕಾಡ್ ಲಿವರ್, ಕ್ಯಾರೆಟ್ನಲ್ಲಿ. ಬಿ ವಿಟಮಿನ್ ದೋಷದಿಂದ ಎದುರಾಗುವ ಸಮಸ್ಯೆ ಯಾವುದು? ಉತ್ತರ, ಬೆರಿಬೆರಿ. ಬಿ ವಿಟಮಿನ್ನಲ್ಲಿ ಯಾವುದರಲ್ಲಿ ಲಭ್ಯ? ಉತ್ತರ, ಕಡಲೆಕಾಯಿ. ಡಿ ವಿಟಮಿನ್ ಕೊರತೆಯಿಂದ ಬರಬಹುದಾದ ರೋಗ ಯಾವುದು? ಉತ್ತರ, ರಿಕೆಟ್ಸ್ ಆಗಿದೆ. ರಕ್ತ ಗಡ್ಡೆ ಕಟ್ಟದಂತೆ ತಡೆಗಟ್ಟುವ ವಿಟಮಿನ್ ಯಾವುದು? ಉತ್ತರ, ವಿಟಮಿನ್ ಕೆ. ಮಾನವನಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಎಷ್ಟು? ಉತ್ತರ, 46. ಮಾನವ ಶರೀರದಲ್ಲಿ ಎಷ್ಟು ಮೂಳೆಗಳಿವೆ? ಉತ್ತರ, 206. ಮಾನವನ ಅಂಗಾಂಗಗಳಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದು? ಉತ್ತರ, ಪಿತ್ತಜನಕಾಂಗ. ಮಾನವನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ಉತ್ತರ, 72 ಬಾರಿ. ಮಾನವನ ದೇಹದಲ್ಲಿ ಅತಿ ದೊಡ್ಡ ಜೀರ್ಣಕೋಶ ಯಾವುದು? ಉತ್ತರ, ಲಿವರ್ ಆಗಿದೆ. ಮೆದೋಜೀರಕ ಗ್ರಂಥಿ ಏನನ್ನು ಉತ್ಪಾದಿಸುತ್ತದೆ? ಉತ್ತರ, ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ಕೊಬ್ಬಿನಲ್ಲಿರುವ ಅಂಶಗಳು ಯಾವುವು? ಉತ್ತರ, ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ನಲ್ಲಿ ಕೊಬ್ಬು ಅಡಕವಾಗಿರುತ್ತದೆ. ಐರನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಉತ್ತರ, ರಕ್ತಹೀನತೆಯಾಗಿದೆ. ಶ್ವಾಸಕೋಶದ ಕೆಲಸ ಏನು? ಉತ್ತರ, ಆಮ್ಲಜನಕದ ಸರಬರಾಜು ಮಾಡುವುದು ಶ್ವಾಸಕೋಶದ ಕೆಲಸವಾಗಿದೆ. ಹಾಲನ್ನ ಮೊಸರಾಗಿಸುವ ಆಮ್ಲ ಯಾವುದು? ಉತ್ತರ, ಹಾಲನ್ನ ಮೊಸರಾಗಿಸುವ ಆಮ್ಲ ಲ್ಯಾಕ್ಟಿಕ್ ಆಸಿಡ್ ಆಗಿದೆ. ಅಡಿಗೆ ಗ್ಯಾಸ್ನಲ್ಲಿರುವ ಅನಿಲ ಯಾವುದು? ಉತ್ತರ, ಅಡಿಗೆ ಗ್ಯಾಸ್ನಲ್ಲಿ ಇರುವ ಅನಿಲ ಬ್ಯೂಟಿನ್ ಆಗಿದೆ.

ಗೊಬ್ಬರ ಗ್ಯಾಸ್ನಲ್ಲಿ ಇರುವ ಅನಿಲ ಯಾವುದು? ಉತ್ತರ, ಗೊಬ್ಬರ ಗ್ಯಾಸ್ನಲ್ಲಿ ಮೀಥೇನ್ ಅನಿಲ ಉಂಟು. ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದ ಆಂಟಿಬಯೋಟಿಕ್ ಯಾವುದು? ಉತ್ತರ, ಮೊಟ್ಟ ಮೊದಲ ಬಾರಿಗೆ ಪೆನ್ಸಿಲ್ ಎಂಬ ಆಂಟಿಬಯೋಟಿಕ್ ಅನ್ನು ಕಂಡುಹಿಡಿಯಲಾಯಿತು. ಎಬೋಲಾ ಯಾವುದರಿಂದ ಹರಡುತ್ತದೆ? ಉತ್ತರ, ಎಬೋಲಾ ವೈರಸ್ನಿಂದ ಹರಡುತ್ತದೆ. ಹಿಮೋಗ್ಲೋಬಿನ್ ಯಾವುದರಲ್ಲಿ ಇರುತ್ತದೆ? ಉತ್ತರ, ಕೆಂಪು ರಕ್ತ ಕಣದಲ್ಲಿರುತ್ತದೆ. ಸಸ್ಯಗಳಿಗೆ ಜೀವ ಇರುತ್ತದೆ ಎಂದು ನಿರೂಪಿಸಿದ ಮೊದಲ ಭಾರತೀಯ ವಿಜ್ಞಾನಿ ಯಾರು? ಉತ್ತರ, ಸಸ್ಯಗಳಲ್ಲಿ ಜೀವ ಇರುತ್ತದೆ ಎಂಬುದನ್ನು ಜೆಸಿ ಬೋಸ್ ರವರು ಕಂಡುಹಿಡಿದರು. ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡುವ ಭಾಗ ಯಾವುದು? ಉತ್ತರ, ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡಿಸುವ ಅಂಗ ರೆಟಿನಾ ಆಗಿದೆ. ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಉತ್ತರ, ಜೆಬಿ ಫ್ರೀಸ್ಟಿಲಿ ರವರು. ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರು? ಉತ್ತರ, ಚುಚ್ಚುಮದ್ದನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ರವರು. ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುವ ಗ್ರಂಥಿಗಳು ಯಾವುದು? ಉತ್ತರ, ಜಠರ ಗ್ರಂಥಿಗಳಾಗಿದೆ. ಹುಚ್ಚುನಾಯಿ ಕಡಿತಕ್ಕೆ ಔಷಧಿ ಕಂಡುಹಿಡಿದವರು ಯಾರು? ಉತ್ತರ, ಲೂಯಿ ಫಾಸ್ಚರ್ ರವರು ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನು ಕಂಡುಹಿಡಿದರು. ಶುಕ್ರಗ್ರಹದ ವಾತಾವರಣ ಯಾವುದರಿಂದ ತುಂಬುತ್ತದೆ? ಉತ್ತರ, ಕಾರ್ಬನ್ ಡೈಆಕ್ಸೈಡ್ನಿಂದ ಶುಕ್ರ ಗ್ರಹದ ವಾತಾವರಣ ತುಂಬುತ್ತದೆ. ಪಿಂಗಾಣಿ ಕೈಗಾರಿಕೆಗೆ ಮುಖ್ಯವಾಗಿ ಬೇಕಾದ ವಸ್ತು ಯಾವುದು? ಉತ್ತರ, ಗ್ರಾಫೈಟ್ ಆಗಿದೆ. ಬಲ್ಬ್ನಲ್ಲಿ ಬಳಸುವ ಅನಿಲ ಯಾವುದು? ಉತ್ತರ, ಬಲ್ಬ್ನಲ್ಲಿ ಆರ್ಗಾನಿಕ್ ಅನಿಲವನ್ನು ಬಳಸಲಾಗುತ್ತದೆ. ರೆಫ್ರಿಜರೇಟರ್ನಲ್ಲಿ ಬಳಸುವ ಅನಿಲ ಯಾವುದು? ಉತ್ತರ, ರೆಫ್ರಿಜರೇಟರ್ನಲ್ಲಿ ಪ್ರಿಯಾನ್ ಎಂಬ ಅನಿಲವನ್ನು ಬಳಸಲಾಗುತ್ತದೆ. ಕಂಪ್ಯೂಟರ್ನಲ್ಲಿ ಬಳಸುವ ಚಿಪ್ಪುಗಳನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ, ಕಂಪ್ಯೂಟರ್ನಲ್ಲಿ ಬಳಸುವ ಚಿಪ್ಪುಗಳನ್ನು ಸಿಲಿಕಾನ್ನಿಂದ ತಯಾರಿಸುತ್ತಾರೆ. ಲಾಫಿಂಗ್ ಗ್ಯಾಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ, ನೈಟ್ರೈಸ್ ಆಕ್ಸೈಡ್ನ ಲಾಫಿಂಗ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ. ಸೂರ್ಯನ ಸುತ್ತಲೂ ತಿರುಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು? ಉತ್ತರ, ಶನಿ ಗ್ರಹವು ಸೂರ್ಯನ ಸುತ್ತಲೂ ಹೆಚ್ಚು ತಿರುಗಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಚಂದ್ರನ ಮೇಲಿಂದ ಭೂಮಿ ಹೇಗೆ ಕಾಣಿಸುತ್ತದೆ? ಉತ್ತರ, ಚಂದ್ರನ ಮೇಲಿನಿಂದ ಭೂಮಿ ಕಪ್ಪಾಗಿ ಕಾಣಿಸುತ್ತದೆ. ಅಯಸ್ಕಾಂತ ದಿಕ್ಸೂಚಿ ತೋರಿಸುವ ದಿಕ್ಕುಗಳು? ಉತ್ತರ, ಉತ್ತರ ದಕ್ಷಿಣ ದಿಕ್ಕುಗಳಾಗಿವೆ. ಭೂಮಿಯ ಮೇಲೆ ವಸ್ತುಗಳು ಭಾಗವಾಗಿರಲು ಕಾರಣವೇನು? ಉತ್ತರ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಕೋಣೆಯ ತಾಪಮಾನಕ್ಕೆ ಯಾವ ಲೋಹ ದ್ರವ ಸ್ಥಿತಿಯಲ್ಲಿರುತ್ತದೆ? ಉತ್ತರ, ಕೋಣೆಯ ತಾಪಮಾನಕ್ಕೆ ಪಾದರಸ ಲೋಹ ದ್ರವ ಸ್ಥಿತಿಯಲ್ಲಿರುತ್ತದೆ. ಸ್ವಚ್ಛ ನೀರಿನ ಪಿಎಚ್ ಗುಣಮಟ್ಟ ಯಾವುದು? ಉತ್ತರ, ಸ್ವಚ್ಛ ನೀರಿನ ಪಿಎಚ್ನ ಗುಣಮಟ್ಟ 7 ಆಗಿದೆ. ವಿದ್ಯುತ್ ಪ್ರವಾಹ ಯಾವುದರಿಂದ ಅಳೆಯುತ್ತಾರೆ? ಉತ್ತರ, ವಿದ್ಯುತ್ ಪ್ರವಾಹವನ್ನು ಅಮ್ಮಿ ಮೀಟರ್ನಿಂದ ಅಳೆಯಲಾಗುತ್ತದೆ. ಮನುಷ್ಯನ ಶರೀರದಿಂದ ತಯಾರಾಗುವ ವಿಟಮಿನ್ ಯಾವುದು? ಉತ್ತರ, ಮನುಷ್ಯರ ದೇಹದಿಂದ ತಯಾರಾಗುವ ವಿಟಮಿನ್ ಡಿ ವಿಟಮಿನ್ ಆಗಿದೆ. ಬಿಳಿಯ ಬಣ್ಣದಲ್ಲಿ ಎಷ್ಟು ಬಣ್ಣಗಳಿವೆ? ಉತ್ತರ, ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳಿವೆ. ಯಾವ ಅನಿಲದಲ್ಲಿ ಧ್ವನಿಯ ವೇಗ ಅಧಿಕವಾಗಿರುತ್ತದೆ? ಉತ್ತರ, ಹೈಡ್ರೋಜನ್ ಅನಿಲದಲ್ಲಿ ಧ್ವನಿಯ ವೇಗ ಅಧಿಕವಾಗಿರುತ್ತದೆ. ವಿಮಾನದ ವೇಗ ದಿಕ್ಕನ್ನು ಯಾವುದರ ಮೂಲಕ ತಿಳಿದುಕೊಳ್ಳಬಹುದಾಗಿದೆ? ಉತ್ತರ, ರೆಡಾರ್ ಮೂಲಕ ವಿಮಾನ ವೇಗ ದಿಕ್ಕನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಕಣ್ಣಿನ ರೆಟಿನಾ ಮೇಲಿನ ಪ್ರತಿಬಿಂಬ ಹೇಗೆ ಇರುತ್ತದೆ? ಉತ್ತರ, ತಲೆಕೆಳಗಾಗಿ ಇರುತ್ತದೆ. ಉಷ್ಣತೆಯ ಪ್ರಮಾಣ ಯಾವುದು? ಉತ್ತರ, ಉಷ್ಣತೆಯ ಪ್ರಮಾಣ ಜೌಲ್ ಆಗಿದೆ. ಮಾನವರಲ್ಲಿ ಇರಬೇಕಾದ ಸಹಜ ರಕ್ತದೊತ್ತಡ ಎಷ್ಟು? ಉತ್ತರ, ಮಾನವರಲ್ಲಿ ಇರಬೇಕಾದ ಸಹಜ ರಕ್ತದೊತ್ತಡ 80/120 ಆಗಿದೆ. ಧ್ವನಿ ಯಾವುದರ ಮೂಲಕ ಪ್ರಯಾಣ ಮಾಡುವುದಿಲ್ಲ? ಉತ್ತರ, ಶೂನ್ಯದ ಮೂಲಕ ಪ್ರಯಾಣ ಮಾಡುವುದಿಲ್ಲ. ಮನುಷ್ಯನ ರಕ್ತ ಸಂಚಾರವನ್ನು ಕಂಡುಹಿಡಿದ

ವ್ಯಕ್ತಿ ಯಾರು? ಉತ್ತರ, ಮನುಷ್ಯನ ರಕ್ತ ಸಂಚಾರವನ್ನ ಕಂಡುಹಿಡಿದವರು ವಿಲಿಯಂ ನಾರ್ವೆರವರು. ಇಸ್ರೋ ಸ್ಯಾಟಲೈಟ್ ಕೇಂದ್ರ ಎಲ್ಲಿದೆ? ಉತ್ತರ, ಇಸ್ರೋ ಸ್ಯಾಟಲೈಟ್ ಕೇಂದ್ರವು ಬೆಂಗಳೂರಿನಲ್ಲಿದೆ. ವಾಷಿಂಗ್ ಸೋಡಾವನ್ನ ಏನೆನ್ನುತ್ತಾರೆ? ಉತ್ತರ, ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೊನೇಟ್ ಎನ್ನುತ್ತಾರೆ. ಬೇಕಿಂಗ್ ಸೋಡಾವನ್ನ ಏನೆನ್ನುತ್ತಾರೆ? ಉತ್ತರ, ಬೇಕಿಂಗ್ ಸೋಡಾವನ್ನ ಸೋಡಿಯಂ ಬೈಕಾರ್ಬೊನೇಟ್ ಎಂದು ಕರೆಯುತ್ತಾರೆ. ಕಾಸ್ಟಿಕ್ ಸೋಡಾವನ್ನ ಏನೆಂದು ಕರೆಯುತ್ತಾರೆ? ಉತ್ತರ, ಕಾಸ್ಟಿಕ್ ಸೋಡಾವನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಎಂದು ಕರೆಯಲಾಗುತ್ತದೆ. ರೇಡಿಯೋ ತರಂಗಗಳು ಯಾವುವು? ಉತ್ತರ, ಆಲ್ಫಾ, ಬೀಟಾ ಮತ್ತು ಗಾಮಾ ಕಿರಣಗಳು. ಮಲೇರಿಯಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಉತ್ತರ, ದೆಹಲಿಯಲ್ಲಿ ಮಲೇರಿಯಾ ಸಂಶೋಧನಾ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿತ್ತು. ರಾಷ್ಟ್ರೀಯ ವೈರಸ್ ವೈಜ್ಞಾನಿಕ ಸಂಸ್ಥೆ ಎಲ್ಲಿದೆ? ಉತ್ತರ, ಪೂನಾದಲ್ಲಿದೆ. ರಕ್ತದಲ್ಲಿರುವ ಮೂಲ ಪದಾರ್ಥ ಯಾವುದು? ಉತ್ತರ, ರಕ್ತದಲ್ಲಿರುವ ಮೂಲ ಪದಾರ್ಥ ಕೊಬ್ಬಿನಾಂಶ ಆಗಿದೆ. ಮೋಟಾರು ಕಾರುಗಳಿಂದ ಹೊರಬರುವ ಬಗೆಯಲ್ಲಿರುವ ರಾಸಾಯನಿಕ ಪದಾರ್ಥ ಯಾವುದು? ಉತ್ತರ, ಮೋಟಾರು ಕಾರುಗಳಿಂದ ಹೊರಬರುವ ಬಗೆಯಲ್ಲಿರುವ ಒಂದು ರಾಸಾಯನಿಕ ಪದಾರ್ಥ ಎಂದರೆ ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿದೆ. ದೇಹದೊಳಗಿನ ಪೊಲೀಸರು ಯಾರು? ಉತ್ತರ, ದೇಹದೊಳಗಿನ ಪೊಲೀಸರು ಬಿಳಿ ರಕ್ತ ಕಣಗಳಾಗಿವೆ. ಯಾವ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ? ಉತ್ತರ, ಬಿಳಿ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ. ಕಬ್ಬಿಣಾಂಶ ಹೆಚ್ಚಿಸುವ ಆಹಾರ ಪದಾರ್ಥ ಯಾವುದು? ಉತ್ತರ, ಕಬ್ಬಿಣಾಂಶ ಹೆಚ್ಚಿಸುವ ಪದಾರ್ಥ ಸೊಪ್ಪುಗಳಾಗಿವೆ. ತಾಯಿಯ ಹಾಲಿನಲ್ಲಿರುವ ವಿಟಮಿನ್ಗಳ್ಯಾವುವು? ಉತ್ತರ, ತಾಯಿಯ ಎದೆಹಾಲಿನಲ್ಲಿ ಬಿ ಮತ್ತು ಡಿ ವಿಟಮಿನ್ಗಳು ಹೆಚ್ಚಾಗಿರುತ್ತವೆ. ವಿಟಮಿನ್ ಎ ಇರುವ ದೇಹ ಭಾಗ ಯಾವುದು? ವಿಟಮಿನ್ ಎ ಇರುವ ದೇಹ ಭಾಗ ಉತ್ತರ, ಲಿವರ್ ಆಗಿದೆ. ಬಿ ವಿಟಮಿನ್ ಹೆಚ್ಚಾದಲ್ಲಿ ದೇಹದ ಯಾವ ಭಾಗ ಹಾನಿಗೆ ಒಳಗಾಗುತ್ತದೆ? ಉತ್ತರ, ಮೂತ್ರಪಿಂಡಗಳು. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಪರಿಸರ ದಿನವೆಂದು ಆಚರಿಸಲಾಗುತ್ತದೆ. ಭೂಮಿಯ ದಿನಾಚರಣೆ ಯಾವ ದಿನ ನಡೆಯುತ್ತದೆ? ಉತ್ತರ, ಭೂಮಿಯ ದಿನಾಚರಣೆಯನ್ನು ಏಪ್ರಿಲ್ 22ರಂದು ಆಚರಿಸಲಾಗುತ್ತದೆ. ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು? ಉತ್ತರ, ಅತಿ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹವಾಗಿದೆ. ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದು? ಉತ್ತರ, ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಗುರು ಗ್ರಹವಾಗಿದೆ. ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಉತ್ತರ, ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಗುರು ಗ್ರಹವಾಗಿದೆ. ಭೂಮಿ ಯಾವ ಯಾವ ಗ್ರಹಗಳ ನಡುವೆ ಇದೆ? ಉತ್ತರ, ಭೂಮಿ ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಇದೆ. ಸೂರ್ಯನಿಂದ ಭೂಮಿ ಎಷ್ಟನೆಯ ಗ್ರಹ? ಉತ್ತರ, ಸೂರ್ಯನಿಂದ ಭೂಮಿ 3ನೇ ಗ್ರಹವಾಗಿದೆ. ಅತಿ ಸೂಕ್ಷ್ಮ ಪದಾರ್ಥವನ್ನು ಯಾವುದರಿಂದ ವೀಕ್ಷಿಸಬಹುದು? ಉತ್ತರ, ಅತಿ ಸೂಕ್ಷ್ಮ ಪದಾರ್ಥವನ್ನು ಮೈಕ್ರೋಸ್ಕೋಪ್ನಿಂದ ವೀಕ್ಷಿಸಬಹುದು. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂವು ಯಾವುದು? ಉತ್ತರ, ಪ್ರಪಂಚದಲ್ಲೇ ಅತಿ ದೊಡ್ಡ ಹೂ ರಫ್ಲೇಸಿಯಾ. ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗುವುದಕ್ಕೆ ಮುಖ್ಯ ಕಾರಣವೇನು? ಉತ್ತರ, ಗುರುತ್ವಾಕರ್ಷಣೆಯ ಬಲದಿಂದ ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗತೊಡಗುತ್ತವೆ. ಮಾನವನ ದೇಹದಲ್ಲಿನ ರಕ್ತನಾಳಗಳ ಕೆಲಸ ಏನು? ಉತ್ತರ, ಶಬ್ದ ರಕ್ತದ ಸರಬರಾಜಾಗಿದೆ. ಜೀವಶಾಸ್ತ್ರದ ಪಿತಾಮಹ ಯಾರು? ಉತ್ತರ, ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ. ಶುದ್ಧ ಬಂಗಾರ ಎಷ್ಟು ಕ್ಯಾರೆಟ್ ಇರುತ್ತದೆ? ಉತ್ತರ, ಶುದ್ಧ ಬಂಗಾರವು 24 ಕ್ಯಾರೆಟ್ ಆಗಿರುತ್ತದೆ. ಕಂಚು ಯಾವ ಲೋಹಗಳ ಮಿಶ್ರಣ? ಉತ್ತರ, ಕಂಚು ತಾಮ್ರ ಮತ್ತು ಶೀಷಗಳ ಮಿಶ್ರಣವಾಗಿರುತ್ತದೆ. ರಕ್ತವನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ರಕ್ತವನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಡಯಾಲಿಸಿಸ್ ಎಂದು ಕರೆಯಲಾಗುತ್ತದೆ.
ಮಾನವನ ದೇಹದ ಒಂದು ಸೆಲ್ನಲ್ಲಿರುವ

ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? ಉತ್ತರ, ಮಾನವ ದೇಹದ ಒಂದು ಸೆಲ್ನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗಿದೆ. ಪೆನ್ಸಿಲ್ನನ್ನು ಕಂಡುಹಿಡಿದವರು ಯಾರು? ಉತ್ತರ, ಪೆನ್ಸಿಲ್ನನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಎಂದು ಪ್ರಸಿದ್ಧರಾಗಿದ್ದಾರೆ. ವಿದ್ಯುತ್ ದೀಪವನ್ನು ಸಂಶೋಧಿಸಿದ ವಿಜ್ಞಾನಿ ಯಾರು? ವಿದ್ಯುತ್ ದೀಪವನ್ನು ಸಂಶೋಧಿಸಿದ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ರವರು. ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ? ಉತ್ತರ, ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ. ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವೇನು? ಉತ್ತರ, ಸಸ್ಯಗಳ ಹಸಿರು ಬಣ್ಣಕ್ಕೆ ಪತ್ರ ಹರಿದ ಕಾರಣ. ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಏನೆಂದು ಕರೆಯುವರು? ಉತ್ತರ, ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಜಲಚರ ಜೀವಿಗಳೆಂದು ಕರೆಯುತ್ತಾರೆ. ಸೂರ್ಯನ ಸುತ್ತಲೂ ಅತಿ ವೇಗವಾಗಿ ತಿರುಗುವ ಗ್ರಹ ಯಾವುದು? ಉತ್ತರ, ಸೂರ್ಯನ ಸುತ್ತಲೂ ಅತಿ ವೇಗವಾಗಿ ತಿರುಗುವ ಗ್ರಹ ಯುರೇನಸ್ ಆಗಿದೆ. ದೇಹದ ಅತಿ ದೊಡ್ಡ ಮೂಳೆ ಯಾವುದು? ಉತ್ತರ, ದೇಹದ ಅತಿ ದೊಡ್ಡ ಮೂಳೆ ಫೀಮರ್ ಆಗಿದೆ. ದೇಹದ ಅತಿ ದೊಡ್ಡ ಒಳಗಿನ ಅಂಗ ಯಾವುದು? ಉತ್ತರ, ದೇಹದ ಅತಿ ದೊಡ್ಡ ಒಳಗಿನ ಅಂಗ ಪಿತ್ತಜನಕಾಂಗ. ನುಣುಪಾಗಿ ಮೆರುಗುಗೊಳಿಸಿದ ಮೇಲ್ಮೈಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ನುಣುಪಾಗಿ ಮೆರುಗುಗೊಳಿಸಿದ ಮೇಲ್ಮೈಯೆಂದು ದರ್ಪಣ ಎಂದು ಕರೆಯಲಾಗುತ್ತದೆ. ತರಂಗ ರೇಖಾಂಶ ಹೆಚ್ಚಾಗುತ್ತಿರುವ ಕ್ವಾಂಟಮ್ ಶಕ್ತಿ ಯಾವುದು? ಉತ್ತರ, ತರಂಗ ರೇಖಾಂಶ ಹೆಚ್ಚಾಗುತ್ತಿರುವ ಕ್ವಾಂಟಮ್ ಶಕ್ತಿಯು ಕಡಿಮೆಯಾಗುತ್ತದೆ. ಆಪ್ಟಿಕಲ್ ಫೈಬರ್ ಯಾವ ನಿಯಮದ ಅನುಸಾರ ಕಾರ್ಯನಿರ್ವಹಿಸುತ್ತದೆ? ಉತ್ತರ, ಆಪ್ಟಿಕಲ್ ಫೈಬರ್ ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಯಮದ ಅಡಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳನ್ನು ಹೋಗಲಾಡಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳನ್ನು ಹೋಗಲಾಡಿಸುವುದಕ್ಕೆ ಆಕ್ಸೀಕರಣ ಎಂದು ಕರೆಯುತ್ತಾರೆ. ವಿಜ್ಞಾನ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವಿಜ್ಞಾನ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಸರ್ ಸಿವಿ ರಾಮನ್ ಆಗಿದ್ದಾರೆ. ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳನ್ನು ಸೇರಿಸುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳನ್ನು ಸೇರಿಸುವುದನ್ನು ಕ್ಷಕಿರಣ ಎನ್ನುತ್ತಾರೆ. ಎಲುಪುಗಳ ರಚನೆಗೆ ಯಾವ ಖನಿಜ ಅವಶ್ಯವಾಗಿದೆ? ಉತ್ತರ, ಎಲುಪುಗಳ ರಚನೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಖನಿಜಗಳು ಅವಶ್ಯಕವಾಗಿವೆ. ನೀರಿನ ಗಡಸುತನಕ್ಕೆ ಅದರಲ್ಲಿ ಕರಗುವ ಯಾವ ಲವಣಗಳು ಕಾರಣ? ಉತ್ತರ, ನೀರಿನ ಗಡಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಕಾರಣವಾಗಿವೆ. ಮೂಲ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಉತ್ತರ, ಮೂಲ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುವ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಎಂದು ಕರೆಯುತ್ತಾರೆ. ಒಂದು ವಸ್ತುವಿನ ಭೌತಿಕ ವಿಭಜನೆಯಿಂದ ಉಂಟಾಗುವ ಅತಿ ಸಣ್ಣ ಕಣವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಒಂದು ವಸ್ತುವಿನ ಭೌತಿಕ ವಿಭಜನೆಯಿಂದ ಉಂಟಾಗುವ ಅತಿ ಸಣ್ಣ ಕಣವನ್ನು ಅಣು ಎಂದು ಕರೆಯುತ್ತಾರೆ. ಮಾನವನ ಮೆದುಳಿನ ತೂಕ ಎಷ್ಟಿರುತ್ತದೆ? ಉತ್ತರ, ಮಾನವನ ಮೆದುಳಿನ ಸರಾಸರಿ ತೂಕ 1350 ಗ್ರಾಂ ಆಗಿದೆ. ನಿಂಬೆಹಣ್ಣಿನ ರಸ ಯಾವ ಆಮ್ಲವನ್ನು ಹೊಂದಿರುತ್ತದೆ? ಉತ್ತರ, ನಿಂಬೆಹಣ್ಣಿನ ರಸ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಕೋಶ ಬೀಜದ ಸುತ್ತಲೂ ಇರುವ ಲೋಳೆಯಂತಹ ದ್ರವಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಕೋಶ ಬೀಜದ ಸುತ್ತಲೂ ಇರುವ ಲೋಳೆಯಂತಹ ದ್ರವಕ್ಕೆ ಕೋಶರಸ ಎಂದು ಕರೆಯುತ್ತಾರೆ. ರಕ್ತದ ಹೆಪ್ಪುಗಟ್ಟುವಿಕೆಗೆ ರಕ್ತದಲ್ಲಿರುವ ಯಾವ ಪದಾರ್ಥ ಕಾರಣ? ಉತ್ತರ, ರಕ್ತದ ಹೆಪ್ಪುಗಟ್ಟುವಿಕೆಗೆ ಫೆಬ್ರಿನೋಸನ್ ಪದಾರ್ಥ ಕಾರಣವಾಗಿರುತ್ತದೆ. ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು? ಉತ್ತರ, ಅತ್ಯಂತ ಹಗುರವಾದ ಮೂಲ ವಸ್ತು ಜಲಜನಕವಾಗಿದೆ. ಸೀಗಡಿ ಮೀನಿನ ರಕ್ತದ ಬಣ್ಣ ಯಾವುದು? ಉತ್ತರ, ಸೀಗಡಿ ಮೀನಿನ ರಕ್ತದ ಬಣ್ಣ ಹಸಿರು ಆಗಿದೆ. ದೇಹಕ್ಕೆ ಪೋಷಣೆಯನ್ನು ಒದಗಿಸುವ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ದೇಹಕ್ಕೆ ಪೋಷಣೆಯನ್ನು ಒದಗಿಸುವ ವಸ್ತುವನ್ನು ಆಹಾರವೆಂದು ಕರೆಯುತ್ತಾರೆ.

0: ನಮ್ಮ ದೇಹದ ಯಾವ ಅಂಗಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಉತ್ತರ, ನಮ್ಮ ದೇಹದ ಮೈಟೋಕಾಂಡ್ರಿಯ ಅಂಗಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಶರೀರದ ಉಷ್ಣತೆಯನ್ನು ಕ್ರಮಬದ್ಧಗೊಳಿಸುವ ಗ್ರಂಥಿ ಯಾವುದು? ಉತ್ತರ, ಶರೀರದ ಉಷ್ಣತೆಯನ್ನು ಅಡ್ರಿನಲ್ ಗ್ರಂಥಿ ಕ್ರಮಬದ್ಧಗೊಳಿಸುತ್ತದೆ. ಇಲಿಗಳಿಂದ ಹರಡುವ ಸಾಂಕ್ರಾಮಿಕ ರೋಗ ಯಾವುದು? ಉತ್ತರ, ಇಲಿಗಳಿಂದ ಫ್ಲೇಗ್ ಎಂಬ ಸಾಂಕ್ರಾಮಿಕ ರೋಗ ಹರಡುತ್ತದೆ. ಗಿಡದ ಎಲೆಗಳು ಹಸಿರಾಗಿರಲು ಕಾರಣವೇನು? ಉತ್ತರ, ಗಿಡದ ಎಲೆಗಳು ಕ್ಲೋರೋಫಿಲ್ ಎಂಬ ಅಂಶವನ್ನು ಒಳಗೊಂಡಿರುತ್ತದೆ. ವಾಷಿಂಗ್ ಸೋಡಾವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬನೇಟ್ ಎಂದು ಕರೆಯಲಾಗುತ್ತದೆ. ಮಲೇರಿಯಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಉತ್ತರ, ಮಲೇರಿಯಾ ಸಂಶೋಧನಾ ಸಂಸ್ಥೆ ದೆಹಲಿಯಲ್ಲಿದೆ. ಭಾರತದಲ್ಲಿ ಮೊದಲ ಅಣು ಪರೀಕ್ಷೆ ನಡೆದ ಸ್ಥಳ ಯಾವುದು? ಉತ್ತರ, ಭಾರತದಲ್ಲಿ ಅಣು ಪರೀಕ್ಷಾ ನಡೆದ ಸ್ಥಳ ಪ್ರೋಕಾನ್ ಆಗಿದೆ. ಸೂರ್ಯನಲ್ಲಿ ಯಾವ ಮೂಲ ಪದಾರ್ಥವನ್ನು ಕಾಣಬಹುದಾಗಿದೆ? ಉತ್ತರ, ಸೂರ್ಯನಲ್ಲಿ ಹೈಡ್ರೋಜನ್ ಮೂಲ ಪದಾರ್ಥವನ್ನು ಕಾಣಬಹುದಾಗಿದೆ. ಚರ್ಮ ಮೇಲ್ಪದರ ಬಣ್ಣವನ್ನು ಹೊಂದಲು ಕಾರಣವೇನು? ಉತ್ತರ, ಚರ್ಮ ಮೆಲನಿನ್ ಎಂಬ ಮೇಲ್ಪದರ ಬಣ್ಣವನ್ನು ಹೊಂದಲು ಇದಕ್ಕೆ ಕಾರಣವಾಗಿದೆ. ಕಂಚು ಯಾವ ಲೋಹಗಳ ಮಿಶ್ರಣ? ಉತ್ತರ, ಕಂಚು ತಾಮ್ರ ಮತ್ತು ಸೀಸಗಳ ಮಿಶ್ರಣವಾಗಿದೆ. ಪ್ರಪಂಚದ ಮೊಟ್ಟ ಮೊದಲ ಪ್ರನಾಳ ಶಿಶು ಹೆಸರೇನು? ಉತ್ತರ, ಪ್ರಪಂಚದ ಮೊಟ್ಟ ಮೊದಲ ಪ್ರನಾಳ ಶಿಶು ಲೂಯಿ ಬ್ರೌನ್ಸ್ ರವರು. ಕೇಳುಗರೆ, ಕೇಳಿದಲ್ಲ ಇಷ್ಟೋತ್ತಮ್ಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹಾಗೂ ಸಾಮಾನ್ಯ ಜನರಿಗೆ ಒಂದು ಉತ್ತಮವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ವಿಜ್ಞಾನದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಯಿತು.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಂಗರಾಜು ಎಚ್ಚೇಂದ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಾ ಪಟ್ಟಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
4: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾರತದಲ್ಲಿ ಆರ್ಥಿಕತೆ, ಇವುಗಳ ವಿಷಯಗಳು ಮತ್ತು ಪ್ರಶ್ನೆಗಳ ಸಂಕ್ಷಿಪ್ತ ಮಾಹಿತಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
7: ಸಾಮಾನ್ಯ ಜ್ಞಾನ
8: ಸಾಧನೆಗೆ ದಾರಿ ತೋರುವ,
7: ಮಾರ್ಗದರ್ಶನ ನೀಡುವ,
8: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
7: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
8: ಪ್ರಚಲಿತ ವಿದ್ಯಮಾನಗಳು,
7: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
8: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
7: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
9: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ಈ ದಿನದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಆರ್ಥಿಕತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಬಹುದಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಗಮನಿಸೋಣಂತೆ. ನಾನು ಶಿವಪ್ರಸಾದ್ ಎಸ್ ಪಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆ ಅಂದ್ರೆ ಏನು ಮತ್ತು ಅದರಲ್ಲಿ ಯಾವ ವಿಷಯಗಳ ಬಗ್ಗೆ ನೋಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ. ಅದೇ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ಪ್ರಮಾಣದಲ್ಲಿರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸರಿ ನೋಡಿ ನಾವಲ್ಲಿ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಒಂದೇ ಕಡೆ ಸೇರಿಸಿ ನಾವು ಎಷ್ಟು ಪ್ರಶ್ನೆಗಳು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ಅನ್ನೋದನ್ನ ಒಂದ್ಸರಿ ಕಣ್ಣಾಡಿಸಿದಾಗ ಸುಮಾರು 12-16 ಪ್ರಶ್ನೆಗಳವರೆಗೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ, ರಾಜ್ಯಮಟ್ಟದ ಪರೀಕ್ಷೆಗಳಾದ್ರೆ ಕರ್ನಾಟಕದ ಆರ್ಥಿಕತೆಯನ್ನು ಒಳಗೊಂಡಂತೆ ಪರೀಕ್ಷೆಗಳನ್ನ ಕೇಳೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಯಾವ ರೀತಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ ಇವುಗಳನ್ನ ಅಧ್ಯಯನ ಮಾಡ್ತೀವೋ ಅದೇ ರೀತಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಹ ಸಿದ್ಧತೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅನ್ನೋದು ನಮಗೆ ಕಂಡುಬರುತ್ತೆ. ಇಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಎರಡು ಭಾಗ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಸಾಮಾನ್ಯ ಆರ್ಥಿಕತೆ, ಅಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳು, ಲಕ್ಷಣಗಳು, ವಿಷಯಗಳು. ಈ ವಿಷಯಗಳು ಇವು ಹೆಚ್ಚಾಗಿ ಬದಲಾಗಲ್ಲ, ಇವುಗಳು ಯಾವತ್ತೂ ಕೂಡ ಸ್ಟಾಟಿಕ್ ಆಗಿರುತ್ತೆ, ಒಂದು ನೆಲೆ ನಿಂತ ಒಂದು ಜ್ಞಾನ ಆಗಿರುತ್ತೆ. ಅದರ ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಎರಡು ಭಾಗ ಮಾಡ್ಕೋಬೇಕು. ಹೀಗಾಗಿ ಪ್ರತಿ ಒಂದು ಅವಧಿಯಲ್ಲಿ ಅಥವಾ ಪ್ರತಿಯೊಂದು ವಾರ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನು ಅಧ್ಯಯನ ಮಾಡೋದ್ರ ಜೊತೆ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಓದ್ತಾ ಇರಬೇಕಾದ್ರೆ, ಪ್ರಚಲಿತ ಘಟನೆಗಳನ್ನ ಗುರುತು ಮಾಡ್ಕೊಳ್ತಾ ಇರಬೇಕಾದ್ರೆ ಅದರಲ್ಲಿ ಆರ್ಥಿಕತೆಗೆ ಸಂಬಂಧ

ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಅಂಶಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನೋಡಿ ಅದರ ಜೊತೆಗೆ ಸೇರಿಸಿಕೊಂಡು ಓದ್ಕೋಬೇಕಾಗತ್ತೆ. ಈಗ ನಾವು ಒಂದು ರೋಡ್ ಮ್ಯಾಪ್ ಅಥವಾ ಒಂದು ಬ್ಲೂ ಪ್ರಿಂಟ್ ತರ ಮಾಡ್ಕೊಡೋದಂತೆ. ಇನ್ನೇನು ಈಗ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನೋದು ಇತ್ತೀಚಿನ ಸುದ್ದಿ ಆಗಿದೆ. ಹೀಗಾಗಿ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಅಧ್ಯಯನದ ವೇಳಾಪಟ್ಟಿಯಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ಜಾಗ ಸಿಗೋ ತರ ಮಾಡ್ಕೊಳ್ಳಿ. ನಾ ಇದಕ್ಕೂ ಮುಂಚೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ, ಭಾರತದ ಇತಿಹಾಸ, ಈ ಎಲ್ಲವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಐಡಿಯಲ್ ಆಗಿ ಒಂದು ಟೈಮ್ ಟೇಬಲ್ ತರ ಹೇಳ್ತಾ ಇದೆ. ಅಂದ್ರೆ ಸುಮಾರು 45 ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಒಂದು ಸುತ್ತು ಅಧ್ಯಯನ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅದೇ ರೀತಿ ಭಾರತದ ಆರ್ಥಿಕತೆಯನ್ನು ಸಹ ಸುಮಾರು 45 ದಿನಗಳಲ್ಲಿ ಅಥವಾ 6 ವಾರಗಳಲ್ಲಿ ಯಾವ ರೀತಿ ಇದನ್ನ ಪೂರ್ತಿಯಾಗಿ ಅಧ್ಯಯನ ಮಾಡಬಹುದು ಅಥವಾ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂತ ವಿಷಯಗಳು ಮತ್ತು ಅದರ ಬರೋ ಶೀರ್ಷಿಕೆಗಳು ಮತ್ತು ಅಂಶಗಳು ಏನಿದವಲ್ವಾ, ಭಾರತದ ಆರ್ಥಿಕತೆಯ ಅಂಶಗಳು, ಇವು 6 ವಾರದ ಅವಧಿಯಲ್ಲಿ ಯಾವ ರೀತಿ ಸಿದ್ಧತೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮೊದಲನೇದಾಗಿ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಯಾವ ರೀತಿ NCERT ಮತ್ತು ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಿಂದ ಆರಂಭಿಸ್ತಾ ಇದ್ವು, ಭಾರತದ ಆರ್ಥಿಕತೆಯನ್ನು ಸಹ ಅದೇ ರೀತಿನೇ ಆರಂಭಿಸೋದು ಒಂದು ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ಆರ್ಥಿಕತೆ, ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು, ಸಿದ್ಧಾಂತಗಳು, ತತ್ವಗಳು, ಲಕ್ಷಣಗಳು, ಸ್ವರೂಪಗಳು ಮುಂತಾದ ವಿಷಯಗಳೇನಿದವಲ್ವಾ, ಇವನ್ನ ಪಠ್ಯಪುಸ್ತಕಗಳಲ್ಲಿ ತುಂಬಾ ಸರಳವಾಗಿ ವಿವರಿಸುತ್ತಾರೆ. ಹೀಗಾಗಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ಸಂಗ್ರಹಿಸ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳು ಮತ್ತು NCERT ಪಠ್ಯಪುಸ್ತಕಗಳು ಎರಡನ್ನೂ ಸಹ ತಗೊಂಡು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಮೊದಲ ಎರಡು ವಾರ ಈ ಮೊದಲ ಎರಡು ವಾರಗಳನ್ನ ಪೂರ್ತಿಯಾಗಿ ಈ ಟೆಕ್ಸ್ಟ್ ಬುಕ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರಿಸರ್ವ್ ಎತ್ತಿಡೋದು ತುಂಬಾ ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ನಂತರದಲ್ಲಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನ, ಅಂಶಗಳನ್ನ ವಿವರವಾಗಿ ಓದೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಸಹಜವಾಗಿನೇ ನಮಗೆ ಯಾವುದೇ ತರದ ಗೊಂದಲ ಇರಲ್ಲ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಅಂಶಗಳು ಮತ್ತು ಮಾಹಿತಿ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಪಠ್ಯಪುಸ್ತಕಗಳನ್ನು ಆರಂಭಿಸಿ ಮೊದಲ ಮತ್ತು ಎರಡನೇ ವಾರದಲ್ಲಿ 9, 10, 9 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದೆ, ಅದರಲ್ಲಿನ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರದ ವಿಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಎರಡನೇ ವಾರದಲ್ಲಿ PUC, ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಏನು ನಮಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಪಠ್ಯಪುಸ್ತಕಗಳಿದಾವೆ ಆ ಪಠ್ಯಪುಸ್ತಕಗಳನ್ನ ಗಮನಿಸಬೇಕಾಗತ್ತೆ. ಮೊದಲ ವಾರ ಹೈಸ್ಕೂಲ್ನ ಪಠ್ಯಪುಸ್ತಕಗಳು, ಹೈಸ್ಕೂಲ್ನ ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಭಾಗ ಏನಿದೆ ಅದರಲ್ಲಿ ಅರ್ಥಶಾಸ್ತ್ರ ಭಾಗದ ಅಧ್ಯಾಯಗಳನ್ನು ನೋಡ್ಕೊಳ್ಳೋದು, ಅದರ ಜೊತೆಗೆ NCERT ಪುಸ್ತಕಗಳಲ್ಲಿ ಸೋಷಿಯಲ್ ಸೈನ್ಸ್ ಅದರಲ್ಲಿ ನಾವು ಎಕನಾಮಿಕ್ಸ್ ಭಾಗದ ಅಧ್ಯಾಯಗಳನ್ನ ನೋಡ್ಕೋಬೇಕಾಗತ್ತೆ. ಎರಡನೇ ವಾರದಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಥವಾ NCERT ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇದರ ಪಠ್ಯ ಪುಸ್ತಕಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆಲ್ಮೋಸ್ಟ್ NCERT ಪಠ್ಯ ಪುಸ್ತಕದ ಮಾದರಿನೇ ನಮ್ಮ ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಇರೋದ್ರಿಂದಾಗಿ ಇದು ನಿಮಗೆ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಆದ್ರೆ ಒಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, NCERT ಪುಸ್ತಕಗಳಲ್ಲಿ ನಿಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ. ಈ ಮೊದಲ ಎರಡು ವಾರ ನೀವು ಓದ್ತಾ ಇರಬೇಕಾದ್ರೆ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಏನು ಅಂತಂದ್ರೆ ಪ್ರತಿ ಅಧ್ಯಾಯ ಮುಗಿದಾದ್ಮೇಲೆ ಪ್ರತಿ ಚಾಪ್ಟರ್ ನ ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇರುತ್ತೆ NCERT ಪುಸ್ತಕಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಪುಸ್ತಕಗಳಲ್ಲಿ. ಪ್ರತಿ ಅಧ್ಯಾಯವನ್ನ ಓದಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಏಕೆ ಅಂತಂದ್ರೆ ಆ ಅಧ್ಯಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ಅದು ನಮಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ಕೆಲಸ ಮಾಡುತ್ತೆ. ಸುಮ್ಮನೆ ಅಷ್ಟು ಓದಿ ಎತ್ತಿಡೋದಕ್ಕಿಂತಲೂ ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಈ ರೀತಿ ಏನು ಅಭ್ಯಾಸಕ್ಕಾಗಿ ಅಂತಿರುತ್ತಲ್ವಾ ಅವನ್ನ ನೀವು ಮತ್ತೊಂದ್ಸರಿ ಕಣ್ಣಾಡಿಸಿ ಆ ಇಡೀ ಅಧ್ಯಯನ ನಿಮಗೆ ಮನವರಿಕೆ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಈ ರೀತಿ ಮೊದಲ ಎರಡು ವಾರ, ಮೊದಲನೇ ವಾರ ಹೈಸ್ಕೂಲ್ 9 ಮತ್ತೆ 10 ಪಠ್ಯಪುಸ್ತಕಗಳು, ಎರಡನೇ ವಾರ PUC ಪುಸ್ತಕಗಳು ಓದೋದ್ರ ಜೊತೆಗೆ ಅದರಲ್ಲಿರೋ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಹೋಗೋದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಇಷ್ಟು ಓದೋಷ್ಟು ನಮಗೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಅದರ ವ್ಯಾಪ್ತಿ, ಅದರ ಜೊತೆಗೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಇನ್ನು 3ನೇ ವಾರದಿಂದ ನಾವು ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶೀರ್ಷಿಕೆಗಳು, ಅಂಶಗಳು, ಅವುಗಳನ್ನ ಅಧ್ಯಯನ ಮಾಡ್ತಾ ಹೋಗುದು. ಇದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಒಳ್ಳೆ ಪುಸ್ತಕ ಅಂತಂದ್ರೆ ರಮೇಶ್ ಸಿಂಗ್ ಅವರ ಎಕನಾಮಿಕ್ಸ್ ಫಾರ್ UPSC ಅನ್ನೋ ಒಂದು ಪುಸ್ತಕ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ

ಎಚ್ಆರ್ಕೆ ಅವರ ಅರ್ಥಶಾಸ್ತ್ರ ಅಂದ್ರೆ ಅವ್ರು ಬೇರೆ ಬೇರೆ ಟೈಟಲ್ ಬರೆದಿದ್ದಾರೆ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಕೃಷಿ ಅರ್ಥಶಾಸ್ತ್ರ, ಹಿಂಗೆ ಬೇರೆ ಬೇರೆ ಟೈಟಲ್ ಬುಕ್ಸ್ ಬರೆದಿದ್ದಾರೆ. ಆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ಅಧ್ಯಾಯಗಳನ್ನ ನೋಡ್ತಾ ಹೋಗೋದಕ್ಕೆ ಆರಂಭ ಮಾಡ್ಕೊಳ್ಳಿ. ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರವನ್ನ ಸಂಪೂರ್ಣ ವಿವರಣಾತ್ಮಕವಾಗಿ ಅಧ್ಯಾಯವಾರು ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ಅಧ್ಯಾಯಗಳನ್ನ ನಾನು ನಿಮ್ಮ ಮುಂದೆ ಒಂದಷ್ಟನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ಆರ್ಡರ್ ಅಲ್ಲಿನೇ ನಾವು ಪ್ರಿಪೇರ್ ಆಗ್ತಾ ಹೋದ್ರೆ

ಆರಂಭದಿಂದ ತಗೋಬೇಕು. ಆರಂಭದಿಂದ ಅಂದ್ರೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಪೀಠಿಕೆ, ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು, ಮತ್ತು ಅರ್ಥಶಾಸ್ತ್ರದ ಇತರೆ ವ್ಯಾಖ್ಯೆಗಳು ಯಾವ್ಯಾವ ಇದಾವೆ ಅನ್ನೋದು. ಅದಾದ್ಮೇಲೆ ಭಾರತದ ಆರ್ಥಿಕತೆಯ ಬೆಳವಣಿಗೆ ಅಥವಾ ಭಾರತದ ಆರ್ಥಿಕತೆಯ ವಿಕಾಸ. ಅದರ ನಂತರ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಯೋಜನೆ. ಅದರ ನಂತರ ಭಾರತದಲ್ಲಿ ಯೋಜನೆಗಳು, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಷೇರು ಮಾರುಕಟ್ಟೆ ಮತ್ತು ಇತರೆ ಬ್ಯಾಂಕಿಂಗ್ ವ್ಯವಸ್ಥೆಗಳು, ಭಾರತದಲ್ಲಿನ ಹೂಡಿಕೆ ವಿಧಾನಗಳು, ಅಂತಾರಾಷ್ಟ್ರೀಯ ಆರ್ಥಿಕತೆ ಸಂಸ್ಥೆಗಳು ಮತ್ತು ಭಾರತದಲ್ಲಿ ಅದರ ಪಾತ್ರ, ಭಾರತದಲ್ಲಿ ತೆರಿಗೆ ರಚನೆ ಅಥವಾ ತೆರಿಗೆ ವ್ಯವಸ್ಥೆಯ ರಚನೆ, ಭಾರತದಲ್ಲಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ನಿರ್ವಹಣೆ, ಮಾನವ ಅಭಿವೃದ್ಧಿ. ಇವು ನಾವು ಮೂರನೇ ವಾರದಲ್ಲಿ ಕೈಗೊಳ್ಳಬಹುದಾಗಿರ್ತಕ್ಕಂತ ಅಧ್ಯಯನಗಳು. ಈ ಎಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಅಂತ ಅನಿಸಿದ್ರು ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಬೇಸಿಕ್ ಲೆವೆಲ್ ಅಲ್ಲಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂತ ಅಧ್ಯಾಯಗಳು. ಮೂರನೇ ವಾರದಲ್ಲಿ ಮತ್ತೊಂದ್ಸಲ ಹೇಳ್ತೇನೆ ನಿಮಗೆ, ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪೀಠಿಕೆ, ಬೆಳವಣಿಗೆ, ವಿಕಾಸ, ಅಭಿವೃದ್ಧಿ, ಭಾರತದ ಆರ್ಥಿಕತೆಯ ವಿಕಾಸ, ಆರ್ಥಿಕ ಅಭಿವೃದ್ಧಿ ಅಥವಾ ಯೋಜನೆ, ಭಾರತದಲ್ಲಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ, ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯ, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ವಿಮಾ ವ್ಯವಸ್ಥೆ ಅಥವಾ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ ಮಾರ್ಕೆಟ್ ವ್ಯವಸ್ಥೆ, ಭಾರತದಲ್ಲಿ ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಅದರ ಪಾತ್ರ, ತೆರಿಗೆ ವ್ಯವಸ್ಥೆ, ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ, ಮಾನವ ಅಭಿವೃದ್ಧಿ. ಇಷ್ಟು ವಿಷಯಗಳನ್ನ ಮೂರನೇ ವಾರದಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಅಲ್ಲಿ ಮತ್ತೊಂದಷ್ಟು ಮಾಹಿತಿಗಳನ್ನ, ಮತ್ತೊಂದಷ್ಟು ಅಂಶಗಳನ್ನು ನಾವು ತಗೊಂಡಂತಾಗುತ್ತೆ. ಇನ್ನು ನಾಲ್ಕನೇ ವಾರದಲ್ಲಿ ಮತ್ತೆ ಇದೇ ರೀತಿ ಒಂದೊಂದೇ ವಿಷಯಗಳನ್ನ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಮೊದಲ ಎರಡು ವಾರದಲ್ಲಿ ಏನ್ ಮಾಡಿದೀವಿ, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಅವಶ್ಯಕ ಅಂಶಗಳನ್ನ ಟೆಕ್ಸ್ಟ್ ಬುಕ್ ಮುಖಾಂತರ ತಿಳ್ಕೊಂಡ್ವಿ. ಮೂರನೇ ವಾರದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ್ವಿ. ಈಗ ನಾಲ್ಕನೇ ವಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದೊಂದು ಟಾಪಿಕ್ ಅನ್ನ, ಆ ಒಂದೊಂದು ಅಂಶವನ್ನು ಕೂಡ ಮತ್ತಷ್ಟು ವಿವರಣಾತ್ಮಕವಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತಷ್ಟು ವಿವರಣಾತ್ಮಕವಾಗಿ ಈ ನಾಲ್ಕನೇ ವಾರದಲ್ಲಿ ನಮ್ಮ ಅಧ್ಯಯನದ ಅಂಶಗಳು ಕಡಿಮೆ ಆಗುತ್ತೆ, ಆದ್ರೆ ಅಧ್ಯಯನದ ವ್ಯಾಪ್ತಿ ಮತ್ತೆ ಗಂಭೀರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿ ಟಾಪಿಕ್ ಕೂಡ ಇನ್ನು ಜಾಸ್ತಿ ಡೀಪ್ ಆಗಿ ಡೆಪ್ತ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್ ತರ ನೋಡ್ತಾ ಹೋಗ್ರಿ, ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್. ಅರ್ಥಶಾಸ್ತ್ರದ ಪೀಠಿಕೆ ಇದು ಒಂದು ದಿನ ಪೂರ್ತಿ ಇರಲಿ, ಮತ್ತೆ ಭಾರತದಲ್ಲಿ ಹಣಕಾಸು ಇದು ಸುಮಾರು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಭಾರತದಲ್ಲಿ ಹಣಕಾಸು ಅಥವಾ ಬ್ಯಾಂಕಿಂಗ್ ಉದ್ಯಮ ಇದು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಅದಾದ್ಮೇಲೆ ಭಾರತದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಆರ್ಥಿಕ ಯೋಜನೆಗಳು ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಸೊ ಹೀಗೆ ಮೂರು ನಾಲ್ಕು ದಿನಗಳಲ್ಲಿ ನೀವು ಈ ಅಂಶಗಳನ್ನ, ಈ ಟಾಪಿಕ್ಗಳನ್ನು ನೋಡ್ಕೊಳ್ರಿ. ಆರ್ಥಿಕತೆಗೆ ಯಾವುದು ಪೀಠಿಕೆ, ಭಾರತದಲ್ಲಿ ಬ್ಯಾಂಕಿಂಗ್, ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ. ಇನ್ನ ಕೊನೆ ಎರಡು ಮೂರು ದಿನದಲ್ಲಿ ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು, ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಸರ್ಕಾರಿ ಯೋಜನೆಗಳು. ಇಲ್ಲಿ ಸರ್ಕಾರಿ ಯೋಜನೆಗಳು ಅಂತ ನೋಡ್ತಾ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಈ ಎಲ್ಲವನ್ನು ಕೂಡ ಒಂದು ವಾರದಲ್ಲಿ ನೀವು ಕಣ್ಣಾಡಿಸಿ. ಅದಾದ ಮೇಲೆ ಐದನೇ ವಾರದಲ್ಲಿ ನಾವು ಕೈಗೊಳ್ಬೇಕಾದ ಏನು ಅಂದ್ರೆ ಬಜೆಟ್, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ. ಯಾವ್ಯಾವ ಕ್ಷೇತ್ರಗಳಿದಾವೆ, ಯಾವ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ, ಹಣ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಇಂಥ ಪ್ರಮುಖ ಅಂಶಗಳೇನಿರ್ತಾವಲ್ವಾ ಅವು, ಮತ್ತೆ ಆದ್ಯತಾ ವಲಯಗಳು ಮತ್ತು ವಿಶೇಷ ಆದ್ಯತಾ ವಲಯಗಳು, ಇವನ್ನ ಬಜೆಟ್ ಅನ್ನ ಸುಮಾರು ಎರಡು ದಿನಗಳ ಮಟ್ಟಿಗೆ ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿರೋ ಇಂಪಾರ್ಟೆಂಟ್ ಅಂಶಗಳೇನಿದಾವೆ ಅವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಾರ್ವಜನಿಕ ಸೇವೆಗಳು, ಭಾರತದಲ್ಲಿ ಸಾರ್ವಜನಿಕ ಸೇವೆಗಳು. ನಂತರ ಎಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಜೆಟ್ನ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಕೊಡುತ್ತೆ, ಒಂದು ಬುಕ್ಲೆಟ್ ತರ, ಕಳೆದ ವರ್ಷದಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ವಿಶ್ಲೇಷಣೆ. ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಕೊಡುತ್ತೆ. ಹೀಗಾಗಿ ಈ ಒಂದು ನಾವೇನಿಗೆ ಹೇಳಿದ್ವಲ್ವ

ಐದನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಸರ್ಕಾರಿ ಯೋಜನೆಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ, ಆರ್ಥಿಕ ವಿಶ್ಲೇಷಣೆಯ ಅಂಶಗಳು. ಇವು ಸಾಮಾನ್ಯ, ಇದರಲ್ಲಿ ಎಲ್ಲಾ ವಿಷಯಗಳು ಬಂದೋಗಿರುತ್ತೆ. ಹಾಗಾಗಿ ಇದು ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಟಾಪಿಕ್ಗಳು ಕಡಿಮೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದರಲ್ಲಿ ನೀವು ಎಲ್ಲವನ್ನೂ ಕೂಡ ಒಳಗೊಳ್ಳೋ ತರ ಒಂದು ವಾರದಲ್ಲಿ ಪ್ರಿಪೇರ್ ಆಗಿ. ಅದರ ನಂತರದಲ್ಲಿ ನಾವು ಆರನೇ ವಾರದಲ್ಲಿ ಗಮನಿಸಬೇಕಾಗಿರೋದು, ಎಗೈನ್ ಒಂದೊಂದೇ ಟಾಪಿಕ್ಸ್, ನಾವೇನು ಎಕನಾಮಿಕ್ಸ್ ಅಂತ ತಗೊಳ್ತಿದ್ವಿ ಅದರಲ್ಲಿ ತಗೊಂಡ ಪ್ರತಿಯೊಂದು ಶೀರ್ಷಿಕೆಗಳನ್ನ ಮತ್ತಷ್ಟು ವಿವರಣಾತ್ಮಕವಾಗಿ ಓದ್ತಾ ಹೋಗೋದು. ನಾವಾಗಲೇ ಒಂದಷ್ಟು ಓದಿದ್ವಿ ಅಲ್ಲಿ, ಈಗ ಉಳಿದಿರೋ ಟಾಪಿಕ್ಗಳನ್ನ ಇಲ್ಲಿ ಓದ್ತಾ ಹೋಗೋಣಂತೆ. ಯಾವ್ಯಾವು ಅಂತವು ಅಂತಂದ್ರೆ, ಆರ್ಥಿಕ ಸುಧಾರಣೆಗಳು, ಕೃಷಿ ಮತ್ತು ಹಣಕಾಸು ನಿರ್ವಹಣೆ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಭಾರತದ ಹಣಕಾಸು ಮಾರುಕಟ್ಟೆ, ಈ ತರ ನಾವೇನ್ ಟಾಪಿಕ್ ಮಾಡ್ತಾ ಬಂದ್ವಲ್ವ, ಆ ಟಾಪಿಕ್ಗಳನ್ನ ಮತ್ತೊಂದು ಸಲ ಇಲ್ಲಿ ಓದ್ತಾ ಹೋಗ್ರಿ. ಅಂದ್ರೆ ನಾವು ಒಂದು ಹಂತದಲ್ಲಿ ಸಿದ್ಧತೆ ಮಾಡ್ಕೋಬೇಕಾದ್ರೆ, ಒಂದು ತಪ್ಪು ಮಾಡಬೇಡಿ. ನೀವು ಭಾರತದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅವತ್ತಿನ ಅಧ್ಯಯನ ಮತ್ತು ಆ ವಾರದ ಅಧ್ಯಯನ ಪೂರ್ತಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರಲಿ, ಅದೇ ನೀವು ಕರ್ನಾಟಕದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅದು ಕರ್ನಾಟಕದ ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿರಲಿ, ಭಾರತದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಬಜೆಟ್ ಮತ್ತು ಕರ್ನಾಟಕದ ಆರ್ಥಿಕ ವಿಶ್ಲೇಷಣೆ, ಈ ಎರಡನ್ನ ಒಂದು ಸಲ ತಗೊಳ್ರಿ. ಭಾರತದ ಬಜೆಟ್ ಮತ್ತು ಭಾರತದ ಆರ್ಥಿಕ ವಿಶ್ಲೇಷಣೆ ಇದನ್ನ ಒಂದು ಸಲ ತಗೊಳ್ರಿ. ಹಾಗೇನಾಗುತ್ತೆ, ಅಂಕಿಅಂಶಗಳು ಕನ್ಫ್ಯೂಸ್ ಆಗಲ್ಲ, ಸರ್ಕಾರಿ ಯೋಜನೆಗಳು ಮತ್ತು ಘೋಷಣೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ, ಕನ್ಫ್ಯೂಸ್ ಆಗಲ್ಲ. ಬೆಳವಣಿಗೆ ದರಗಳು ಮತ್ತು ಇತರೆ ಲಕ್ಷಣಗಳು, ಇತರೆ ಸೂಚಕಗಳು ಇದಾವಲ್ವಾ, ಅವು ನಮಗೆ ಜಾಸ್ತಿ ಇದಾಗಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಓದ್ಬೇಕಾದ್ರೆ ಅದನ್ನೇ ಒಂದು ಸಪರೇಟ್ ಯೂನಿಟ್ ಮಾಡ್ಕೊಳ್ಳಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ, ಭಾರತದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆ, ಈ ಮೂರನ್ನು ಯಾವುದೇ ಕಾರಣಕ್ಕೂ ಒಟ್ಟೊಟ್ಟಿಗೆ ಬರೋ ತರ ಮಾಡ್ಕೋಬಿಡಿ. ಎಕ್ಸಾಂಪಲ್, ಒಂದು ಉದಾಹರಣೆ ತಗೊಳ್ಳೋಂತೆ, ಕೃಷಿ ಮತ್ತು ಆಹಾರ ನಿರ್ವಹಣೆ ಅನ್ನೋ ಒಂದು ಉದಾಹರಣೆ ತಗೊಳ್ರಿ. ಭಾರತದಲ್ಲಿ ಕೃಷಿ ಮತ್ತು ಆಹಾರ ನಿರ್ವಹಣೆಯನ್ನ ಓದಿದ್ರ ಜೊತೆಗೆ ಕರ್ನಾಟಕದ ಓದೋದ್ ಬೇಡ. ಏಕೆ ಅಂತಂದ್ರೆ ಅಲ್ಲಿರೋ ಮಾನದಂಡಗಳ ಬೇರೆ, ಅಲ್ಲಿರೋ ಯೋಜನೆಗಳ ಬೇರೆ, ಅಲ್ಲಿರೋ ಲಕ್ಷಣಗಳ ಬೇರೆ. ಕರ್ನಾಟಕಕ್ಕೆ ಬಂದಾಗ ಇಲ್ಲಿರೋ ಲಕ್ಷಣಗಳು ಯೋಜನೆಗಳೇ ಬೇರೆ. ಹೀಗಾಗತ್ತೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಲಕ್ಷಣಗಳು, ವಿಶ್ಲೇಷಣೆಗಳು ಮತ್ತು ರೂಪುರೇಷೆಗಳು ಬೇರೆ ಬೇರೆ ಇರುತ್ತೆ. ಹೀಗಾಗಿ ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಅದೊಂದು ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ರಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತವು ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವು ಅಂತ. ಸೊ ನಂತರದ ಒಂದು ವಾರದಲ್ಲಿ ನಾವೀಗೇನು ನೋಡ್ತಾ ಬಂದ್ವಲ್ಲ, ಇವನ್ನ ನೋಡಿದ್ದಾದ್ಮೇಲೆ ಅಂದ್ರೆ ಟಾಪಿಕ್ ವೈಸ್ ನಾವಲ್ಲಿ ನೋಡಿದ್ವಲ್ಲ, ಅವು ಮತ್ತೆ ರಿಪಿಟೇಷನ್ ಆಗುತ್ತೆ. ನಂತರದ ವಾರದಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ, ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೋಡ್ಬೇಕಾಗತ್ತೆ. ಆರ್ಥಿಕತೆಗೆ ಸಂಬಂಧಪಟ್ಟ ಇತ್ತೀಚಿನ ಬೆಳವಣಿಗೆ, ಉದಾಹರಣೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಅದರ ಜೊತೆಗೆ ಬೆಲೆ, ಹಣದುಬ್ಬರ, ಜನಸಂಖ್ಯೆ ಮತ್ತು ಆರ್ಥಿಕ ಸಮಸ್ಯೆ, ಭೂ ಸುಧಾರಣೆಗಳು, ಆಹಾರದ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತು ಯೋಜನೆ, ಇವನ್ನ ನಂತರದ ವಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ನಾವೊಂದು ಐದು ವಾರದವರೆಗೆ ಅದು ಯಾವ ತರ ಮಾಡ್ಬೇಕು ಅಂತ ನೋಡ್ಕೊಂಡು ಆಯ್ತು. ಇನ್ನು ಕೊನೆ ವಾರದಲ್ಲಿ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳು ಏನಿರ್ತಾವಲ್ವ, ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಲಾಗಿದೆ ಮತ್ತು ಯಾವ ಹಂತದವರೆಗೆ ಕೇಳಲಾಗಿದೆ ಅಂತ ನೋಡಿ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಲ್ಮೋಸ್ಟ್ ಇತ್ತೀಚೆಗೆ ತುಂಬಾ ಕೋಚಿಂಗ್ ಕ್ಲಾಸ್ಗಳು, ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಈ ತರ ಎಲ್ಲ ಮಾಡಿ ಅವತ್ತಿನ ಮಾರ್ಕ್ ಟೆಸ್ಟ್ ಮತ್ತೆ ಕ್ವಶನ್ ಪೇಪರ್ಗಳನ್ನ ಆಯಾ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ನೀವು ಅಂತದ್ರಲ್ಲಿ ಸಿಗೋ ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆ ಅವು ಮಾರ್ಕ್ ಟೆಸ್ಟೇ ಆಗಿರ್ಲಿ, ಅಲ್ಲಿ ಕೇಳಿರೋ ಎಕಾನಮಿ ಪ್ರಶ್ನೆಗಳನ್ನ ನೀವು ಕೂತು ಅವುಗಳಿಗೆ ಉತ್ತರ ಕಂಡುಕೊಳ್ಳೋದ್ರಲ್ಲಿ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಅಧ್ಯಯನ ಆರಂಭ ಆಗಿ ಮತ್ತೆ ಆರ್ಥಿಕತೆ ಅಧ್ಯಯನ ಇದು ಮುಗಿತಾ ಬಂತು ಅನ್ನೋ ಮಧ್ಯದಲ್ಲಿ ಪ್ರತಿ ವಾರನೂ ಕೂಡ ನಾವು ಇಂಥ ಮಾರ್ಕ್ ಟೆಸ್ಟ್ಗಳು ಅಥವಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು, ಈ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ಸೊ ನೀವು ಯಾವುದೇ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಿಲೆಬಸ್ ಅನ್ನ ಮೊದಲು ತಗೊಳ್ತೀರಾ. ಸಿಲೆಬಸ್ ತಗೊಂಡು ಅದರಲ್ಲಿ ಭಾರತದ ಆರ್ಥಿಕತೆ ಅಂತ ಇದೆಯಾ ಅಂತ ನೋಡಿ. ಅಲ್ಲಿ ಆರ್ಥಿಕತೆ ಅಂತ ಇದ್ದಾಗ ನೀವು ಸಿಲೆಬಸ್ ಅನ್ನ ಮೊದಲು ಗಮನಿಸಿ, ಭಾರತದ ಆರ್ಥಿಕತೆ ಅಂತ ಇದೆಯಾ ಅಥವಾ ಆರ್ಥಿಕತೆ ಮತ್ತು ಆರ್ಥಿಕ ಬೆಳವಣಿಗೆ ಅಂತ ಇದೆಯಾ ಅಂತ. ಯಾಕೆ ಅಂತಂದ್ರೆ ಕೆಲವು ಅಂದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಹಂತದ ಹುದ್ದೆಗಳಿಗೆ ಭಾರತದ ಆರ್ಥಿಕತೆ ಮಾತ್ರ ಇರುತ್ತೆ, ಕರ್ನಾಟಕದ ಆರ್ಥಿಕತೆ ಅನ್ನೋದು ಭಾರತದ ಆರ್ಥಿಕತೆ ಒಳಗಡೆ ಸೇರೋಗಿರುತ್ತೆ. ಇನ್ನು ಗ್ರೂಪ್ ಸಿ ಹಂತದ ಹುದ್ದೆಗಳಲ್ಲಿ ಕರ್ನಾಟಕದ ಆರ್ಥಿಕತೆ ಪ್ರತ್ಯೇಕವಾಗಿರುತ್ತೆ. ಹೀಗಾಗಿ ಒಂದು ಪರೀಕ್ಷೆಗೆ ಅಥವಾ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದಾಗ ಮೊದಲು ಸಿಲೆಬಸ್ ಅನ್ನ ನೋಡಿ. ಸಿಲೆಬಸ್ ಅಲ್ಲಿ ನಿಮಗೆ ಯಾವ್ಯಾವ ಅಂಶಗಳಿದಾವೆ, ಇಂಡಿಯನ್ ಪಾಲಿಟಿ, ಎಕಾನಮಿ, ಜಿಯಾಗ್ರಫಿ, ಹಿಸ್ಟರಿ,

0: ಸೊಸೈಟಿ ಅಂಡ್ ಕಲ್ಚರ್ ಈ ತರ ಯಾವ ತರ ಇದೆ ಅನ್ನೋದನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಅದರಲ್ಲಿ ಅರ್ಥಶಾಸ್ತ್ರದ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದನ್ನ ನೀವು ಒಂದು ಅಂದಾಜು ಸಿಗಬೇಕು ಅಂದ್ರೆ ಹಳೆಯ ಒಂದ್ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಡಿ. ಹಳೆಯ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟಿದಾವೆ ಅಂತಂದ್ರೆ ನೀವು ಗಮನಿಸಿದ್ದೆ ಆದ್ರೆ ನಿಮ್ಗೆ ಅಲ್ಗೊಂದು ಅಂದಾಜು ಸಿಗುತ್ತೆ ಎಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರವನ್ನು ಓದ್ಕೊಳ್ಳೋದ್ರಿಂದ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಅದನ್ನ ಮುಂದುವರಿಸ್ತಾ ಹೋಗಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, NCERT ಪುಸ್ತಕಗಳಾಗ್ಲಿ ಅಥವಾ ನಮ್ಮ ರಾಜ್ಯದ ಪುಸ್ತಕಗಳೇ ಆಗಿರ್ಲಿ, ನೀವು ಪ್ರತಿ ಅಧ್ಯಾಯವನ್ನ ಓದಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬಿಡಿ. ಪ್ರತಿ ಅಧ್ಯಾಯದ ಕೊನೆಗೆ ಒಂದಷ್ಟು ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇದಾವೆ. ನೀವು ಅವನ್ನ ಎಷ್ಟು ಓದ್ತಿರೋ ಅದರಲ್ಲಿರೋನ್ನ ಎಷ್ಟು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ನೀವು ತೆಗೆದು ನೋಡೋದು ಬೇಕಾಗಲ್ಲ. ಅಂಡ್ ಆ ಟೆಕ್ಸ್ಟ್ ಬುಕ್ ನಿಮ್ಗೆ ಫೌಂಡೇಶನ್ ತರ ಕೆಲಸ ಮಾಡೋದ್ರಿಂದಾಗಿ ಅದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಡೀಪ್ ಆಗಿ ಮತ್ತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಬೇರೆ ಮತ್ತು ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಓದ್ಕೋಬೇಕಾದಾಗ ರಿವಿಷನ್ ಮಾಡೋದಕ್ಕೆ ಟೈಮು ತುಂಬಾ ಕಡಿಮೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಪರೀಕ್ಷೆಗೂ ಕೂಡ ನೀವು ಟೆಕ್ಸ್ಟ್ ಬುಕ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರಿಂದ ಟೆಕ್ಸ್ಟ್ ಬುಕ್ ಗಳನ್ನ ಪ್ರಿಪೇರ್ ಆಗಬೇಕಾದ್ರೆ ಒಂದ್ ಸರಿ ಸಮಾಧಾನವಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಂಡ್ ನಿಮ್ಮ ಪ್ರಿಪರೇಷನ್ ನ ಕೊನೆ ಭಾಗದಲ್ಲಿ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತೆ ನೀವು ಯಾವ್ದಾದ್ರು ಪುಸ್ತಕ ನೀವು ರೆಫರ್ ಮಾಡ್ತಿದ್ರ ಅಂದ್ರೆ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಚಾಪ್ಟರ್ ಕೊನೆಯಲ್ಲಿ ಇರ್ತಕ್ಕಂಥ ಪ್ರೋಗ್ರೆಸ್ ಅಂದ್ರೆ ಚೆಕ್ ಯುವರ್ ಪ್ರೋಗ್ರೆಸ್ ಅಂತ ಇರುತ್ತೆ, ಎಲ್ಲವನ್ನು ಕೂಡ ಸರಿಯಾಗಿ ಮನನ ಮಾಡಿಕೊಂಡಿದ್ರ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಅಧ್ಯಯನವನ್ನ ಪೂರ್ಣಗೊಳಿಸ್ಕೊಳ್ಳಿ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಯಿತು.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಂಗರಾಜು ಇಚ್ಚಿಂದ್ರ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಪೀನಿಸ್ 45 ರೂಪಾಯಿ, ಪೆನ್ಸಿಲ್ ಪೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ,

5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ, ಮಕ್ಕಳಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅರಿವು ಮೂಡಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಆಡಿಯ ನಿವಾಸಿಯಾದ ಶ್ರೀಮತಿ ಕಾಳಿ ಹಾಗೂ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮಕ್ಕಳಿಗೆ ಹೇಗೆ ಕಲಿಸುವುದು ಎಂಬುದರ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬ್ರಹ್ಮಗಿರಿ ಆಡಿಯ ನಿವಾಸಿಯಾದ ಶ್ರೀಮತಿ ಕಾಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಅಮ್ಮ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ಧನ್ಯವಾದಗಳು.
0: ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಜನತೆಯನ್ನು ಕೇಳಿದರೆ ಮಾಡಿಕೊಡಿ ಅಮ್ಮ.
3: ನಮ್ಮ ಹೆಸರು ಕಾಳಿ, ಬ್ರಹ್ಮಗಿರಿ ಆಡಿ.
0: ನಿಮ್ಮ ಆಡಿಯಲ್ಲಿ ನಡೆಯುವಂತಹ ಪ್ರಮುಖ ಹಬ್ಬಗಳು ಅಂದ್ರೆ ಯಾವುದು, ಯಾವ್ಯಾವ ತರ ಹಬ್ಬಗಳನ್ನ ಮಾಡ್ತೀರಾ?
3: ನಾವು ಯುಗಾದಿ ಹಬ್ಬ, ಯುಗಾದಿ ಆದ್ಮೇಲೆ ನಮ್ಮ ದೇವ್ರಹಬ್ಬ 100 ಬೀದಿ ತಿಂಗಾಯ್ತದ, ಕಾಡೆಲ್ಲ ತೆರೆದ್ ಬಿಟ್ಟು ಬಂದವ್ರ. ಇನ್ ಬೆಂಕಿ ಏಟಲ್ವಾ, ಅದಕ್ಕೆ ಮಳೆ ಬೀಳಂಗಂಟ ಇರಿ ಅಂತ ಹೇಳವ್ರ. ಆಗ ನಮ್ಮ ಕುಣಿಯಾಟ, ಜಾನ್ಕೋಟೆ ಆಡಿ ಆಯ್ತಲ್ಲ, ಅದ್ರ ಕುಣಿಯಾಟ ಮಾಡ್ತಾರ.
4: ಕುಣಿಯಾಟ
3: ಅಂದ್ರೆ ಕುಣಿತ, ಗಂಡಸ್ಗಳು ಮಾತ್ರ, ಯಂಗ್ಸ್ಗಳು ಇಲ್ಲ. ಆಗಳ ಗಂಡಸ್ಗಳು ಮಾತ್ರ ಹೋಗೋದು, ಮತ್ತೆ ಯಂಗ್ಸ್ರಿಗೆ ಹೋಗಂಗಿಲ್ಲ ಅಲ್ಲಿ. ಅಲ್ಲಿ ಆ ಕುಣಿಯಾಟಕ್ಕೆ ಬಂದು ಅಲ್ಲಿಂದ ಬಂದು ಇಲ್ಲೂ ಮಾಡ್ತಾರೆ. ಕುಣಿಯಾಟ ಮಾಡಬೇಕು ಅಂದರೆ ಇಲ್ಲೂ ಮಾಡ್ತಾರೆ. ಆಗ ನಮ್ಮ ದೇವ್ರುಗಳನ್ನೆಲ್ಲ ಕೇಳು, ದೇವ್ರುಗಳನ್ನೆಲ್ಲ ಕೇಳಿ ಕರೆಸಿ ಏನು ಈ ಆಡಿಗೆ ಏನು ಸಮಸ್ಯೆ ಅಂತ ಎಲ್ಲ ಕೇಳ್ತೀವಿ.
4: ದೇವ್ರು ಬಂದು
3: ಮಾತಾಡ್ತಾರೆ, ದೇವ್ರು ಬಂದು ಆಗ ಆಡಿದ್ದು ಏನು ಸಮಸ್ಯೆ ಎಲ್ಲ ಹೇಳ್ತಾರೆ.
0: ಅಂದ್ರೆ ಇವಾಗ ಹೇಳಿದ್ರೆ ನಮ್ಮ ಮನೆ ದೇವರು 100 ದೇವರು ಅಂತ, ಅಂದ್ರೆ ದೇವರು ಎಲ್ಲಿರೋದು ದೇವಸ್ಥಾನ?
3: ಅದಾದ್ರೂ ಮೊಕ್ಕಮಂಡ್ಲಕ್ಕೆ ತಂದು ಇಲ್ಲೇ ನಮ್ಮ ಮನೆಯಲ್ಲೇ ಮಡಗಿ, ಹಾ, ಇಲ್ಲಿಂದೇ ತಕೊಂಡೋಗೋದು, ತಕೊಂಡೋಗಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಬರೋದು.
0: ನಡೆಯುತ್ತೆ

0: ದಿನ ಹೆಂಗಿರುತ್ತೆ
1: ಅಲ್ಲಿ? ಯಾವತ್ತಿಗ ಅವರು ಗಂಡಸ್ಗಳೇ, ನಾವು ಹೆಂಗಸ್ಗಳು ಯಾವುದು ಮುಟ್ಟಂಗಿಲ್ಲ ಅಲ್ಲಿ. ಹೆಂಗಸ್ರ ಮಕ್ಕ ನೋಡಂಗಿಲ್ಲ, ಅದನ್ನ ಮಕ್ಕಮಂಡ್ಲ ತಗೊಂಡು ಹೋಗ ಅವರೇ ಕದ್ದು ಬೆಳಿಗ್ಗೆ 4 ಗಂಟೆಗೆ ತಗೊಂಡೋಯ್ತಾರೆ ಕಾಡಿಗೆ. ತಗೊಂಡೋಗಿ ಹೊಳೆಯಲ್ಲಿ ಹೊಳೆಗೆ ತಗೊಂಡೋಗಿ ತೊಳೆದು ತೊಳೆದು ಎಲ್ಲ ಅಲ್ಲಿ ತಗೊಂಡೋಯ್ತಾರೆ. ತಗೊಂಡೋಗಿ ಅಲ್ಲಿ ಪೂಜೆ
0: ಪೂಜೆ ಎಲ್ಲ ದೇವರ ಅಲಂಕಾರ ಎಲ್ಲ ಹೇಗೆ ನಡೆಯುತ್ತೆ?
1: ಅಲ್ಲೇ ನಡೀತೆ, ಅವ್ರಿಗೆ ಗೊತ್ತು, ನಮ್ಮ ಯಜಮಾನ್ರಿ ನಮ್ಗೇನಂತೂ ಗೊತ್ತಿಲ್ಲ.
0: ಹಬ್ಬಗಳು ನಡೆಯುತ್ತೆ. ಈಗ ಹೇಳಿದ್ರೆ ಯುಗಾದಿ ಹಬ್ಬ ಮಾಡ್ತೀವಿ ಅಂತ, ಯುಗಾದಿ ಹಬ್ಬ ಹೇಗೆ ಮಾಡ್ತೀರ?
1: ಯುಗಾದಿ ಹಬ್ಬ ಅಂದರೆ ಹಿಂಗೆ ನಮ್ಮ ದೇವ್ರಿಗೆ ಪೂಜೆ ಮಾಡ್ತೀವಿ, ತಿಂಡಿ ಮಾಡೋರು ತಿಂಡಿ ಮಾಡ್ತಾರೆ. ಆ ಕಾಲದಲ್ಲಿ ಯಾವ ತಿಂಡಿ ಇತ್ತಿಲ್ಲ, ಈಗ ಮಾಡೋರು ಮಾಡ್ತಾರೆ.
0: ಅಂದರೆ ಈಗ ನೂರಾಳಯ ದೇವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ಅಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು?
1: ಸಣ್ಣ ಸಣ್ಣ ಮಕ್ಕಳು ಹೋಗ್ಬೋದು, ಹೆಂಗಸ್ರು ಮಾತ್ರ ನೀರು ಹಾಕೊಂಡು ಹೋಗಂಗಿಲ್ಲ.
0: ಹೋಗಂಗಿಲ್ಲ ಅಂದರೆ ಈಗ ನಿಮ್ಮ ಮೂಲ ಕಸಬು ಅಂತಂದರೆ ಯಾವುದು?
1: ನಾವು ಬುಟ್ಟಿ ಎಣಿತಿದ್ದು, ಆಗ ಬುಟ್ಟಿ ಎಣ್ಕೊಂಡೆ ಎಲ್ಲ ಮಕ್ಕಳಿಗೆಲ್ಲ ಸಾಕ್ತಿದ್ದು ಕಾಡಿನಿಂದ ಅಚ್ಚೆ ತಂದು. ಈಗ ಅಚ್ಚೆ ಇಲ್ವಲ್ಲ, ಈಗ ಫಾರೆಸ್ಟ್ ಇಲಾಖೆಯಲ್ಲೇ ಅಚ್ಚೆ ಇಲ್ಲ. ಅದರಿಂದ ಈಗ ಎಲ್ಲ ಕೂಲಿ ಮಾಡ್ಕೊಂಡೆ ತಿನ್ನೋದು. ಆಗ ಮಕ್ಕಳು ಸಾಕೊಂಡು ಅದ ಬುಟ್ಟಿ ಎಣ್ಕೊಂಡೆ ಮಕ್ಕಳಿಗೆ ಓದಿಸ್ತಿದ್ದು ಎಲ್ಲ ಮಾಡ್ತಿದ್ದು. ಈಗ ಪರವಾಗಿಲ್ಲ ಓದೋದಲ್ಲಿ ಎಲ್ಲ ಮಕ್ಕಳಿಗೆ, ಈಗ ಅನುಕೂಲ. ಆಗ ಯಾವ ಅನುಕೂಲವೂ ಇತ್ತಿಲ್ಲ.
0: ಅಂದ್ರೆ ಇವಾಗ ಬುಟ್ಟಿ ಎಣ್ಣೆದೆಲ್ಲ ಏನು ಮಾಡ್ತಿಲ್ಲ,
1: ಅಚ್ಚೆ ಇಲ್ವಲ್ಲ, ಈಗ ಎಲ್ಲ.
0: ಅಂದ್ರೆ ಇದೆಲ್ಲ ಮಕ್ಕಳಿಗೆಲ್ಲ ಗೊತ್ತಾ, ನಿಮ್ಮ ಮಕ್ಕಳಿಗೆಲ್ಲ ಕಲ್ಸಿದ್ದೀರಾ?
1: ಈಗ ನಮ್ಮ ಮಕ್ಳಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಷ್ಟೇ. ನಮ್ಮ ಮಕ್ಳಿಗೆ ಅಚ್ಚೆ ಹಿಡಿಯಕ್ಕೆ ಗೊತ್ತಾಗಲ್ಲ.
0: ಇವಾಗ ಆ ಸೌಲಭ್ಯ ಎಲ್ಲ ಸಿಗ್ತಾ ಇಲ್ಲ ನಿಮ್ಗೆ. ಅಂದ್ರೆ ಅವಾಗಿನ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ. ಅಂದ್ರೆ ಕಾಡಿನಲ್ಲಿ ಯಾವ್ಯಾವ ತರ ಪದಾರ್ಥಗಳು ಸಿಕ್ತಿತ್ತು, ಸೊಪ್ಪೆಲ್ಲ ಯಾವ ತರ ಸಿಕ್ತಿತ್ತು?
1: ಕಾಡಿನ ಸೊಪ್ಪು ಅಂದ್ರೆ ಗೆಣಸು ಸಿಕ್ತಿತ್ತು, ತಿನ್ನೇನ ಮಾಂಸ ಗಿವಸ ಆಗ ತಿಂತಿದ್ರು, ಕಾಡಿನಲ್ಲೇ ಇದ್ದು. ಈಗ ಯಾವುದೂ ಇಲ್ಲ.
0: ಅಂದ್ರೆ ಅವಾಗಿನ ಆಹಾರ ಪದ್ಧತಿ ಇವಾಗಿನ ಆಹಾರ ಪದ್ಧತಿ ತುಂಬಾ ಬೇರೆ ತರ ಇದೆ.
1: ಆಗ ಹಂಗೆ ಇದ್ರು, ಕಾಡಿನ ಸೊಪ್ಪು ಎಲ್ಲ ತಿಂತಿದ್ರು, ಎಂತ ರೋಗ ಬರ್ತಿತ್ತಿಲ್ಲ. ಆಗನವರು ಮಡ್ಕೆಲೆಲ್ಲ ಇಟ್ಟು ಮಾಡ್ಕೊಂಡು ತಿಂತಿದ್ರು ಸೌದೆನಲ್ಲಿ. ಈಗ ಯಾವುದೂ ಇಲ್ಲ, ಗ್ಯಾಸ್ ಅಂತೆ ಅದು ಅದೇನ್ಕಂಡೆ ಅರ್ಧ ಕಾಯಿಲ್ಲ. ಆಗ ಈಗ ಏನು ತಿಂದರು ಗ್ಯಾಸು ಗ್ಯಾಸು. ಆಗ್ನವ್ರಿಗೆ ಏನೂ ಇತ್ತಿಲ್ಲ, ಅವ್ರ ಚಂದಗೆ ಇದ್ರು.
0: ಅಂದ್ರೆ ಆಗಿನ ಅವ್ರ ಆಹಾರ ಪದ್ಧತಿ ಹೇಗಿರುತ್ತೆ, ಅವ್ರು ಏನು ಊಟ ಮಾಡ್ತಾ ಇದ್ರು?
1: ಆಗ ಮುದ್ದೆ ಸೊಪ್ಪು ಮಾಂಸ ಅದೆಲ್ಲ ತಿಂತಿದ್ರು.
0: ಅಂದ್ರೆ ಇವಾಗ ಬೇರೆ ಬೇರೆ ತರ ಎಲ್ಲ ಅಡುಗೆ ಎಲ್ಲ ಮಾಡ್ತಾರೆ, ಅವಾಗ ಅಷ್ಟು ರುಚಿ ಇರ್ತಿದ್ದ ಅಷ್ಟು ರುಚಿ
1: ಇಲ್ಲ.
0: ಅದ್ರ ಬಗ್ಗೆ ಏನ್ ಹೇಳ್ತೀರ?
1: ಆಗಿನ ರುಚಿ ಈಗ ಇಲ್ಲ. ಹಾಗೆ ನಮ್ಮ ಮೆಣಸಿನ್ಕಾಯಿ ಎಲ್ಲ ಅರ್ದು ಸಾಂಬಾರ್ ಮಾಡ್ತಿದ್ರು, ಈಗಿಲ್ಲ. ಕುಕ್ಕ ಅದೆಂತ ಮಿಕ್ಸಿ ಅಂತ ಅದು, ಆಗಿನ ರುಚಿ ಈಗ ಇಲ್ವೇ ಇಲ್ಲ.
0: ಅಂದ್ರೆ ಆಗಿನ ಕಾಡಿನ ಜೀವನ ಎಷ್ಟು ಚೆನ್ನಾಗಿತ್ತು, ಕಾಡಲ್ಲಿದ್ರು ಕೂಡ ಎಲ್ಲರೂ ಹೇಳೋದು ಚೆನ್ನಾಗಿ ಜೀವನ ನಡೆಸ್ತಾ ಇದ್ವಿ ನಾವು ನಾಡಿಗೆ ಬರೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ರೆ. ಹಾಗಿದ್ರೆ ಕಾಡಿನ ಜೀವನ ಹೇಗಿತ್ತು ನಿಮಗೆ?
1: ಕಾಡಿನ ಜೀವನ ಆಗ ಚೆಂದಾಗಿತ್ತು. ಯಾವುದು ಆದ್ರೂ ತಿನ್ನೋದಕ್ಕೂ ಬೇರೆ ಬೆಂಕಿಲಿ ಬೇಯಿಸ್ಕ ತಿನ್ನೋದು ಹಂಗೆಲ್ಲ ಇತ್ತು. ಈಗ ಈಚೆ ಕರ್ಕ ಬಂದ್ರಲ್ಲ ಯಾವುದೂ ತೊಂದರೆಯೇ. ಈಗ ಒಂದು ಸೌದೆಗೆ ಹೋಗೋದಕ್ಕೂ ಒಂದು ತೊಂದರೆಯೇ, ಹಿಂಸೆ. ಈಗ ಗ್ಯಾಸು ಗ್ಯಾಸು ಅಂತಾರೆ. ಈಗ ಅದೇ
0: ಏನೆಲ್ಲ ವ್ಯತ್ಯಾಸ ಇದೆ?
1: ಈಗ ಎಲ್ಲ ವ್ಯತ್ಯಾಸ, ನಾವು ತಿನ್ನೋದ್ರಲ್ಲೂ ವ್ಯತ್ಯಾಸ. ಈಗ ಈಗ ಅದೆಂತ ಗೊಬ್ಬರ ಎಲ್ಲ ಹಾಕಿ ತಿಂತಾರೆ. ಆಗ ಗೊಬ್ಬರ ಇತ್ತಿಲ್ಲ, ಯಾವುದು ಇತ್ತಿಲ್ಲ.
0: ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವಾಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇನೆ ಬೆಳೀತಾ ಇದ್ರು, ಅದರಿಂದನೇ ಗಟ್ಟಿ ಇದ್ರು ಹಿರಿಯರು. ಇವಾಗ ಎಲ್ಲಾ ಪದಾರ್ಥಗಳನ್ನು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ?
1: ಅದೇ ಈಗ ಗ್ಯಾಸು ಗ್ಯಾಸು ಅನ್ನೋದು ಬರೇ ಆರೋಗ್ಯ ಕೆಡ್ತಾ ಇದೆ. ಬಿ ಪಿ ಶುಗರು ಎಲ್ಲ ಆಯ್ತಾ ಇರೋದು. ಆಗ್ನವ್ರೆ ಚಂದಾಗವ್ರು, ಈಗ ಈಗಿನವ್ರು ಎಲ್ಲ ಎಂತ ಇದೆ ತಿಂಡಿ ತಿಂದ್ರು ಯಾವತ್ತು ಆಸ್ಪತ್ರೆಗೆ ಹೋಗೋದು ಆಸ್ಪತ್ರೆಗೆ ಹೋಗೋದು ಅಂತಾರೆ.
0: ಇವಾಗ ಹೇಳಿದ್ರಿ ಆಸ್ಪತ್ರೆ ಅಂತ, ಆಗಿನ ಕಾಲದಲ್ಲೆಲ್ಲ ಆಸ್ಪತ್ರೆ ಏನು ಇರ್ತಾ ಇರ್ಲಿಲ್ಲ. ಅವಾಗ ಮಕ್ಕಳಿಗೆ ಏನಾರು ಹುಷಾರ್ ತಪ್ಪಿದ್ರೆ ಔಷಧಿಗಳನ್ನೆಲ್ಲ ಹೇಗೆ ತಯಾರು ಮಾಡ್ತಿದ್ರು?
1: ಏನಾರು ತಯಾರು ಮಾಡ್ತಾ, ಆಗ ನಮ್ಗೇನು ಗೊತ್ತಾಯ್ತಿತ್ತಿಲ್ವಲ್ಲ. ಹಿಂಗೆ ಕೈ ಔಷಧಿ ಎಲ್ಲ ಕೊಡ್ತಿದ್ರು. ಈಗ ಇಲ್ಲ ಆಸ್ಪತ್ರೆ ಮನೇಲಿ. ಅವರು ಒಂದು ಸೊಂಕೆ ಆದ್ರೂ ಒಂದು ಸೊಂಕೆ ಸೊಪ್ಪು ಏನಾರು ಉಜ್ಜಿ ಮತ್ತೆ ಇನ್ನೇನಾರು ಒಂದು ಹೊಟ್ಟೆ ನೋವು ಬತ್ತು ಅಂದ್ರೆ ಏನಾರು ಚಕ್ಕೆ ಎಲ್ಲ ಕೊಟ್ಟು ಅದ ಚಕ್ಕೆ ಕೊಡಕ್ಕೆ ಹೋಗಕ್ ಮುಂಚೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
0: ನೀವೆಷ್ಟು ಓದಿದ್ದೀರಾ?
1: ಓದಿಲ್ಲ, ಅಂಗನವಾಡಿಗೆ ಹೋಯ್ತಿದ್ದೆ ಅಷ್ಟೇ. ಆಗ ಈಗೆಲ್ಲ ಹಿಂಗೆ ಇರೋದಂಗೆ ತಿಳುವಳಿಕೆ ಆಗ ಏನು ಗೊತ್ತಿಲ್ಲ.

0: ಹತ್ರ ಓದಾರಿ.
1: ಎಷ್ಟು ಓದಿದ್ದಾರೆ?
0: ಹುಡುಗಿ 10ನೇ ಕ್ಲಾಸು, ಹುಡುಗ ಡಿಪ್ಲೊಮಾ ಇಲ್ಲೇ ವರ್ಷಳಿಗೆ ಇರೋದು, ಮಾಸ್ಟರ್ ಆದವರು.
1: ಹೌದಾ? ಅಂದರೆ ನೀವು ಓದಿಲ್ಲ ಅಂತಂದ್ರೂ ನಿಮ್ಮ ಮಕ್ಕಳನ್ನ ಓದಿಸಿದ್ದೀರಾ. ಅಂದರೆ ನೀವು ಓದ್ತಾ ಇರಬೇಕಾದ್ರೆ ಅವಾಗ ಶಿಕ್ಷಣ ಎಲ್ಲ ಈಸಿಯಾಗಿ ಸಿಗ್ತಿತ್ತ? ಶಾಲೆಗಳೆಲ್ಲ ಇರ್ತಿತ್ತ?
0: ಇತ್ತು. ಹಂಗಾದ್ರೆ ಹಿಂಗೆ ಓದೋಕ್ಕಂತ ಇಂಟ್ರೆಸ್ಟ್ ಇತ್ತಿಲ್ಲ. ಆಗ ಯಾರ ಕಳೆಗೆ ಹೋಯ್ತಾರೋ ಅಂದರೆ ಅವ್ರ ಜೊತೆ ಹೊಂಟೋಗೋದು. ಮತ್ತು ಅಲ್ಲಿ ಹೆಚ್ಚಾಗಿ ಊಟ ಕೊಟ್ಟಾರಂತ ಅಲ್ಲಿ ಕಳೆಗೆ ಹೋಗೋ ಹಂಗೆ ಹೋಗೋದು ಹಂಗೆ ಮಾಡ್ತಿದ್ದೋ, ನಮಗೇನು ಗೊತ್ತಾಯ್ತಿತ್ತಿಲ್ಲ. ಆಗ ಈಗನ್ನ ಮಕ್ಕಳಿಗೆ ಇರೋದಂಗೆ ತಿಳುವಳಿಕೆ ನಮ್ಗೆ ಆಗ ಏನು ಗೊತ್ತಾಯ್ತಿತ್ತಿಲ್ಲ.
1: ನಿಮ್ಗೆ ಅನಿಸಿದ್ಯಾ ಈಗಿನ ಮಕ್ಕಳುಗಳಿಗೆ ಅಂದರೆ ಶಿಕ್ಷಣ ಸಿಗ್ತಾ ಇದೆ, ನಮಗೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು
0: ಅಂತ ತಿಳುವಳಿಕೆ ಇಲ್ಲ. ಈಗ ಇರೋದಂಗೆ ಶೋಕಿ ಹೆಂಗೆ ಮಾಡೋದಂಗೂ ಇಲ್ಲ ನಮಗೆ. ಆಗ
1: ಎಷ್ಟು ಖುಷಿ ಇದೆ, ನೀವು ಓದದೇ ಇದ್ರೂ ಕೂಡ ನಿಮ್ಮ ಮಕ್ಕಳನ್ನ ಓದಿಸಿ ಒಂದೊಳ್ಳೆ ಮಟ್ಟಕ್ಕೆ ತಗೋಬಂದಿದ್ದೀರ, ಎಷ್ಟು ಖುಷಿ ಇದೆ ನಿಮಗೆ?
0: ಖುಷಿ ಆಗದೆ ಬರೇ ಕುಕ್ಕೆ ಮರ ಎಣ್ಕೊಂಡೆ ಕಷ್ಟಪಟ್ಟಿವಿ ಮೇಡಮ್.
1: ಹೇಗೆ ಬೆಳೆಸಿದ್ರಿ ಆಗಿದ್ರೆ ಕಷ್ಟಪಟ್ಟು
0: ಕೈ ಹಿಂಗೆ ಹೋಗೋದು, ಕೊಡ್ಗನ್ ದಿಕ್ಕ ಕೆಲ್ಸಕ್ಕೆ ಹೋಗೋದು, ಮಳೆಗಾಲದಲ್ಲಿ ಆಯ್ತಿತ್ತಿಲ್ವಲ್ಲ ಅಚ್ಚೆ ಎಲ್ಲ ತರಕ, ಆಗ ಹೋಗಿ ಬರೋದು. ಆಗ ಸಂಸ್ಥೆಲೆ ಅವರೇ ಐಕಳ ಇದು ಸಣ್ಣ ಐಕಲ್ವ ನಡೆಯೋಕ್ಕಾಯ್ತಿತ್ತಿಲ್ಲ, ಈಗ ಬಸ್ ಇರೋದು ಮೇಡಮ್. ಆಗ ನಾವೇ ತಿತ್ಕೊಂಡು ತಗೊಂಡು ಹೋಗಿ ಬಿಡಬೇಕು ಆಗ ಇತ್ತು. ಹಂಗೆ ಮಾಡಿಕೊಂಡು ಇಲ್ಲೇ ಓದ್ತದ ಸಣ್ಣ ಐಕ್ಳಿಗೆ ನಾವು ಈಗ ತೊಂದ್ರೆ ಅಲ್ವ ಅಂದ್ಬಿಟ್ಟು ಹಿಂಸೆ ಆಯ್ತು ಅಂದ್ಬಿಟ್ಟು ಅವರೇ ಹಾಸ್ಟ್ಲಿಗೆಲ್ಲ ಸೇರಿಸ್ತಿದ್ರು. ಸೇರಿಸಿ ಅವರೇ ಅಲ್ಲಿಯೇ ಡಿಪ್ಲೊಮಾ ಎಲ್ಲ ಓದ್ತದ್ರು.
1: ಅಂದರೆ ನೀವು ಮನೇಲಿ ಹೇಗೆ ಶಿಕ್ಷಣ ಕಲಿಸ್ತಾ ಇದ್ರಿ? ಈಗ ಅವರು ಸರ್ರಾಗಿದ್ದಾರೆ ಅಂತ ಹೇಳಿದ್ರಿ, ಅಂದರೆ ಶಾಲೆಯಲ್ಲಿ ಹೇಳ್ಕೊಡೋದಲ್ದೇನೆ ಮನೇಲಿ ನೀವೇನಾದರೂ ಹೇಳ್ಕೊಡೋದು?
0: ನನಗೂ ಗೊತ್ತಿಲ್ಲ ಓದಕ್ಕ, ಓದ್ಸೋಕ್ಕೂ ಗೊತ್ತಿಲ್ಲ. ಅವ್ರ ತಂದೆ ಹೇಳ್ಕೊಡ್ತಿದ್ರು,
1: ಓದಿದಾರ
0: ಅವ್ರ ತಂದೆ 7ನೇ ಕ್ಲಾಸ್ ಓದಾರ, ಅವ್ರು ಹೇಳ್ಕೊಡ್ತಿದ್ರು. ಅವ್ರಿಗೆ ಯಾರ ಬಂದರೆ ಹೇಳ್ಕೊಡೋದು ಇಲ್ದೋದ್ರಿಲ್ಲ, ಅದಕ್ಕೆ ನೋಡ್ಬಿಟ್ಟು ಇವ್ರು ಓದೋದು ಇಲ್ಲ ಇಲ್ಲಿ ಮನೇಲಿ ಇದ್ರು ಅಂದ್ಬಿಟ್ಟು ಹಾಸ್ಟ್ಲೇ ಸೇರಿಸ್ಬಿಟ್ಟು 1ನೇ ಕ್ಲಾಸಿಗೆ ಹಾಸ್ಟ್ಲು ಸೇರಿಸ್ಬಿಟ್ಟು ಇಬ್ಬರು. ಆಗ ಅವ್ರು ಅಲ್ಲೇ ಕಲ್ತ್ಕೊಂಡ್ರು.
1: ಅಂದರೆ ನೀವು ಮಕ್ಕಳನ್ನ ಪೋಷಣೆ ಹೇಗೆ ಮಾಡ್ತಿದ್ರಿ, ಅಂದರೆ ಅವ್ರ ಆರೈಕೆ ಹೇಗೆ ಮಾಡ್ತಾ ಇದ್ರಿ?
0: ಆರೈಕೆ ಅಂದರೆ ಆಗ ನಮ್ಗೆ ಹಿಂಗೆ ಆಸ್ಪತ್ರೆ ಎಲ್ಲ ಕರ್ಕೊಂಡು ಹೋಗಿತ್ತಿಲ್ಲ ಮನೇಲೆ. ಆಗ ನೀರು ಮೀಸೋದು, ಸಂಜೆ ಬೆಳಗ್ಗೆ 7 ದಿನ ಬಿಸಿನೀರೇ ಇಡ್ತಿದ್ರು ನಮಗೆ. ಬಿಸಿನೀರೇ ಇಟ್ಬಿಟ್ಟು ಆಮೇಲೆ ಮೆಣಸು ನುಡಿ ಇಲ್ವ, ಮೆಣಸು ನುಡಿಲಿ ಅನ್ನ ಹಾಕಿ ಕೊಡ್ತಿದ್ರು ನಮಗೆ. ಆಗ 1 ಗ್ಲಾಸ್ ನೀರು ಕೊಟ್ಟರೆ ಸಂಜೆ ಗಂಟ ನೀರು ಕುಡಿಯೋಂಗಿಲ್ಲ, ಹಂಗಿತ್ತು. ಈಗಿನ ಇರೋರಿಗೇನ ತರಕಾರಿ ಅಲ್ಲಿಂದ ಹಾಸ್ಪಿಟ್ಲಿಂದೇ ತರಕಾರಿ ತಿನ್ಕೊಬರ್ತಾರೆ. ಈಗಿನ ಇರೋರಿಗೆ ಆರೋಗ್ಯ ಆಗ ಎಂಥ ಆರೋಗ್ಯ ಇತ್ತಿಲ್ಲ, ಬಿಸಿನೀರು ಮಾತ್ರ ಆರೋಗ್ಯ ಇದ್ದದ್ದು ನಮ್ಗೆ. ಆಗ
1: ಅಂದರೆ 1 ವರ್ಷದ ಮಗುನೆಲ್ಲ ಹೇಗೆ ನೋಡ್ಕೋತಾ ಇದ್ದ ಊಟ ಎಲ್ಲ ಏನು ಕೊಡ್ತಾ?
0: ಊಟ ಅಂದ್ರೆ ನಾವು ರಾಗಿ ತೊಳೆದು ಬಿಡೋದು, ರಾಗಿ ತೊಳೆದ್ಬಿಟ್ಟು ಅದನ್ನ ಬೀಸಿ ಮತ್ತು ಹಸಿಟ್ಟನ್ನ ತೋರಿಸಿ ಆಗ ಅದನ್ನೇ ಅಂಬಲಿ 4 ತಿಂಗಳಿಗೆ ಶುರು ಮಾಡ್ತೀವಿ. ಗಟ್ಟಿಯಾಗಿ ಒಂದೊಂದು ಸ್ವಲ್ಪ ಗಟ್ಟಿ ತಿಂಗಳಿಗೆ ಗಟ್ಟಿಯಾಗಿ ತಿನ್ಸ್ಕೊಂಡು ಆಗ ಆಮೇಲೆ ದೊಡ್ಡದಾದ್ಮೇಲೆ ನಾವು ತಿನ್ನೋದನ್ನೇ ಸೊಪ್ಪಾಗಲಿ ಯಾವುದಾದ್ರೂ ಕೊಡ್ತೀವಿ ತಿಂತಿದ್ರು. ಆಗ ಈಗ ಅನ್ನ ಕೇಳೋದಂಗೆ ಇಲ್ಲ, ಆಗ ಏನು ಕೊಟ್ಟರು ತಿಂತಿದ್ರು.
1: ಆವಾಗಿನ ಕಷ್ಟ ಹೇಗಿತ್ತು? ಆಗಿದ್ರೆ
0: ಆಗಿನ ಕಷ್ಟ ಅಂದ್ರೇನು, ಒಂದು ಕೆಲ್ಸಕ್ಕೆ ಹೋಗಿ ಬಂದು ರಾಗಿ ತಂದು ಅದನ್ನ ಬೀಸಿ ಮಾಡಿಕೊಡ್ಬೇಕಿತ್ತು. ಮತ್ತು ಇದು ಅರಿಗೆ ಹೋದ್ರು ಅಷ್ಟೇ, ಅರಿದು ಜನ ಅಲ್ವಾ, ಒಂದೊಂದಾಳು ಮನೇಲಿ 5-6 ಮಕ್ಳು ಇರ್ತಿದ್ರಲ್ಲ, ಆಗ ಹಿಂಸೆ ಇತ್ತು, ಹಂಗೆಲ್ಲ ಮಾಡ್ತಿದ್ರು. ಈಗೇನು ತೊಂದರೆ ಇಲ್ಲ ತಿನ್ನೋದ್ರಲ್ಲಿ, ಹೆಂಗಾದ್ರೆ ಕಾಯಿಲೆ ಮಾತ್ರ ಬತ್ತದ, ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ. ಈಗ ನೀರೋಗ ಸೋಕಿ
1: ಅಂದರೆ ಆಗಿನ ಕಾಲದಲ್ಲಿ ತುಂಬ ತೊಂದರೆ ಇತ್ತು. ಆಗಿದ್ರೆ
0: ತಿನ್ನೋದ್ರೆ ಹೆಂಗೆ ತಿಂದ್ರಲ್ಲಿ ತೊಂದರೆ ಇದ್ರುವ ಅಂತ ಕಾಯಿಲೂ ಇತ್ತಿಲ್ಲ. ಈ ಗ್ಯಾಸ್ ಅಂತೆ ಇದು ಅಂತ ಅಂತ ಏನೂ ಇತ್ತಿಲ್ಲ. ಆಗ ಗ್ಯಾಸ್ ಅಂತೆ ನಮಗೂ ಗೊತ್ತಿತ್ತಿಲ್ಲ ನಮ್ಮ ವಯಸ್ಸಿನಲ್ಲೂ, ಈಗೀಗ ನಮ್ಗೆ ಗೊತ್ತಾಯಿದ್ರು ಗ್ಯಾಸ್ ಅಂದ್ರೆ ಅದೇನಾ ಅಂತಿದ್ರು. ಆಗ
1: ಅಂದರೆ ಇಲ್ಲಿ ಹೇಳಿದ್ರು ಇಲ್ಲಿ ದೇವ್ರು ಕರೆಸ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡಿ.
0: ದೇವ್ರು ಕರೆಸೋ ಅಂದರೆ ಯಾರು ತೀರಿದ ಮೇಲೆ 9 ಚಿನ್ಕ ಎಲ್ಲರನ್ನು ಕರೆಸಿ ನಾವು 9 ಚಿನ್ಕ ತಿಥಿ ಮಾಡೋದಂಗೆ ಮಾಡ್ತೀವಿ. ಹೆಂಗಾದ್ರೆ ನಿಮ್ಮ ಕನ್ನಡ ಅವರು ಮಾಡ್ತಾರಲ್ಲ ಹಂಗೆ ಮಾಡೋಕ್ಕಿಲ್ಲ, ಎಲ್ಲರೂ ಯಾರು ಯಜಮಾನಿ ಇರ್ತಾರೆ ಎಲ್ಲ ಕರ್ಕೊಬಂದು ಅದು ಗುಡ್ಡಪ್ಪನ ಮೇಲೆ ಇಳಿಸಿ ಆಮೇಲೆ ದೇವ್ರು ಕರೆಸಿ ಅವನ ಬಾಯಿನಲ್ಲಿ ಏನು ಮಾತು ಬಂದದ್ದು ಏನಾಗಿ ಸತ್ತೆ ಅಂತ ಎಲ್ಲ ಕೇಳ್ತೀನಿ. ಕೇಳಿ ಆಮೇಲೆ ನಮ್ಮ ದೇವ್ರಿಗ ಅವ್ರ ಮನೆ ದೇವ್ರಿಗ ಅವನ್ನ ಒಪ್ಪನೆ ಕೊಡ್ತೀನಿ. ಆಗ ಏನೂ ತೊಂದರೆ ಇಲ್ಲ, ಹಂಗೆ ಬಿಟ್ಬಿಟ್ರೆ ಇವಾಗಲ್ಲ ಒಂದು ತೊಂದರೆ ಆಯ್ತು. ಬಾಯಿನಲ್ಲಿ ಏನು ಬಂದದ್ದು

0: ಹೆಂಗಾಗಿ ತೀರೋದೆ ಅಂತ ಅದು ಸೌಡಿದು. ಹಾಂ, ಮತ್ತು ಒಳ್ಳೆ ಕಾರ್ಯಕ್ಕಾದರೂ ಇಲ್ಲಿಗೆ ಎಲ್ಲ ನಮ್ಮ ಜಾತಿಯವರು ಎಲ್ಲ ಸೇರಿಕೊಂಡು ಮಾತು ಗೀತೆ ಏನಾರು ಆಡಬೇಕು ಅಂದರೆ ನಮ್ಮ ಇಲ್ಲಿ ಬೆಟ್ಟಕುರುಬನಕ್ಕೆ ಇದು. ಹ್ಞೂ,
1: ಅಂದರೆ ನೀವು ಅವಾಗಲೇ ಹೇಳಿದ್ರಿ ಅಂದರೆ ನಾವು ಮೂಲ ಕಸಬು ಮಾಡ್ತಿದ್ದಿದ್ದು ಬುಟ್ಟಿ ಎಣಿತಾ ಇದ್ವಿ ಅಂತ, ಅದೆಲ್ಲ ಹೇಗೆ ಮಾಡ್ತಿದ್ರಿ ಅಂತ?
0: ಅದು ಅಚ್ಚೆವರಿತಿದ್ದು, ಅಚ್ಚೆವರೆದು ಅದನ್ನ ಕುಕ್ಕೆ ಮಾಡಿ
1: ಅದ್ರ ಯಾವ ಥರದ್ದು ಬಿದ್ರಿಂದ ಮಾಡೋದ್ರಿಂದ
0: ಸಣ್ಣಗೆ ಒರಿಬೇಕು, ಒರೆದು ಬುಟ್ಟಿ ಮಾಡೋದು ಮಾಡಿ ಅದನ್ನ ಮಾಡ್ತಿದ್ದು. ಒರೆದಾದ್ಮೇಲೆ ಎಣಿತಿದ್ದು, ಹ್ಞೂ ಎಣಿ ಅಲ್ಲಿ ಗೆರ್ಸಿ ಆಯ್ತು, ಅಲ್ಲಿ ಮನೇಲಿ ಎಲ್ಲ ತಗೊಂಡೋಗಿ ಮಡಗ್ತೀನಿ ಅದನ್ನ ಎಣಿತಿದ್ದು.
1: ಇವಾಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ.
0: ಹಾಗಿದ್ರೆ ಅಚ್ಚೆ ಇಲ್ವಲ್ಲ,
1: ಮೊದ್ಲ ಎಷ್ಟು ಕೊಡ್ತಾ ಇದ್ರಿ?
0: ಒಂದು ಆಗ 10 ರೂಪಾಯಿ 20 ರೂಪಾಯಿ ಎಲ್ಲ ಇತ್ತು, ಈಗ ಇಲ್ಲ, ಈಗ ಜಾಸ್ತಿ ಹೆಂಗ ಅಚ್ಚೆ ಇಲ್ಲ.
1: ನೀವು ಅದು ಮಾರುಕಟ್ಟೆಗೆ ಏನು ತಗೊಂಡೋಗ್ತಿರ್ಲಿಲ್ಲ?
0: ಇಲ್ಲ ಇಲ್ಲ, ಇಲ್ಲೇ ಇಲ್ಲಿಗೆ ಬತ್ತಿದ್ರು ಜಾಗ್ರ ಇರೋರೆ ಜಾಸ್ತಿ.
1: ಅಂದ್ರೆ ಇವಾಗ ನಿಮ್ಗೆ ಬಿದಿರು ಸಿಕ್ತಲ್ಲ ಅಂತ ನೀವು ಆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀರಾ?
0: ಬಿದಿರು ಇಲ್ವಲ್ಲ ಈಗ ಅದಕ್ಕೆ.
1: ಇಲ್ಲಿ ಯಾರು ಆ ಕೆಲಸ ಮಾಡ್ತಿಲ್ಲ?
0: ಇಲ್ಲ ಯಾರು ಇಲ್ಲ, ಅಚ್ಚೆ ಇಲ್ವಲ್ಲ. ಅದೇ
1: ಅದು ಸರ್ಕಾರದಿಂದ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರು, ಕೊಡ್ತಾರ?
0: ಈಗ ಕೊಡಲ್ಲ, 1 ವರ್ಷ ಏನೋ ಕೊಟ್ರು ಅಷ್ಟೇ ಮದೇಸೂರಿನ ಬೆಟ್ಟನೆಯಿಂದ.
2: ಹಬ್ಬ ಅಂದ್ರೆ ಫಸ್ಟು ಉಗಾದಿ ಪಾಂಡೆ ದಿವಸಕ್ಕೆ ಹುಣಿಯಾಟ ಮಾಡ್ತಾರೆ, ಜಾಗನ ಕೊಟ್ಟಿಲ್ಲ ಮಾಡ್ತಾರೆ. ಆಗ ನಮ್ಮ ಸಂಪ್ರದಾಯದು ದೈವ ದೇವರೆಲ್ಲ ಕರಿತೀವಿ. ಆಗ ದೇವರುಗಳೆಲ್ಲ ಸಂಸ್ಥೆ ಅವ್ರಿಗೆ ನಮ್ಮ ವಿಚಾರ ಎಲ್ಲ ಗೊತ್ತು ಅವ್ರದ್ದು. ಹಾಂ, ಮೊದಲು ಕುಂಬರಿ ಬೇಸಾಯ ಮಾಡ್ತಿದ್ರು ಕಾಡಿನಲ್ಲಿದ್ದಾಗ. ಅದಕ್ಕೆ ಎಲ್ಕೊಟ್ಟಲ್ಲಿ ಕೆತ್ತಿ ಫಸ್ಟು ತೊರೆದ್ಬಿಟ್ಟು ಬೇಯಿಸ್ಬಿಡೋದು, ಆಮೇಲೆ ಮಳೆ ಬಂದಾಗ ಅದನ್ನ ಕೆತ್ತಿ ರಾಗಿ ಚೆಲ್ಬಿಟ್ಟು ಪುನಃ ಕೆತ್ತಿಬಿಟ್ಟು ಅದು ಕುಂಬರಿ ಬೇಸಾಯ ಅಂತ ಮಾಡ್ತಿದ್ರು ಮೊದಲು. ಈಗ ಇತ್ತೀಚೆಗೆ ಎಲ್ಲ ಕಾಡಿಂದ ನಾಡಕ್ಕೆ ತಗೊಬಂದಮೇಲೆ ಈ ರೈತರು ಹೆಂಗೆ ಮಾಡ್ತಾರೋ ಆ ಥರ ಉಳುಮೆ ಮಾಡ್ತಾರೆ. ಈ ಆ ಫಸಲಿಗೂ ಈ ಫಸಲಿಗೂ ಹೊಂದಾಣಿಕೆ ಇಲ್ಲ. ಈಗ
1: ನೂರಾಳಯ ದೇವ್ರ ಬಗ್ಗೆ ಅವರು ಹೇಳಿದ್ರು, ಅದು ಹೇಗೆ ನಡೆಯುತ್ತೆ?
2: ಅದು ವರ್ಷಕ್ಕೊಂದ್ಸರಿ ಕಾಡಿನಲ್ಲಿರೋದು, ಅಲ್ಲಿ ಹೋಗಿ ಮಾಡೋಕ್ಕೆ ನಮ್ಗೆ
1: ಪೂಜೆ ಎಲ್ಲ ಹೇಗೆ ನಡೆಯುತ್ತೆ?
2: ಪೂಜೆ ಅಂದರೆ ನಮ್ಮ ಕೇರಳದಿಂದ ಬಾಳೆಕಾಯಿ ತಗೊಬಂದು ಅಲ್ಲೇ ದೇವಸ್ಥಾನದಲ್ಲೇ ಮಡ್ಗಿ 3 ದಿನಕ್ಕೆ ಹಣ್ಣಾಗ್ತದೆ. ಏನಾದ್ರು ತಪ್ಪಿದ್ರೆ ಅದು ಹಣ್ಣಾಗಲ್ಲ. ಒಂದು ಪೂಜೆಗೆ ಮಾತ್ರ ಒಂದು ಚಿಪ್ಪು ಹಣ್ಣಾಗ್ತದೆ. ಏನಾದ್ರು ತಪ್ಪಿಲ್ದೋಯ್ತಂದ್ರೆ ಎಲ್ಲ ಹಣ್ಣಾಗ್ತದೆ. ಅದು ಅಲ್ಲೇ ಹೆಂಗಸರು ಮುಖ ನೋಡೋಂಗಿಲ್ಲ, ಅಲ್ಲಿ ಹೋಗಿ ತರಾಗ
1: ತಗೊಬಂದು ಚಿಕ್ಕ ಮಕ್ಕಳು ಎಲ್ಲ ಹೋಗ್ಬೋದು.
2: ಚಿಕ್ಕ ಮಕ್ಕಳು ಒಂದು 10 ವರ್ಷ ಒಳಪಟ್ಟು ಇರೋರು ಹೋಗ್ಬೋದು. ಆಮೇಲೆ ಇವರು 11 ಗಂಟೆ ಇದು ದೊಡ್ಡವರಾಯ್ತಾರಲ್ಲ ಆಗ ಹೋಗಂಗಿಲ್ಲ, ಗಂಡಸರು ಮಾತ್ರ ಹೋಗ್ಬೋದು.
1: ಒಂದಿನ ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದ್ಬಿಡೋದು,
2: ಸಾಯಂಕಾಲ ಹೋಗಿ ಮಾರನೇ ದಿನಕ್ಕೆ 10 ಗಂಟೆಗೆಲ್ಲ ಬರ್ತೀವಿ. ಅಲ್ಲಿ ನಮ್ಮ ಸಂಪ್ರದಾಯದು ಕುಣಿತ ಇದೆ, ಸಂಸ್ಕೃತಿ, ಅದನ್ನ ಬೆಳಗಾನ ನಾವು ಮಾಡ್ತೀವಿ.
1: ಅಂದರೆ ಅಲ್ಲಿ ಕಾಡು ಪ್ರಾಣಿಗಳು ಏನು ತೊಂದರೆ ಕೊಡ್ತಿರ್ಲಿಲ್ವಾ ನೀವು ಹೋಗ್ಬೇಕು?
2: ಏನು ಯಾರಿಗೂ ಏನೇ ಟೊಚ್ಚೆ ಮಾಡಲ್ಲ ಅಲ್ಲಿ, ರಾತ್ರಿ ಹೊತ್ತು ಅಲ್ಲಿ ಇರ್ತೀವಲ್ಲ, ಹಾಗೆ ಯಾವುದು ತೊಂದರೆ ಕೊಡಲ್ಲ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಈ ಪಾರೇಶ್ನವರು ನಮ್ಗೆ ತೊಂದರೆ ಕೊಟ್ಟು ಈಗ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ.
1: ಅಂದರೆ ಮೊದಲಿಂದನೂ ಈ ಪದ್ಧತಿ ನಡ್ಕೊ ಬರ್ತಾ ಇದೆ?
2: ಮೊದಲು ಎತ್ತು ಮುತ್ತಾತನು ಆದಿ ಕಾಲದಿಂದಲೂ ಈ ಪದ್ಧತಿ ನಮ್ಮದು ನಡ್ಕೊ ಬರ್ತದೆ.
1: ಅಂದರೆ ಹೇಳಿದ್ರಿ ನೀವು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಅಂತ, ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ತಿಳಿಸ್ತೀರಾ?
2: ಹೌದು, ತಿಳಿಸ್ತೀವಿ. ಇದು ನಮ್ಮ ದೇವರು, ಇದು ಕಾಡಿನ ದೇವರು, ಈ ಥರ ದೇವರು ಎಲ್ಲ ಅಂತ. ಚಲುರಾಯಿ ಸ್ವಾಮಿ, ಭೈರಪ್ಪ, ಮಾರಮ್ಮ ಎಲ್ಲ ಇದೆ ಅಲ್ಲಿ.
1: ನಿಮ್ಮ ಮಗನ ಟೀಚರ್ ಮಾಡಿದ್ದಾರೆ ಅಂತ ಹೇಳಿದ್ರು, ನಿಮಗೆ ಎಷ್ಟು ಖುಷಿ ಇದೆ? ಅವ್ರ ಎಜುಕೇಷನ್ ಎಲ್ಲ ಹೇಗೆ ನಡೀತು?
2: ಅವ್ರ ಎಜುಕೇಷನು ಮೊದಲು ಹೊಸಳ್ಳಿಯಲ್ಲಿ, ನಮ್ಮ ತಮ್ಮವರೆಲ್ಲ ಓದಿದ್ದು ಹೊಸಳ್ಳಿ VTSಲ್ಲೇ. ಅವರು ಒಬ್ಬ ಡಿ ಎಡ್ ಮಾಡಿಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನ್ನ ತಮ್ಮ. ಆಮೇಲೆ ನನ್ನ ಮಗನು ಅಲ್ಲೇ ಓದಿ ಬೆಂಗಳೂರಿಗೆ ಸೇರಿಸಿದ್ರು. ಅಲ್ಲಿ NTTF ಸೇರಿಸಿ ಅಲ್ಲಿ 1-4 ವರ್ಷ ಇದ್ದರು. 1 ವರ್ಷ ಟ್ರೈನಿಂಗು, 3 ವರ್ಷ ಓದ್ರು. ಅಲ್ಲಿಂದ ಓದಿ ಆಮೇಲೆ ಕೆಲಸ ಸಿಗ್ತಾನೆ ಮನೇಲಿದ್ದರು. ಅವರು ಅಲ್ಲೇ ಶಿಕ್ಷಕರಾಗಿದ್ದಾಗ ಅವರೇ ಇದು ಮಾಡಿಕೊಂಡು, ಮಾಸ್ಟ್ರು ನಮಗೆ ತೊಂದರೆ ಆಯ್ತಿದೆ ಈಗ ಒಬ್ಬರನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಈಗ ಅಲ್ಲೇ
1: ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಬ್ಜೆಕ್ಟ್ ಓದ್ತಾರೆ ಅವರು?
2: ಅವರು ಇನ್ನೇನು ಮೆಕ್ಯಾನಿಕಲ್ ಅಂದರೆ ಇದು ವೆಲ್ಡಿಂಗ್ದು, ಅದರ ಬಗ್ಗೆ ತುಂಬ ಖುಷಿ ಆಯ್ತು.
1: ನೀವೆಷ್ಟು ಓದಿದ್ದೀರಾ?
2: ನಾವು ಆಗ ಏನು ಖಾಲಿ ಪೋಲಿ ಹಾಕೊಂಡು 1-7 ಕ್ಲಾಸ್ಗೆ ಓದ್ಬಿಟ್ಟು ಸರಿಯಾಗಿ ಹಾಕ್ಸಿದ್ರೆ ಬರ್ದೇ.
1: ಅಂದರೆ ಅವಾಗೆಲ್ಲ ಅಂದರೆ ಸ್ಕೂಲೆಲ್ಲ ಇತ್ತಾ?
2: ಅವಾಗ ಆಶ್ರಮ ಇತ್ತು, ಬೇಗರು ಸ್ಕೂಲ್ ಇತ್ತು.
1: ಅಂದರೆ ಅವಾಗಲೂ ಶಾಲೆ ವ್ಯವಸ್ಥೆ ಇತ್ತು?
2: ಇತ್ತು. ಆ ಓದ್ನಿಲ್ಲ, ಆಗ ಶಿಕ್ಷಕರು ಕುಂದು ಕೊರತೆ, ಎಲ್ಲ ಸಬ್ಜೆಕ್ಟ್ಗೆಲ್ಲ 1-2 ಮಾಸ್ಟ್ರ್ಗಳಿದ್ರು. ಈಗಿನ ಕಂಡಾಗ ಹಂಗಿಲ್ಲ, ಈಗ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗೂ ಮಾಸ್ಟ್ರ್ಗಳಿದ್ದಾರೆ.
1: ಬಹಳ ಸಂತೋಷ ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮಕ್ಕಳಿಗೆ ಹೇಗೆ ಕಲಿಸೋದು?

0: ಆಗಿತ್ತು ಎಂಬ ವಿಚಾರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
3: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಬ್ರಹ್ಮಗಿರಿ ಆಂಡಿಯ ನಿವಾಸಿಗರಾದ ಶ್ರೀಮತಿ ಕಾಳಿ ಹಾಗೂ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
4: ಮನೆಯೇ ಮೊದಲ ಪಾಠಶಾಲೆ,
5: ಜನನಿ ತಾನೇ ಮೊದಲ ಗುರುವು,
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
5: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
5: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೋಡುವುದಾದರೆ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಕಾರ್ಗಿಲ್ ವಿಜಯ್ ದಿವಸ್ 2022 ಈ ದಿನದ ಇತಿಹಾಸ ಮತ್ತು ಮಹತ್ವ ವಿಶೇಷವನ್ನ ತಿಳಿಯುವುದಾದರೆ, ಭಾರತೀಯ ಪಾಲಿಗೆ ಜುಲೈ 26 ಎನ್ನುವುದು ಕೇವಲ ಒಂದು ದಿನವಲ್ಲ, ದೇಶದ ಗಡಿ ನುಗ್ಗಲು ಪ್ರಯತ್ನಿಸಿದ ಪರಕೀಯರಿಗೆ ಪಾಠ ಕಲಿಸಿದ ದಿನ. ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನ ಗೌರವಿಸುವ ವಿಶೇಷ ಹಬ್ಬವಿದು. ಇಂಥದ್ದೊಂದು ಹಬ್ಬಕ್ಕೆ ನಾವು ಇಟ್ಟುಕೊಂಡಿರುವ ಹೆಸರೇ ಕಾರ್ಗಿಲ್ ವಿಜಯ್ ದಿವಸ್. ಇದು 1990 ಜುಲೈ 20 ದಿನ ಪಾಕಿಸ್ತಾನದ ವಿರುದ್ಧ ಭಾರತವು ದಿಗ್ವಿಜಯದ ಧ್ವಜವನ್ನ ಎತ್ತಿ ಹಿಡಿದ ದಿನ. ಹೀಗಾಗಿ ಈ ದಿನವನ್ನು ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಕಾರ್ಗಿಲ್ನಲ್ಲಿ 60 ದಿನಗಳ ಕಾಲ ನಡೆದ ಸಂಘರ್ಷದಲ್ಲಿ ಪಾಕಿಸ್ತಾನದ ಸೇನೆಯನ್ನ ಭಾರತೀಯ ಯೋಧರು ಹಿಮ್ಮೆಟ್ಟಿಸಿದರು. ಆಪರೇಷನ್ ವಿಜಯ್ ಭಾಗವಾಗಿ ಟೈಗರ್ ಹಿಲ್ ಮತ್ತು ಇತರೆ ಪೋಸ್ಟ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ಯುದ್ಧದಲ್ಲಿ ಹುತಾತ್ಮರಾದ ನೂರಾರು ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದಲೇ ಈ ದಿನವನ್ನ ಆಚರಿಸಲಾಗುತ್ತದೆ. ಕಾರ್ಗಿಲ್ ವಿಜಯ್ ದಿವಸ್ ಕುರಿತಾದ ಇತಿಹಾಸ ಮತ್ತು ಮಹತ್ವ ಮತ್ತು ವಿಶೇಷತೆಯನ್ನ ತಿಳಿದುಕೊಳ್ಳುವುದಾದರೆ, 1971 ಇಂಡೋ ಪಾಕ್ ಯುದ್ಧದ ನಂತರದಲ್ಲಿ ಹಲವಾರು ಶಸ್ತ್ರಾಸ್ತ್ರ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಇದರ ಮಧ್ಯೆ 1998 ಉಭಯ ರಾಷ್ಟ್ರಗಳು ಪರಮಾಣು ಪರೀಕ್ಷೆ ನಡೆಸಿದವು. ಕಾಶ್ಮೀರ ಸಮಸ್ಯೆಯನ್ನು ಶಾಂತಿಯುತವಾಗಿ ಇತ್ಯರ್ಥಗೊಳಿಸಿಕೊಳ್ಳುವ ಸಂಬಂಧ 1999 ಲಾಹೋರ್ ಒಪ್ಪಂದಕ್ಕೆ ಎರಡು ರಾಷ್ಟ್ರಗಳು ಅಂಕಿತ ಹಾಕಿದವು. ಇದರ ಮಧ್ಯೆ ಆಪರೇಷನ್ ಭದ್ರಾ ಹೆಸರಿನಲ್ಲಿ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಭಾರತ ಭೂಪ್ರದೇಶದ ಒಳನುಸುಳುವಿಕೆಯನ್ನು ಶುರು ಮಾಡಿತು. ಇದು ಕಾಶ್ಮೀರ ಮತ್ತು ಲಡಾಖ್ ನಡುವೆ ಸಂಪರ್ಕ ಕಡಿತದ ಗುರಿಯನ್ನ ಹೊಂದಿತು. ಈ ಯುದ್ಧವು ಕಾಶ್ಮೀರ ವಿವಾದ ಇತ್ಯರ್ಥಕ್ಕೆ ಭಾರತವನ್ನ ಒತ್ತಾಯಿಸಿತು. 1999 ಮೇ ಮತ್ತು ಜುಲೈ ತಿಂಗಳಲ್ಲಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿತು. ಈ ಯುದ್ಧದ ಹಿಂದೆ ಪಾಕಿಸ್ತಾನದ ಸೇನೆ ಮುಖ್ಯಸ್ಥ ಪಾವಿರ್ಜ್ ಇದ್ದರು ಎಂದು ಹೇಳಲಾಗುತ್ತದೆ. ಪ್ರಾಥಮಿಕ ಹಂತದಲ್ಲಿ ಭಾರತದ ನಿಯಂತ್ರಣದಲ್ಲಿದ್ದ ವಿವಿಧ ಆಯಾಕಟ್ಟಿನ ಸ್ಥಳಗಳಲ್ಲಿ ತಮ್ಮ ಸೇನೆಯನ್ನ ನಿಯೋಜಿಸುವ ಮೂಲಕ ಪಾಕಿಸ್ತಾನವು ಆ ಪ್ರದೇಶಗಳನ್ನು ವಶಕ್ಕೆ ಪಡೆದುಕೊಂಡಿತು. ಎರಡನೇ ಹಂತದಲ್ಲಿ ಯುದ್ಧ ತಂತ್ರದ ಮೂಲಕ ಭಾರತವು ತಕ್ಕ ತಿರುಗೇಟು ನೀಡಿತು. ಅಂತಿಮವಾಗಿ ವಾಯುಪಡೆಯ ಸಹಾಯದಿಂದ ಭಾರತೀಯ ಸೇನೆಯು ಯುದ್ಧವನ್ನು ಮುಕ್ತಾಯಗೊಳಿಸಿತು. ಕಳೆದ 1990 ಫೆಬ್ರವರಿಯಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭಾರತ ಪಾಕಿಸ್ತಾನ ಭಾಯಿ ಭಾಯಿ ಎಂಬ ಕಲ್ಪನೆಯಲ್ಲಿ ಭಾರತದೊಂದಿಗೆ ಲಾಹೋರಿಗೆ ಐತಿಹಾಸಿಕ ಬಸ್ ಸೇವೆ ಆರಂಭಿಸಿದರು. 1999 ಫೆಬ್ರವರಿ 21 ಬಸ್ ಪ್ರಾರಂಭಿಸಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ ಸ್ನೇಹದ ಹಸ್ತ ಚಾಚುವ ಹೃದಯ ವೈಶಾಲ್ಯವನ್ನ ತೋರಿದರು. ಒಂದು ಕಡೆ ಸ್ನೇಹ ಹಸ್ತಕ್ಕೆ ಕೈಕಲುಕಿದ ಪಾಕಿಸ್ತಾನ

ಇನ್ನೊಂದು ಮಗ್ಗಲಿನಲ್ಲಿ ಭಾರತದ ಬೆನ್ನಿಗೆ ಚೂರಿ ಹಾಕುವ ಹುನ್ನಾರ ನಡೆಸಿತು. ಶ್ರೀನಗರದಿಂದ ಲೇಹ್ ಸಂಪರ್ಕಿಸುವ ಏಕೈಕ ರಸ್ತೆ ಮಾರ್ಗ ಎಂದರೆ ರಾಷ್ಟ್ರೀಯ ಹೆದ್ದಾರಿ 1D ಹೆದ್ದಾರಿಯಾಗಿತ್ತು. ಈ ಹೆದ್ದಾರಿ ಜೋಜಿಲಾ ಪಾಸ್ ಮತ್ತು ಕಾರ್ಗಿಲ್ ಎಂಬ ಪ್ರದೇಶಗಳ ಮೂಲಕ ಹಾದು ಹೋಗುತ್ತದೆ. ಈ ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಮೂಲಕ ಕಾಶ್ಮೀರದಿಂದ ಲಡಾಖ್ ಭಾಗವನ್ನು ಬೇರ್ಪಡಿಸಿ ಸಿಯಾಚಿನ್ ಪ್ರದೇಶವನ್ನು ಕಬಳಿಸುವ ಹುನ್ನಾರ ರಚಿಸಿತು. 1900 ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಹುತಾತ್ಮರಾದ ಭಾರತೀಯ ಯೋಧರನ್ನ ಗೌರವಿಸುವ ಉದ್ದೇಶದಿಂದ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ಭಾರತದಾದ್ಯಂತ ಈ ದಿನವನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಳಲಾಗುತ್ತದೆ. ನವದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಈ ದಿನದಂದು ಇಂಡಿಯಾ ಗೇಟ್ ಬಳಿ ಇರುವ ಅಮರ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗಾಗಿ ಗೌರವ ಸಲ್ಲಿಸುತ್ತದೆ. ಭಾರತದಲ್ಲಿ ಈ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ನ 23ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ಭಾರತೀಯ ಸೇನೆಯು ದೆಹಲಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಮೋಟಾರು ಬೈಕ್ ಯಾತ್ರೆಗೆ ಚಾಲನೆ ನೀಡುತ್ತದೆ. ಹಾಗೆ ಧ್ವಜಾರೋಹಣ ಸ್ಮಾರಕದ ಬಳಿ ಧ್ವಜಾರೋಹಣ ಸಮಾರಂಭಕ್ಕಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಈ ವೇಳೆ ಹುತಾತ್ಮ ಯೋಧರ ಕುಟುಂಬಗಳನ್ನು ಆಹ್ವಾನಿಸಲಾಗಿ ಡ್ರಾಸ್ನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ನೃತ್ಯ ಪ್ರದರ್ಶನ ದೇಶಭಕ್ತಿ ಗೀತೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಕಾರ್ಗಿಲ್ ವಿಜಯ್ ದಿವಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋಗಳ ಟಿ ಪ್ರೀತಿ. ಕೇಳುಗರೆ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಪೀನಿಸ್ 45 ರೂಪಾಯಿ, ಪೆನ್ಸಿಲ್ ಪೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಹಿಂಸೆ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಲಿಂಗರಾಜು ಎಚ್ಚೆನ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ

0: ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ

0: ಆಗುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಂಟಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ
2: ಸಿಗುದಿಲ್ಲ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಜನಧ್ವನಿಯಿಂದ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಇದುವರೆಗೂ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರ
1: ಜಿನ್ನೇ ಯಾದ ರಕ್ಕೆ ಕ್ಯಾಲೆಂಡರ್ ದೇಖನೆಗೆ ಜರೂರತ್ ನಹೀ ಪಡ್ತಿ. ಆಜ್ 26 ಜುಲೈ ಐಸಿ ಹೀ ಏಕ್ ತಾರೀಖ್ ಹೈ. ಆಜ್ ಕಾರ್ಗಿಲ್ ವಿಜಯ ದಿವಸ ಹೈ. ಯೇ ದಿನ ಹಮೇ ಗರ್ವ ಸೇ ಭರ್ ದೇತಾ ಹೈ. ಯೇ ದಿನ ಹಮೇ ಅಪ್ನೆ ವೀರ್ ಜವಾನೋ ಕೆ ಅದ್ಭುತ ಸಾಹಸ್ ಕಿ ಯಾದ್ ದಿಲಾತಾ ಹೈ. ಕಾರ್ಗಿಲ್ ಕಿ ಊಂಚಿ ಊಂಚಿ ಚೋಟಿಯಾ, ಕಠಿನ್ ಮೌಸಮ್, ದುಶ್ಮನ್ ಕಿ ಚುನೌತಿ, ಹರ್ ಪರಿಸ್ಥಿತಿ ಹಮಾರೆ ಸೈನಿಕೋ ಕೆ ಸಾಮ್ನೆ ಥಿ. ಲೇಕಿನ್ ಉನ್ಕಾ ಹೌಸಲಾ ಹರ್ ಚುನೌತಿ ಸೇ ಬಡಾ ಥಾ. ಉನ್ಹೋನೆ ಮಾ ಭಾರತಿ ಕಿ ರಕ್ಷಾ ಕೆ ಲಿಯೆ ಅಪ್ನಾ ಸರ್ವಸ್ವ ಅರ್ಪಿತ ಕರ್ ದಿಯಾ. ಆಜ್ ಕಾರ್ಗಿಲ್ ವಿಜಯ ದಿವಸ್ ಪರ್ ಮೈ ಸಭಿ ವೀರ್ ಶಹೀದೋ ಔರ್ ವೀರ್ ಸೈನಿಕೋ ಕೋ ಶ್ರದ್ಧಾಪೂರ್ವಕ ನಮನ್ ಕರ್ತಾ ಹೂಂ. ಸಾಥಿಯೋ, ಆಜ್ ಕಾ ಭಾರತ ಅಪ್ನೆ ವೀರೋ ಕೋ ಸಿರ್ಫ ಯಾದ್ ಹೀ ನಹೀ ಕರ್ತಾ ಬಲ್ಕಿ ನಯಿ ಪೀಳಿ ತಕ್ ಉನ್ಕಿ ಗಾಥಾ ಭಿ ಪಹುಂಚಾತಾ ಹೈ. ಇಸೀ ಭಾವನಾ ಸೇ ಇಸ್ ವರ್ಷ ಏಕ್ ವಿಶೇಷ ಶೌರ್ಯ ವಿಜಯ ಯಾತ್ರಾ ನಿಕಾಲಿ ಗಯಿ. 14 ಜುಲೈ ಕೋ ದಿಲ್ಲಿ ಕೆ ನ್ಯಾಷನಲ್ ವಾರ್ ಮೆಮೋರಿಯಲ್ ಸೇ ಶುರು ಹುಯಿ ಯೇ ಮೋಟರ್ಸೈಕಲ್ ಯಾತ್ರಾ ದ್ರಾಸ್ ಕೆ ಕರ್ಗಿಲ್ ವಾರ್ ಮೆಮೋರಿಯಲ್ ತಕ್ ಪಹುಂಚೇಗಿ. ಇಸ್ಕಾ ಸಂದೇಶ ಹೈ ಒನ್ ರೈಟ್, ಒನ್ ನೇಷನ್, ಒನ್ ಸಲ್ಯೂಟ್. ಯೇ ಯಾತ್ರಾ ಹಮೇ ಯಾದ್ ದಿಲಾತಿ ಹೈ ಕಿ ರಾಷ್ಟ್ರ ಕೆ ಲಿಯೆ ದಿಯಾ ಗಯಾ ಬಲಿದಾನ್ ಕಭಿ ಭುಲಾಯಾ ನಹೀ ಜಾ ಸಕ್ತಾ. ಸಾಥಿಯೋ, ಆಜ್ ಭಾರತ ಅಪ್ನೆ ಸೈನಿಕೋ ಕೆ ಸಾಹಸ್ ಕೆ ಸಾಥ್ ಸಾಥ್ ಅಪ್ನಿ ತಕ್ನೀಕಿ ಕ್ಷಮತಾ ಕೋ ಭಿ ಲಗಾತಾರ್ ಮಜಬೂತ್ ಕರ್ ರಹಾ ಹೈ. ಕುಚ್ ದಿನ ಪಹಲೆ ಭಾರತೀಯ ನೌಸೇನಾ ಮೇ INS ಮಹೇಂದ್ರಗಿರಿ ಶಾಮಿಲ್ ಕಿಯಾ ಗಯಾ. ಯೇ ಆಧುನಿಕ ಜಂಗಿ ಜಹಾಜ್ ಭಾರತ ಮೇ ಹೀ ಡಿಜೈನ್ ಕಿಯಾ ಗಯಾ ಹೈ, ಭಾರತ ಮೇ ಹೀ ಬನಾ ಹೈ. ಇಸ್ಮೇ 75% ಸೇ ಅಧಿಕ ಸ್ವದೇಶಿ ಸಾಮಗ್ರಿ ಕಾ ಉಪಯೋಗ ಹುವಾ ಹೈ. ಯೇ ಆತ್ಮನಿರ್ಭರ್ ಭಾರತ್ ಕಿ ಬಢ್ತಿ ಶಕ್ತಿ ಕಾ ಪ್ರತೀಕ ಹೈ. ಇಸಿ ಮಹೀನೆ DRDO ನೆ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಕಾ ಭಿ ಸಫಲ ಪರೀಕ್ಷಣ ಕಿಯಾ. ಇಸ್ ಸಫಲತಾ ಕೆ ಪೀಛೆ ಹಮಾರೆ ವೈಜ್ಞಾನಿಕೋ ಔರ್ ಇಂಜಿನಿಯರೋ ಕಾ ಸಾಮೂಹಿಕ ಪರಿಶ್ರಮ ಹೈ. ದೋ ತಿನ್ ದಿನ ಪೂರ್ವ ಹೀ DRDO ನೆ ಕುಶಾ ಮಿಸೈಲ್ ಕಾ ಭಿ ಸಫಲ ಪರೀಕ್ಷಣ ಕಿಯಾ ಹೈ. ಸಾಥಿಯೋ, ಆಜ್ ರಕ್ಷಾ ಉತ್ಪಾದನ್ ಹೋ, ರಕ್ಷಾ ನಿರ್ಯಾತ್ ಹೋ ಯಾ ಮಿತ್ರ ದೇಶೋ ಕೆ ಸಾಥ್ ರಾಜನೀತಿಕ ಸಹಯೋಗ, ಭಾರತ ಲಗಾತಾರ ನಯಿ ಊಂಚಾಯಿಯೋ ಕಿ ಔರ್ ಬಢ್ ರಹಾ ಹೈ. ಇಸ್ ಮಹೀನೆ ಕಿ ಶುರುವಾತ್ ಮೇ ಮೈ ಇಂಡೋನೇಷಿಯಾ ಮೇ ಥಾ, ಜಹಾಂ ಬ್ರಹ್ಮೋಸ್ ಔರ್ ಅಸ್ತ್ರ ಮಿಸೈಲೋ ಕೆ ಲಿಯೆ ಏಕ್ ಬಡಾ ಸಮಝೋತಾ ಹುವಾ ಹೈ. ದುನಿಯಾ ಕಾ ಭರೋಸಾ ಭಾರತ ಕೆ ರಕ್ಷಾ ಉಪಕರಣೋ ಔರ್ ತಕ್ನೀಕ್ ಪರ್ ಬಢ್ ರಹಾ ಹೈ. ಆಯಿಯೆ, ಇಸ್ ಕರ್ಗಿಲ್ ವಿಜಯ ದಿವಸ್ ಪರ್ ಹಮ್ ಅಪ್ನೆ ಅಮರ್ ಶಹೀದೋ ಕೋ ನಮನ್ ಕರೆ ಔರ್ ಏಕ್ ಸುರಕ್ಷಿತ, ಸಕ್ಷಮ ಔರ್ ಆತ್ಮನಿರ್ಭರ್ ಭಾರತ ಕೆ ನಿರ್ಮಾಣ ಕಾ ಅಪ್ನಾ ಸಂಕಲ್ಪ ಔರ್ ಮಜಬೂತ್ ಕರೆ. ಮೇರೆ ಪ್ಯಾರೆ ದೇಶವಾಸಿಯೋ, ಮನ್ ಕಿ ಬಾತ್ ಕೆ ಪಿಛಲೆ ಎಪಿಸೋಡ್ ಮೇ ಮೈನೆ ಆಪ್ಸೆ ಕ್ಯಾಚ್ ದ ರೇನ್ ಅಭಿಯಾನ್ ಕಿ ಚರ್ಚಾ ಕಿ ಥಿ. ಮೇನೆ ಆಗ್ರಹ ಕಿಯಾ ಥಾ ಕಿ ಬಾರಿಶ್ ಕೆ ಹರ್ ಬೂಂದ್ ಕೋ ಸಹಜನೆ ಕೆ ಇಸ್ ಅಭಿಯಾನ್ ಕೋ ಜನ್ ಆಂದೋಲನ್ ಬನಾಯೆ. ಕ್ಯಾಚ್ ದ ರೇನ್ ಕಾ ಸಂದೇಶ ಬಹುತ್ ಸೀದಾ ಹೈ, ಜಹಾಂ ಬಾರಿಶ್ ಗಿರೆ, ಜಬ್ ಬಾರಿಶ್ ಗಿರೆ ಪಾನಿ ಕೋ ವಹಿ ಸಹಜಿಯೇ. ಇಸ್ಲಿಯೆ 4 ಜುಲೈ ಸೇ ದೇಶಭರ್ ಮೇ ಏಕ್ ವಿಶೇಷ ಅಭಿಯಾನ್ ಭಿ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಬಾರಿಶ್ ಕೆ ಪಾನಿ ಕೆ ಸಂಚಯನ್, ಗ್ರೌಂಡ್ ವಾಟರ್ ರಿಚಾರ್ಜ್, ಪುರಾನೆ ಜಲ ಸ್ರೋತೋ

0: इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा।
1: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
0: ये कार्यक्रम आकाशवाणी के दिल्ली केंद्र से प्रसारित किया गया।
2: नमस्कार। नम जीवन ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ

ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು, ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂತಹ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ
ಅವಕಾಶ ಲಭಿಸುತ್ತಿರುವ

ಇರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ವಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲ ಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ
ಹೊಸ ಸುವ

ವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದು ಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ, ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ.

ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಗೆ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ

ಪಾಟ್ನಾ ಮತ್ತು ಕುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ. ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬುರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27 ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳ

0: ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶ ಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಂಗರಾಜು ಎಚ್ಚೇಂದ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ

ಇನ್ನು ಮುಂದೆ ಕೇಳಿ ಬರೋಣ ಸ್ಫೂರ್ತಿಸಿಲೆ ಕಾರ್ಯಕ್ರಮದಲ್ಲಿ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 6 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ.

ಕಾಶಿಗೆ ಹೋಗೋದು ಕ್ಯಾನ್ಸಲ್ ಆದ್ಮೇಲೆ ಜಾಗ ನೋಡ್ಬೇಕಲ್ಲ, ನದಿ ದಂಡೆ ಮೇಲೆ ಎಲ್ಲಿ ಸಿಗ್ತದೆ? ಆಗ ಎಷ್ಟು ಹುಡುಕಿದ್ಲು ಅಂದ್ರೆ ಸುಮಾರು ಒಂದು ವರ್ಷ ಹುಡುಕಿರ್ಬೇಕು, ಅದನ್ನು ಜಾಗ ಹುಡುಕ್ಬೇಕು, ಎಲ್ಲಿ ಹುಡುಕ್ಬೇಕು? ನದಿ ದಂಡೆಗಿರ್ಬೇಕು, ಪ್ರಶಸ್ತವಾಗಿರ್ಬೇಕು, ಗುಡಿ ಕಟ್ಟೋದು ಸಮಯ ಸರಿಯಾಗಿರ್ಬೇಕು. ಆ ಹುಡುಕ್ತಾ ಇದ್ದಾಗ ಭಾಗೀರಥಿ ನದಿ ಪೂರ್ವ ದಿಕ್ಕಿಗೆ ದಕ್ಷಿಣೇಶ್ವರ ಅನ್ನುವಂಥ ಜಾಗ. ಆ ದಕ್ಷಿಣೇಶ್ವರದಲ್ಲಿ 30 ಎಕರೆ ಜಮೀನು ಸಿಕ್ತಂತೆ, ನದಿಗೆ ಹೊಂದಿದ ಹಾಗೆ ಸಿಕ್ತು. 30 ಎಕರೆ ಜಮೀನು ಸಿಕ್ತು. ಸಿಕ್ಕ ತಕ್ಷಣ ಆಕೆ ಪ್ಲಾನ್ ಮಾಡಿದ್ರು, ಎಷ್ಟು ಚಂದ ಮಾಡ್ತಾಳ್ರಿ, 9 ಗೋಪುರ ಇರುವಂತಹ ಕಾಳಿ ಮುಖ್ಯ ದೇವಾಲಯ ಈ ಥರ ಪುಟ್ಟ ಪುಟ್ಟ ತಾವು ನೋಡಿದ್ರಿ, ದಕ್ಷಿಣೇಶ್ವರ ನೋಡಿದ್ರೆ ನಿಮ್ಮ ಕಣ್ಮುಂದು ಚಿತ್ರ ಬರುತ್ತೆ. ನೋಡಿದಾಗ 9 ಗೋಪುರ ಇರುವಂಥ ಕಾಳಿ ದೇವಸ್ಥಾನ ಮಧ್ಯದಲ್ಲಿದೆ, ಸುತ್ತಲೂ ಪ್ರಾಕಾರದಲ್ಲಿ ಸಣ್ಣ ಗುಡಿಗಳಿದ್ದಾವೆ, ಬೇಕಾದಷ್ಟು ಗುದಿಗಳು. ಎಡಕ್ಕಿಳಿದ್ರೆ ನದಿನೇ, ಘಟ್ಟದ ಇಳಿದ ಮೇಲೆ ಬರಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಈ ಥರ ದೊಡ್ಡ ವಿಗ್ರಹದ ದೇವಸ್ಥಾನ ಕಟ್ಟಿಸಿದ್ಲು. ಅದಷ್ಟೇ ಇದ್ರೆ ಚೆನ್ನಾಗಿರಲ್ಲ, ಸುತ್ತಲೂ ದೇವಾಲಯಗಳಾಗಬೇಕು, ಅರ್ಚಕರು ಇರೋದಕ್ಕೆ ಜಾಗ ಆಗಬೇಕು, ಆ ಕೋಣೆಗಳನ್ನು ಕಟ್ಟಬೇಕು, ಉದ್ಯಾನವನ ಆಗಬೇಕು. ತುಂಬ ಚಂದ ಉದ್ಯಾನವನ ಮಾಡಿದ್ಲು. ಆಕೆ ಹೇಳ್ತಾಳೆ, ನೀರಿನ ಹಂಗೆ ಹಣ ಖರ್ಚು ಮಾಡಿದ್ಲ ಆಕೆ ಅಂತ. ಈಗ ನೀರು ಮಾಡಲ್ಲ ನಾವು ಅಷ್ಟು ಖರ್ಚು, ಅಷ್ಟು ಖರ್ಚು ಮಾಡಿದ್ಲಂತೆ ಹಣವನ್ನು. ಖರ್ಚು ಮಾಡಿ ತುಂಬ ಚಂದ ಅಲಂಕಾರ ಮಾಡಿದ್ಲು, ದೇವಿ ವಿಗ್ರಹ ಕೆತ್ತಬೇಕು ಅಂತ ಶುರುವಾಯಿತು. ಅವರು ಶಿಲ್ಪಿಗಳು ಹೇಳಿದ್ರಂತೆ, ನಾವೆಷ್ಟು ಭಕ್ತಿಯಿಂದ ಕೆತ್ತೇವೋ ಅಷ್ಟು ಯಾರು ಮಾಡ್ತಾರಲ್ಲ ಅವರು ಕೂಡ ಹಾಗೆ ಧರ್ಮದಲ್ಲಿ ಬದುಕಬೇಕು ಅಂತ. ಆಕೆ ಹೇಳಿದ್ದು ಮಾಡ್ತೀನಿ ಅಂತ. ಪ್ರತಿನಿತ್ಯ

ಯಾವ ವೃತ್ತಗಳನ್ನು ಹೇಳಿದ್ರು, ಸನ್ಯಾಸಿನಿ ಹಾಗೆ ಆಕೆ ಬದುಕಿದ್ಲು. 5 ವರ್ಷ ತಗೊಂಡಂತೆ ದೇವಸ್ಥಾನ ಕಟ್ಟಬೇಕಾದ್ರೆ, 5 ವರ್ಷ. 5 ವರ್ಷ ಆದ್ಮೇಲೆ ದೇವಸ್ಥಾನ ರೆಡಿ ಆಯಿತು, ವಿಗ್ರಹ ತಯಾರಾಯಿತು. ಮುಹೂರ್ತ ಯಾವಾಗ ಪುರೋಹಿತರು ಹೇಳಬೇಕದನ್ನು, ಇನ್ನೂ ಕಾಲ ಬಂದಿಲ್ಲ ಅಂದರು. ಆ ಮೂರ್ತಿಗೆ ಏನಾದರೂ ಪೆಟ್ಟಾಗಬಾರ್ದು ಅಂತ ಹೇಳಿ ಅದಕ್ಕೊಂದು ಪೆಟ್ಟಿಗೆ ಮಾಡಿ ಪೆಟ್ಟಿಗೆಯಲ್ಲಿ ಇಡಿಸ್ಬಿಟ್ರು ವಿಗ್ರಹನ ಪೂರ್ತಿ. ಪೆಟ್ಟಿಗೆ ಇಟ್ಟಾಗ ಯಾವಾಗ ಮುಹೂರ್ತ ಬರ್ತದೋ ಅಂತ ಕೇಳ್ತಾ ಇದ್ದು, ದಿನ ಕೇಳೋ ಬರ್ತದೆ ನೋಡ್ತೀವಿ ಅಂತ ಇದ್ರು. ಅದು ಹೆಂಗೇನಪ್ಪ ಹೇಳಿ, ಅಲ್ಲಿ ಮುಹೂರ್ತ ಹೇಳಿಲ್ಲ ಅಂತ. ನಮ್ಮ ಆಚಾರ್ಯ ಹೇಳಿದ್ರೆ ಬೇಕಾದಷ್ಟು ಬೇಗ ಕೊಟ್ಬಿಡ್ತಾರೆ ಮುಹೂರ್ತ. ಅಲ್ಲಿ ಅದು ಸಿಗಲಿಲ್ಲ, ಮುಹೂರ್ತ ಬಂದಿಲ್ಲ ಅಂದ್ರಂತ. ಆ ವಿಗ್ರಹ ಹಂಗೆ ಪೆಟ್ಟಿಗೆಯಲ್ಲಿ ಕೂತಿತ್ತಲ್ಲ, ಒಂದು ದಿವಸ ಒಬ್ರು ಯಾರೋ ಇದ್ದವರು ಅದು ಮಾಡಿದವರು, ಅದನ್ನು ಒರೆಸಬೇಕು ಧೂಳು ಕೂತ್ಕೊಂಡಿರುತ್ತೆ ಅಂತ ತೆಗೆದಾಗ ಒಂದು ಆಶ್ಚರ್ಯ ಆಗಿತ್ತಂತವ್ರಿ. ಆಶ್ಚರ್ಯ ಏನು ಅಂದರೆ ವಿಗ್ರಹ ಬೆವತ್ ಬಿಟ್ಟಿತ್ತು ಅಂತ. ಅವ್ರು ಬಂದು ಹೇಳಿದ್ರಂತೆ, ನೋಡು ಇದೇನು ವಿಚಿತ್ರ, ಇದು ನಾವೆಂದೂ ಕಂಡಿರಲಿಲ್ಲ, ವಿಗ್ರಹ ಬೆವತ್ ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಕೆಲವರು ಹೇಳಿದ್ರಂತೆ, ಅದೇನು ದೊಡ್ಡದಲ್ಲ, ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದೆಯಲ್ಲ ಒಳಗಡೆ ಆವಿ ಆಗಿರುತ್ತೆ, ಆವಿಯಿಂದ ಆಗಿರುತ್ತದೆ ಅಂತ. ಅದ್ರ ಹಾಕೇಕೆ ಹಾಗಲ್ಲ, ಅದು ಆವಿಯಿಂದ ಆದದ್ದಲ್ಲ, ಇಷ್ಟೊಂದು ಆಗ್ತಿರಲಿಲ್ಲ, ಬೆವರ್ತಿರಲಿಲ್ಲ ಅದು ಅಂತ. ರಾತ್ರಿ ಕನಸಾಯ್ತಂತೆ. ಮತ್ತೆ ಕನಸಲ್ಲಿ ಬಂದು ಆ ದೇವಿ ಹೇಳ್ದಂಗಾಯ್ತು, ಉಸಿರುಗಟ್ಟುತ್ತಾ ಇದ್ದಾನೆ, ನಾನು ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ಯಾ, ಯಾವಾಗ ಮುಕ್ತಿ ಮಾಡ್ತೀಯ ನನಗೆ, ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀಯ, ಬೇಗ ಮಾಡು ಅಂತ. ಆ ಖಾತ್ರಿ ಆಯಿತು, ಅದು ಆವಿಯಲ್ಲ ನಿಜವಾಗ್ಲೂ ಮೂರ್ತಿ ಬೆವತದ್ದು ಅಂತ ಅನಿಸ್ತಂತೆ. ತಕ್ಷಣ ಪುರೋಹಿತರು ಕೇಳಿದ್ದಂತೆ, ಮುಹೂರ್ತ ಕೊಡಿ, ಏನು ಮಾಡ್ತೀರಿ ಅಂತ. ಅವರು ಹತ್ರ ಮುಹೂರ್ತ ಅಂದರೆ 7 ತಿಂಗಳು ಬೇಕಿನ್ನು. 7 ತಿಂಗಳು ಒಂದು ಅಲ್ಲಿ ಸ್ನಾನ ಜಾತ್ರೆ ಅಂತ ಮಾಡ್ತಾರೆ, ಆ ಸ್ನಾನ ಜಾತ್ರೆ ಹೊತ್ತಿಗೆ ಅಂತ ಹುಣ್ಣಿಮೆ ದಿವಸ ತಾರೀಖು ಫಿಕ್ಸ್ ಮಾಡಿದರು. 1855 May 31 ಪ್ರತಿಷ್ಠಾಪನೆ ಮಾಡೋದು ಅಂತ ತೀರ್ಮಾನ ಆಯಿತು. ಇದು ಒಂದು ಹಂತ. ಅವತ್ತಿದ್ದಂಥ ಸಂಪ್ರದಾಯಗಳೇ ಬೇರೆ ಬೇರೆ. ಸಂಪ್ರದಾಯದಲ್ಲಿ ಏನಿತ್ತು ಅಂದರೆ, ಈ ಅಂಬಿಗರ ಕುಲಕ್ಕೆ ಸೇರಿದಂಥ ರಾಸಮಣಿ ಸ್ಥಾಪಿಸಿದಂಥ ದೇವಾಲಯದೊಳಗೆ ಅನ್ನ ನೈವೇದ್ಯ ಮಾಡೋದು ಸಂಪ್ರದಾಯಕ್ಕೆ ವಿರುದ್ಧ. ಅಂದರೆ ಬೇರೆ ಯಾವ ಜಾತಿಯವರು ಮಾಡಿದರೂ ಕೂಡ ಉಳಿಕೆ ಪೂಜೆ ಮಾಡಿಕೊಳ್ಳಿ, ಅನ್ನ ನೈವೇದ್ಯ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರಂತೆ. ಆದರೆ ಆಕೆ ದೇವಿ ಕನಸಲ್ಲಿ ಹೇಳಿದ್ದು ಅನ್ನ ನೈವೇದ್ಯ ಆಗಬೇಕು ದಿನ ನನಗೆ ಅಂತ ಹೇಳಿದ್ದು. ದೇವಿ ಹಂಗೆ ಹೇಳ್ತಾಳೆ, ಇವು ಪುರೋಹಿತರು ಹಿಂಗೆ ಹೇಳ್ತಾರೆ, ಏನು ಮಾಡೋದು? ರಾಸಮಣಿಗೆ ಚಿಂತೆ ಆಯಿತು, ನಾನು ಸಂಪ್ರದಾಯನೂ ಮುರಿಬಾರ್ದು, ನೋಡಬೇಕು ಅಂತ ಹೇಳಿ ಆಕೆ ಮಥುರಾನಾಥ ಕೇಳಿದ್ಲಂತೆ, ಏನಪ್ಪ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂತ. ಅವನೊಂದು ಐಡಿಯಾ ಹೇಳಿದ, ಡೆಮೋಕ್ರಸಿ. ಈಗ ಅವನೇನು ಮಾಡಿದ, ಒಂದು 50 ಪತ್ರ ಮಾಡಿದಂತೆ ಎಲ್ಲರಿಗೂ. ಪಂಡಿತರು ಯಾರ್ಯಾರಿದ್ದಾರೋ ಕಲ್ಕತ್ತೆ ಪ್ರದೇಶದಲ್ಲಿ ಅವರೆಲ್ಲರಿಗೂ ಪತ್ರ ಬರೆದು, ಈ ಸಮಸ್ಯೆ ಬಂದಿದೆ, ನಮ್ಮ ರಾಣಿ ರಾಸಮಣಿ ಸ್ವಪ್ನದಲ್ಲಿ ಕಾಳಿ ಮಾತೆ ಬಂದು ನಿತ್ಯ ಅನ್ನ ನೈವೇದ್ಯ ಮಾಡಬೇಕು ಅಂತ ಹೇಳಿದಾಳೆ. ಆದರೆ ಕೆಲವರು ಸಂಪ್ರದಾಯದ ಪ್ರಕಾರ ಇದು ಅಂಬಿಗರ ಕುಲದಲ್ಲಿ ಕಟ್ಟಿದಂಥ ಅವ್ರು ಕಟ್ಟಿದಂಥ ದೇವಸ್ಥಾನದಲ್ಲಿ ಅನ್ನ ನೈವೇದ್ಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಇದೆಯಾ, ಉಪಾಯ ಇದೆಯಾ, ಇದ್ರ ಪರಿಹಾರ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ ಒಂದು 50 ಜನಕ್ಕೆ ಪತ್ರ ಬರೆದ್ರಂತೆ. ವಿಚಿತ್ರ ಅಂದರೆ 50ರಲ್ಲಿ 48-49 ಜನ ಇದು ವಿಚಾರ ಮಾಡಲೇಬೇಡಿ, ಇದು ಆಗೋದಿಲ್ಲ ಆಗೋದಿಲ್ಲ, ಯಾವಾಗ ಅಂಬಿಗರ ಹೆಣ್ಮಗಳು ಕಟ್ಟಿದಂಥ ದೇವಸ್ಥಾನದಲ್ಲಿ ಇದಾಗೋಕ್ಕೆ ಸಾಧ್ಯ ಇಲ್ಲ, ಅನ್ಯ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಮಾತ್ರ ಬರೆದಿದ್ದ, ಏನೂ ತಪ್ಪಿಲ್ಲ, ವಿಗ್ರಹ ಸ್ಥಾಪನೆ ಮಾಡೋದು. ವಿಗ್ರಹ ಕೆತ್ತೋನು ಅವನು ಉಚ್ಚಕುಲಕ್ಕೆ ಸೇರಿದವನಲ್ಲ, ವಿಗ್ರಹ ಕೆತ್ತೋದಕ್ಕೆ ಬರ್ತದಂತೆ ನೈವೇದ್ಯ ಮಾಡೋಕ್ಕೆ ಬರಲ್ವಾ ಅಂಥೇಳಿ ಅವನು ಹೇಳಿದ. ಏನಿಲ್ಲ, ಅರ್ಚಕರನ್ನ ಬ್ರಾಹ್ಮಣರನ್ನ ಇಟ್ಕೊಂಬಿಡಿ ಪೂಜೆ ಮಾಡೋದಕ್ಕೆ, ಅವ್ರು ಪೂಜೆ ಮಾಡ್ತಾರೆ, ಅವರೇ ನೈವೇದ್ಯ ಮಾಡ್ತಾರೆ, ಅವಾಗೇನು ತೊಂದರೆ ಇಲ್ಲ, ಮಾಡಬಹುದು ಅಂದ. ತುಂಬ ಸುಲಭದ ಸೊಲ್ಯೂಷನ್ ಅದು. ಹೇಳಿದಾಗ ಆಕೆಗೆ ಹೌದು ಅನ್ನಿಸ್ತು. ಆ ಸಜೆಷನ್ ಕೊಟ್ಟವ್ರು ಯಾರು, ಆ ಸಲಹೆ ಕೊಟ್ಟವ್ರು ಯಾರು ಅಂದರೆ, ಜಾಮಾಪುಕ್ಕೂರದ ಸಂಸ್ಕೃತ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದಂಥ ರಾಮ್ಕುಮಾರ್, ನಮ್ಮ ರಾಮ್ಕುಮಾರ್ ಒಪಿನಿಯನ್ ಕೊಟ್ಟಿದ್ದದು. ಆಕೆ ಕರೆಕ್ಟ್ ಅನ್ನಿಸ್ತು, ಒಳ್ಳೇದಲ್ಲ, ಇವರೊಬ್ಬರೇ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ. ಒಳ್ಳೇದಂದ್ರೆ ಯಾವುದು, ಒಳ್ಳೆಯ ಅಭಿಪ್ರಾಯ ಅಂದರೆ ಯಾವುದು ಗೊತ್ತಾ, ನಾನು ಹೇಳಿದ್ದನ್ನೇ ಅನುಮೋದನೆ ಮಾಡೋದು. ಅದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹೂ ಈಸ್ ಎ ಗುಡ್ ಪರ್ಸನ್, ದ ಪರ್ಸನ್ ಎಕ್ಸೆಪ್ಟ್ಸ್ ವಾಟ್ ಎವರ್ ಐ ಸೇ. ನಾನು ಹೇಳಿದ್ದನ್ನು ಒಪ್ಪೋರೆ ಒಳ್ಳೆಯವರು. ಕೆಲವೊಂದ್ಸಲ ಮಾತಾಡಲ್ವ ನಾವು, ಹೋದವರ್ಸ್ ತನಕ ಚೆನ್ನಾಗಿದ್ದೆ ಸರ್ ಅವನು, ಈಗೇನು ಕೆಟ್ಟ ಹೋಗಿದ್ದಾನು, ಏನು ತರಕಾರಿನ ಕೆಟ್ಟ ಹೋಗೋದಕ್ಕೆ. ನಾವು ಹೇಳೋದು ಹಾಗೇನೆ, ಮನೆಯವರೆಗೆ ಚೆನ್ನಾಗಿದ್ದೆ ಸರ್ ಅವನು ಅಂತ ಮನೆಯವ್ರನ್ನ ಹೇಳೋದು ಕೇಳ್ತಾ ಇದ್ದ, ಈಗ ನಾನು ಹೇಳೋದು ಕೇಳ್ತಾ ಇಲ್ಲ, ಅದಕ್ಕೆ ಅವನು ಚೆನ್ನಾಗಿಲ್ಲ. ಈಕೆಗೇನಾಗಿತ್ತು ಅಭಿಪ್ರಾಯ, ಅನ್ನ ನೈವೇದ್ಯ ಮಾಡಬೇಕು, ಎಲ್ಲರೂ ಬೇಡ ಅಂತ ಇವನೊಬ್ಬ ಹೇಳಿದಾನಲ್ಲ, ಹಾಗಾದ್ರೆ ಒಂದು ಪಾಯಿಂಟ್ ಇದೆಯಲ್ಲ. ಆಕೆ ಏನು ಮಾಡಿದ್ಲು, ಹಾಗಾದರೆ ಪಂಡಿತರು ಅಲ್ಲೇ ಕರೆದು ದಕ್ಷಿಣೇಶ್ವರಕ್ಕೆ. ನೋಡಿ, ಒಬ್ಬರು ರಾಮ್ಕುಮಾರ್ ಅನ್ನೋರು ಯಾರೋ ಸಲಹೆ ಕಳಿಸಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಪ್ರಕಾರ ಹಿಂಗೆ ಮಾಡ್ಬೋದು ಅಂತಾರೆ, ನನಗೂ ಅಭಿಪ್ರಾಯ ಸರಿ ಅನಿಸುತ್ತೆ, ದಿಸ್ ಇಸ್ ಬ್ಯೂಟಿ, ನನಗೆ ಭಾಳ ಇಷ್ಟ ಆಗೋದು. ಅಂದರೆ ಶತಮಾನ ಕಳೆದ್ರೂ ಮನುಷ್ಯನ ಸ್ವಭಾವ ಬದಲಾಗಲಿಲ್ಲ ಅಂತ. ರಾಣಿ ರಾಸಮಣಿ ಶ್ರೀಮಂತೆ, ಆ ದೇವಸ್ಥಾನದ ಯಜಮಾನಿ. ಆಕೆ ಎಲ್ಲ ಪಂಡಿತರು ಕರೆದು, ರಾಮ್ಕುಮಾರ್ ಹೇಳಿದ ಅಭಿಪ್ರಾಯ ನನಗೆ ಒಪ್ಪಿಗೆ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತು, ಹಾಗೆ ಮಾಡಬಹುದೇ ಅಂತ ಕೇಳಿದ್ರಂತೆ. ಏನು ಮಾಡ್ತಾರೆ ಪಂಡಿತರು,

ಖಂಡಿತರಿ ಬಹಳ ಕಷ್ಟ. ಇಲ್ಲ ಅಂದ್ರೆ ರಾಸಮಣಿ ಕೋಪ ಬರುತ್ತೇನೋ. ಕೆಲವರು ಬೇಜಾರು ಮಾಡ್ಕೊಂಡ್ರು, ಸುಮ್ಮನೆ ಕೂತ್ಕೊಂಡು ಕೆಲವರು ಮಾಡ್ಬೋದು, ಯಾಕಂದ್ರೆ ಅವನು ಹೇಳಿದ ತಪ್ಪೇನಿಲ್ಲ ಮಾಡ್ಬೋದು ಅಂತ. ಅದಕ್ಕೆ ಹೇಳ್ತಾರೆ, ಐಡಿಯಾಸ್ ಅಂಡ್ ಒಪಿನಿಯನ್ಸ್ ಆಫ್ ದ ರಿಚ್ ಅಂಡ್ ದಿ ಪವರ್ಫುಲ್ ಆರ್ ಆಲ್ವೇಸ್ ಸಕ್ಸಸ್ಫುಲ್ ಅಂತ. ಶ್ರೀಮಂತರು ಮತ್ತು ಅತಿ ಪ್ರಭಾವಶಾಲಿ ಅವ್ರ ಒಪಿನಿಯನ್ ಯಾವಾಗಲೂ ನಡೀತದಂತೆ. ಬಾಸ್ ಹೇಳಬೇಕು ಐ ಆಮ್ ರೈಟ್ ಅಂತ ಕೇಳಬೇಕು. ಏನು ಹೇಳ್ತಾರೆ ಅವರು, ಯು ಆರ್ ರೈಟ್ ಸರ್. ಹೊರಗಡೆ ಹೋಗಿ ಯೂಸ್ಲೆಸ್ ಫುಲ್ ತಲೆಗೆ ಹೋಗಲ್ಲ ಅವನಿಗೆ ಅಂತ ಹೇಳ್ಬೋದು, ಆದರೆ ಅವ್ನು ಮುಂದೆ ಮಾತ್ರ ಹೇಳಲ್ಲ. ಇಲ್ಲಿ ಹಂಗೆ ಪಂಡಿತರನ್ನು ಕೂಡಿಸ್ಕೊಂಡು ಹೇಳಿ ಸರಿ ಇದೆ ರಾಮ್ಕುಮಾರ್ ಹೇಳಿದ್ದು ಅಂದಾಗ ತಪ್ಪೇನಿಲ್ಲ ಆದರೂ ಅಂದರು, ಆದರೂ ಇದ್ರೆ ಬೇಡ ತಪ್ಪಿಲ್ಲಲ್ಲ ಮಾಡ್ತೀನಿ ಅನ್ಲಕ್ಕೆ ಮಾಡಿಬಿಡೋದು. ಹಾಗಾದರೆ ಅರ್ಚಕರನ್ನ ಯಾರನ್ನು ಕರಿಬೇಕು, ಯಾರನ್ನು ಕರಿಬೇಕು ಅಂತ ತಲೆಗೆ ಬಂದಿದ್ದು ಯಾರನ್ನು ಕರಿಬೇಕು ಅರ್ಚಕರಾಗಿ? ಒಪಿನಿಯನ್ ಕೊಟ್ಟವ್ ನೀವನೇ, ಅವ್ರು ಎಲ್ಲಿದ್ದಾರೆ ಹುಡುಕಿ ಅಂದರು. ಒಂದು ಇಂಟ್ರೆಸ್ಟಿಂಗ್ ಆಯಿತು. ಈ ಒಬ್ಬ ಮಹೇಶ ಅಂತಿದ್ದ, ಮಹೇಶ್ ಚಂದ್ರ ಅಂತ, ಅವನು ಸಿಹೋರ್ ಗ್ರಾಮದವನು. ಸಿಹೋರ್ ಗ್ರಾಮದ ಬಗ್ಗೆ ಹೇಳಬೇಕು ನಾ ಮುಂದೆ. ಈ ಹೃದಯ ರಾಮ ಅಂತಿದ್ದಾನೆ ಇವರು, ರಾಮಕೃಷ್ಣ ಪರಮಹಂಸರ ಸೋದರತ್ತೆ ಮಗಳು ಸಿಹೋರ್ ಗ್ರಾಮದವಳು. ಆ ಊರಿನವನು ಇವನು ಮಹೇಶ. ಇವನು ಚೆನ್ನಾಗಿ ಪರಿಚಯ, ರಾಮ್ಕುಮಾರ್ ಪರಿಚಯ, ರಾಮಕೃಷ್ಣದ ಪರಿಚಯ ಆತನಿಗೆ. ರಾಮ್ಕುಮಾರ್ ಅಂದ ತಕ್ಷಣ ಗೊತ್ತಾಯ್ತು ಅವನಿಗೆ, ಅವನು ರಾಸಮಣಿ ಎಸ್ಟೇಟಲ್ಲಿ ಕೆಲಸ ಮಾಡೋನು, ಸ್ವಲ್ಪ ಬುದ್ಧಿವಂತ ಅವನು. ಬುದ್ಧಿವಂತ ಅಂದರೆ ವ್ಯವಹಾರಸ್ಥ. ಹೇಗಾದರೂ ಮಾಡಿ ರಾಣಿ ಒಳ್ಳೆ ಅಭಿಪ್ರಾಯ ತಗೋಬೇಕು ಅಂತ ಒಂದಿದ್ದು. ಅವ್ರು ಹೇಗಿದ್ರು ಪುರೋಹಿತ ಹುಡುಕ್ತಾ ಇದ್ದಾರೆ, ನಮ್ಮ ರಾಮ್ಕುಮಾರ್ನ ಯಾಕೆ ಹೇಳಬಾರ್ದು ಅಂತ ಹೋಗಿ ರಾಣಿಗೆ ಹೇಳಿದಂತೆ. ಬಹಳ ಒಳ್ಳೆ ಬುದ್ಧಿವಂತ ಅವನು, ಅತ್ಯಂತ ನಿಷ್ಠಾವಂತನಾದ ಮನುಷ್ಯ. ಅವ್ರ ತಂದೆ ಮನೆತನದೆಲ್ಲ ಗೊತ್ತು ನನಗೆ, ಬಹಳ ಒಳ್ಳೆಯವರು, ಸಂಪ್ರದಾಯಸ್ಥರು, ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ, ಜ್ಞಾನಿ ಇದ್ದಾನೆ, ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನೇ ಅಭಿಪ್ರಾಯ ಕೊಟ್ಟದ್ದು ಇದನ್ನು ಅಂತ ಹೇಳ್ದ. ಓಹ್, ಹಂಗಾರೆ ಅವನ್ನೇ ಕೇಳು, ಪೂಜೆ ಬರ್ತಾನೆ ಅರ್ಚಕನಾಗಿ ಬರ್ತಾನೆ ಕೇಳು ಅಂತ ಹೇಳಿದ್ರಂತೆ. ಈತ ಹೋಗಿ ಅವ್ರಿಗೆ ಹೇಳ್ದ ರಾಮ್ಕುಮಾರ್ಗೆ, ನೀವು ತಿಳ್ಕೊಳ್ಳಿ ರಾಮ್ಕುಮಾರ್ ಯಾವ ಪರಿಸ್ಥಿತಿಯಲ್ಲಿದ್ದರು ಅಂತ. ರಾಮ್ಕುಮಾರ್ಗೆ ನಾಳೆ ಹೇಗೆ ನಡೆಸ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ತಮ್ಮನಿಗೆ. ಇಲ್ಲಪ್ಪ, ಏನು ಭಿಕ್ಷೆ ಒಂದೇ ಇರೋದು ನಮಗೆ, ಆಗ್ತಾ ಇಲ್ಲ ಅಂತ ಹೇಳಿದ್ದಾನೆ. ಅಸಹಾಯ ಪರಿಸ್ಥಿತಿ ಒಂದೇ ಅಲ್ಲ, ಆತನಿಗೆ ಪೂಜೆ ಮಾಡಬೇಕು, ಕಾಳಿ ದೇವಸ್ಥಾನದಲ್ಲಿ ವಿಗ್ರಹದ ಅರ್ಚಕನಾಗಬೇಕು ಅಂದಾಗ ಒಂದು ಪ್ರೀತಿನೂ ಇತ್ತು ಅದ್ರ ಬಗ್ಗೆ. ನಾ ಮಾಡ್ತೀನಿ, ಚೆನ್ನಾಗಿ ಪೂಜೆ ಮಾಡ್ತೀನಿ ಅಂತ ತಮ್ಮನಿಗೆ ಹೇಳ್ದೆ. ನೀನು ಬಂದ್ಬಿಡು, ಅಲ್ಲೇ ಹೋಗಿ ಪೂಜೆ ಮಾಡೋಣ ಅಂತ. ಆ ಮಹೇಶ ಹೋಗಿ ಇವ್ರ ಬಗ್ಗೆ ಒಳ್ಳೆ ಮಾತನ್ನು ಅವ್ರಿಗೆ ಹೇಳಿ, ರಾಸಮಣಿ ಬಗ್ಗೆ ಒಳ್ಳೆ ಮಾತನ್ನು ಇವನಿಗೆ ಹೇಳಿ, ಒಪ್ಪಿಸಿ ನೀ ಮಾಡಪ್ಪ ಒಳ್ಳೇದಾಗತ್ತೆ, ನಾನು ಇರ್ತೀನಿ ಬಾ ಅಂತ ಕರ್ಕೊಂಬಂದು ಭೇಟಿ ಮಾಡಿಸಿ. ರಾಣಿ ರಾಸಮಣಿ ಮತ್ತು ಮಥುರಾನಾಥ ಇಬ್ಬರು ಕೂಡಿ ಬೇಡ್ಕೋತಾರೆ. ಅದು ಭಾಳ ಚಂದ ನೋಡಿ, ಇದು ಮತ್ತೊಬ್ಬರ ಬಗ್ಗೆ ಗೌರವ ಕೊಡುವಂಥ ಮಾತು. ರಾಣಿ ರಾಸಮಣಿ ತಾನೇ ಪತ್ರ ಬರೀತಾಳೆ ಕೈಯಿಂದ, ಭಟ್ಟಾಚಾರ್ಯರೇ ನೀವು ಒಪ್ಕೊಂಡ್ರೆ ನಮಗೆ ಭಗವದ್ ಅನುಗ್ರಹ ಆದಂಗಿರ್ತದೆ, ದಯವಿಟ್ಟು ನಮ್ಮ ಮಾತನ್ನು ಒಪ್ಕೊಂಡು ನಮ್ಮ ಕಾಳಿ ದೇವತೆಯನ್ನು ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಬೇಡ್ಕೊಳ್ಳೋದು. ಕಮಾಂಡಿಂಗ್ ಇಲ್ಲ ಅಲ್ಲಿ, ಕಂಪ್ಲೀಟ್ ಸರೆಂಡರ್. ದಯವಿಟ್ಟು ಬಂದರೆ ಚೆನ್ನಾಗಿರ್ತದೆ, ನಿಮ್ಮಂಥ ಜ್ಞಾನಿಗಳು ಬರಬೇಕು ಅಂತ. ಈ ವಿನಯ ಬಹಳ ಇಷ್ಟ ಆಯಿತು ರಾಮ್ಕುಮಾರಿಗೆ. ತನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಬರಲ್ಲ ಅಲ್ಲಿ, ತನ್ನ ಆತ್ಮಗೌರವಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಖಾತ್ರಿ ಆದಮೇಲೆ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತ ಒಪ್ಕೊಂಡ. ಅವ್ರನ್ನೇನು ಒಪ್ಪಿಸ್ಬಿಟ್ರು, ಆದರೆ ಇಲ್ಲಿ ಫಜೀತಿ ಇತ್ತು. ಯಾಕಂದರೆ ಅಲ್ಲಿ ಬ್ರಾಹ್ಮಣರು ಹೇಗಿದ್ರು ಅಂದರೆ, ಬೇರೆ ಜಾತಿಯವರು ಕಟ್ಟಿದಂಥ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡೋಂಗಿಲ್ಲ, ಆಗಿನ ಕಾಲದ ಪದ್ಧತಿ ಅದು. ಅಕಸ್ಮಾತ್ ಯಾವನಾದರೂ ಒಪ್ಕೊಂಡ್ಬಿಟ್ರೆ ಬ್ರಾಹ್ಮಣ, ಉಳಿದವರು ಅವನು ಮಾತಾಡಿಸ್ತಿರ್ಲಿಲ್ಲ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋನು ಇವನು ಅಂಥೇಳಿ ಒಂದು ರೀತಿ ಬಹಿಷ್ಕಾರ ಹಾಕಿದಂಗೆ ಆಗ್ಬಿಡೋದು. ರಾಮ್ಕುಮಾರ್ಗೆ ಚಿಂತೆ ಆಯಿತು, ನನಗೂ ಹಂಗೆ ಬಹಿಷ್ಕಾರ ಹಾಕ್ಬಿಡ್ತಾರೇನೋ, ಮಾತಾಡಲಿಕ್ಕೆ ಇಲ್ಲೇನೋ ಅಂತ. ಆದರೆ ಆತನಿಗೆ ಒಂದೇ ಒಂದು ವಿಶ್ವಾಸ, ಪ್ರೀತಿ ಇದ್ದದ್ದು, ನಾನು ಅತ್ಯಂತ ಪ್ರೀತಿಯಿಂದ ಕಾಳಿ ದೇವತೆಯನ್ನು ಪೂಜೆ ಮಾಡ್ತಾ ಇದ್ರೆ ಆಕೆ ನನ್ನ ಕಾಪಾಡ್ತಾಳೆ. ಇದು ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಹೇಳ್ಬೇಕು ನಾನು. ಎಲ್ಲಿವರೆಗೂ ನಿಮ್ಮಲ್ಲಿ ಗಟ್ಟಿಯಾದ ನಂಬಿಕೆ ಇದೆಯೋ, ಯಾವ ಕೆಲಸ ಮಾಡಿದ್ರೂ ತಪ್ಪಾಗಲ್ಲ, ಸರಿ ಆಗ್ತದೆ ಅಂತ ಹೇಳಿದ. ನಾನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಕಾಳಿ ದೇವಿ ಪೂಜೆ ಮಾಡೋದಕ್ಕೆ, ಅದನ್ನು ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ಮಾಡ್ತೀನಿ, ನನಗೇನು ತೊಂದರೆ ಆದರೆ ಆಕೆ ನೋಡ್ಕೋತಾಳೆ. ಬೇಡ, ಒಪ್ಕೊಂಡ. ತನ್ನನ್ನು ತಾನು ಒಪ್ಸ್ಕೊಂಡ ರಾಮ್ಕುಮಾರ್, ಅದು ತಮ್ಮನ್ನು ಒಪ್ಸೋದು ಕಷ್ಟ ಆಯ್ತು. ರಾಮಕೃಷ್ಣ ಇದ್ದಾರಲ್ಲ ಜೊತೆಗೆ, ಅವ್ರು ತಕರಾರು ತೆಗೆದ್ರು, ಅಣ್ಣ ನೀ ಮಾಡ್ತಿರೋ ತಪ್ಪು, ನಮ್ಮಪ್ಪ ಎಂದೂ ಹೇಗೆ ಶೂದ್ರರು ಸ್ಥಾಪನೆ ಮಾಡಿದಂಥ ದೇವಸ್ಥಾನಕ್ಕೆ ನಮ್ಮಪ್ಪ ಹೋಗ್ತಿರ್ಲಿಲ್ಲ, ನೀನು ಯಾಕೆ ಹೋಗ್ತೀಯಾ, ಹೋಗ್ಬಾರ್ದು. ಮತ್ತು ಇನ್ನೊಂದು, ಯಾರು ದಕ್ಷಿಣೆ ಕೊಟ್ಟರು ತೊಗೋತಿರ್ಲಿಲ್ಲ ಅಪ್ಪ, ಈಗ ನೀನು ತೊಗೋಬೇಕಲ್ಲ ದಕ್ಷಿಣೆ ತೊಗೋಬೇಕಲ್ವ ಬದುಕಬೇಕಾದ್ರೆ ನೀನು, ಹಾಗಾದ್ರೆ ಯಾಕೆ ತೊಗೋತೀಯ, ಅಪ್ಪ ಹಾಕಿದ ದಾರಿಲಿ ನಡೆಯೋದು ನಮ್ಮ ಧರ್ಮ ಅಲ್ವಾ, ನೀನು ಯಾಕೆ ಹೋಗ್ತೀಯ ಅಂತ ತಕರಾರು ತೆಗೆದ ತಮ್ಮ. ಈತ ತಮ್ಮ ಶಾಸ್ತ್ರ ಏನೇನು ತನಗೆ ಗೊತ್ತಿತ್ತೋ ಎಲ್ಲ ಹೇಳಿ, ಹಾಗಲ್ಲಪ್ಪ ಅದಲ್ಲ ಅದಲ್ಲ ಅಂತ ಏನು ಹೇಳಿದ್ರು ಒಪ್ಪಲಿಲ್ಲ ರಾಮಕೃಷ್ಣ. ಬೇಡ, ನೀನು ಹೋಗೋದು ಬೇಡ, ಅಲ್ಲಿ ಅರ್ಚಕಾಗಿ ಹೋಗೋದು ಬೇಡ ಅಂತ. ಕೊನೆಗೆ ಒಂದು ಲಾಸ್ಟ್ ವೆಪನ್ ಇತ್ತು ರಾಮ್ಕುಮಾರ್ ಕಡೆ, ಒಂದು ಕೆಲಸ ಮಾಡೋಣ, ನಾನು ನೀನು ತೀರ್ಮಾನ ಮಾಡೋದು ಬೇಡ, ಎರಡು ಚೀಟಿ ಹಾಕ್ಬಿಡೋಣ,

ಚೀಟಿ ಹಾಕಿದ್ರೆ ಒಂದು ಕಾಳಿ ದೇವಸ್ಥಾನ ಅರ್ಚಕ ಹೋದ್ರೆ ಒಳ್ಳೆಯದು ಅಂತ ಭಗವಂತನ ಇಚ್ಛೆ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಬಿಡ್ತೀನಿ. ಎರಡು ಚೀಟಿ ಹಾಕದ, ಹೋಗ್ಲೋ ಬೇಡವೋ, ಒಂದು ಚೀಟಿ ಹಾಕಿದ, ನೀನೇ ಎತ್ತು ಅಂದ. ರಾಮಕೃಷ್ಣ ಎತ್ತಿದ್ರು. ಆ ಚೀಟಿ ಪ್ರಕಾರ ನೀನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಅಂತ ಬಂದ್ಬಿಡ್ತೀನಿ. ರಾಮಕೃಷ್ಣ ಮನಸ್ಸು ಎಂತ ಅದಂದ್ರೆ, ಒಂದ್ಸಲ ಒಪ್ಕೊಂಡ್ಬಿಟ್ರೆ ಮುಂದೆ ಹೆಸಿಟೇಷನ್ ಇಲ್ಲ. ತಕ್ಷಣ ಆ ಚೀಟಿ ಬಂತಲ್ಲ, ಆಯ್ತು ಹೋಗೋಣ ರೆಡಿ ಆಗಾದ್ರೆ ಬಂದ್ಬಿಟ್ರು. ಬಂದರು ದಕ್ಷಿಣೇಶ್ವರಕ್ಕೆ ಬಂದರು, ಗದಾಧರ ನಿರ್ಪ ಒಪ್ಕೊಂಡ್ರು. ಆ ದಕ್ಷಿಣೇಶ್ವರ ಜೀವನ ರೂಢಿ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು ರಾಮಕೃಷ್ಣರಿಗೆ. ಯಾಕಂದ್ರೆ ಅದು ವ್ಯವಸ್ಥಿತವಾದಂಥ ಜೀವನದಲ್ಲಿ ಇದ್ದದ್ದಲ್ಲ, ಆರಾಮಾಗಿದ್ದಂಥ ಹಾರಾಡಿಕೊಂಡಿದ್ದಂಥ ಜೀವನ ಅಲ್ಲಿರಬೇಕು. ಎಂಥ ಚಂದದ ವಾತಾವರಣ, ತಾವು ನೋಡಿದರೆ ಗೊತ್ತಾಗುತ್ತೆ ದಕ್ಷಿಣೇಶ್ವರ ವಾತಾವರಣ ಬಹಳ. ಈಗಾದರೂ ಕೂಡ ಒಂದು ಎಲೆಕ್ಟ್ರಿಫೈಯಿಂಗ್ ಎನ್ವೈರನ್ಮೆಂಟ್ ಇದೆ ಅಲ್ಲಿ. ಆ ಭಾಗೀರಥಿ ರೀತಿ ದಂಡೆ, ವಿಶಾಲವಾದ ಸುಂದರ ದೇವಸ್ಥಾನ, ಹಸಿರು ಗಿಡ, ಎಲ್ಲ ಹಸಿರು ಎನ್ವೈರನ್ಮೆಂಟ್ ಇದೆ. ಅದರ ಜೊತೆಗೆ ಜಗನ್ಮಾತೆ ಪೂಜೆ ಮಾಡ್ತಿದ್ದಂಥ, ತನ್ನನ್ನು ತಂದೆಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿರುವಂಥ ರಾಮಕುಮಾರ ಜೊತೆಗಿದ್ದಾನೆ. ಮತ್ತು ಅತ್ಯಂತ ಇವರಿಗೆಲ್ಲ ಅತ್ಯಂತ ಮರ್ಯಾದೆ ಕೊಡುವಂಥ, ಶ್ರೀಮಂತರಾದವು ಗೌರವ ಕೊಡುವಂಥ ರಾಸಮಣಿ, ಮಥುರಾನಾಥ ಇವರೆಲ್ಲ ಇದ್ದಾರೆ. ನಿಧಾನಕ್ಕೆ ಅವರಿಗೆ ಹೊಂದ್ಕೋತಾ ಬಂದರು ರಾಮಕೃಷ್ಣ. ಹೊಂದ್ಕೊಂಡು ಬಂದು ಆ ಜಾಗ ಚೆನ್ನಾಗಿದೆ ಅಂಥೇಳಿ ಎಷ್ಟರ ಮಟ್ಟಿಗೆ ಹೊಂದ್ಕೊಂಡ್ಬಿಟ್ರು ಅಂತಂದರೆ, ಒಂದು ನಾಲ್ಕೈದು ತಿಂಗಳು ಆಗೋದ್ರೊಳಗೆ ಕಾಮಾರ್ಪುಕ್ಕೂರ್ಕ್ಕಿಂತ ಇದೇ ಚೆನ್ನಾಗಿದೆ ಅನಿಸ್ಬಿಡ್ತು. ಕಾಮಾರ್ಪುಕ್ಕರ್ ಹುಟ್ಟಿ ಬೆಳೆದಂಥ ಊರು, ಅದಕ್ಕಿಂತ ಇದೇ ಚೆನ್ನಾಗಿದೆ ಅನ್ನಿಸ್ತು. ಅವ್ರಿಗೆ ಅರ್ಥ ಆಗಲಾರ್ದ ಹಾಗೆ ಮುಂದೆ ಅವರಿಗೆ ಅದೊಂದು ಲೀಲಾಕ್ಷೇತ್ರ ಆಯಿತು. ರಾಮಕೃಷ್ಣ ಲೀಲಾಕ್ಷೇತ್ರ ಆದದ್ದೇ ದಕ್ಷಿಣೇಶ್ವರ. ಈ ಸಮಯದೊಳಗೆ ಇನ್ನೊಬ್ಬ ವ್ಯಕ್ತಿ ಅವರ ಜೀವನದೊಳಗೆ ಬರ್ತಾನೆ ದಕ್ಷಿಣೇಶ್ವರಕ್ಕೆ. ಬಹಳ ಮುಖ್ಯ ವ್ಯಕ್ತಿ ಅದು, ನನಗೆ ಇಷ್ಟ ಆಗುವಂಥದ್ದು. ಅವನ ಹೆಸರು ಹೃದಯರಾಮ ಅಂತ. ಹೃದಯರಾಮ ಅಂದರೆ ರಾಮಕೃಷ್ಣರ ಸೋದರತ್ತೆ ಮಗಳು ಹೇಮಾಂಗಿನಿ ಅಂತಿದ್ಲು, ಆಕೆ ಮಗ. ಒಂದು ರೀತಿಯಲ್ಲಿ ನೋಡಿದಾಗ ರಾಮಕೃಷ್ಣರ ಸೋದರಳಿ ಆಗಬೇಕು. ರಾಮಕೃಷ್ಣರ ಸೋದರತ್ತೆ ಮೊಮ್ಮಗ ಅಂದರೆ ಇವರಿಗೆ ಸೋದರಳಿ ಆಗಬೇಕು. ಆತ ಬಂದ. ಆತ ಬಂದದ್ದು ಎದಕ್ಕೆ, ಅವನ ಊರಲ್ಲಿ ಏನು ಕೆಲಸ ಇಲ್ಲ, ಬದುಕಿಗೊಂದು ಹಾದಿ ಬೇಕು. ಸುದ್ದಿ ಗೊತ್ತಾಯಿತು, ಇಬ್ಬರು ಇಲ್ಲೇ ಇದ್ದಾರೆ, ಅಣ್ಣ ತಮ್ಮ, ಮಾಮ ದೊಡ್ಡ ಮಾಮ ಇಬ್ಬರು ಅಲ್ಲೇ ಇದ್ದಾರೆ ನಮ್ಮ ಇರೋದ್ರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು. ಅವನು ದೊಡ್ಡ ದೇವಸ್ಥಾನ ಕಟ್ಟಿದ್ದಾಳೆ ರಾಸಮಣಿ, ನನಗೊಂದು ಸಣ್ಣ ಕೆಲಸ ಸಿಕ್ಕಿತ್ತು, ಅವ್ರ ಜೊತೆ ನಾನು ಬದುಕೋಬಹುದು ಅಂತ ಬಂದವನು. ಎತ್ತರದ ಆಳು, ನೀವು ದಯವಿಟ್ಟು ಕೆಲವು ಪುಸ್ತಕದಲ್ಲಿ ನೋಡಬೇಕು, ಅದು ಹೃದಯರಾಮನ ಪಿಕ್ಚರ್ ಸಿಗ್ತದೆ. ಒಂದೇ ಒಂದು ಪಿಕ್ಚರ್ ಇರುವಂಥದ್ದು, ರಾಮಕೃಷ್ಣರು ಭಾವಾವೇಶವ ಹಿಂಗೆ ನಿಂತಾಗ ಕೈ ಮಾಡ್ಕೊಂಡು ನಿಂತಾಗ ಹಿಂಗೆ ಕೈ ಮಾಡ್ತಾರೆ, ಅವ್ರು ಎಲ್ಲಿ ಬಿದ್ದು ಹೋಗ್ತಾರೋ ಅಂತ ಹೃದಯರಾಮ ಹಿಡ್ಕೊಂಡು ನಿಂತಿದ್ದಾನೆ ಪಕ್ಕದಲ್ಲಿ. ಎತ್ತರದ ಆಳು, ಗಟ್ಟಿ ಆಳು, ಅವನ ಸ್ವಭಾವ ಅದರಂಗೇನೆ. ಅವನು ಎತ್ತರದ ಸ್ವಭಾವ, ಗಟ್ಟಿ ಸ್ವಭಾವ, ನಿರ್ಭೀತ ವ್ಯಕ್ತಿ, ಆದರೆ ಚಪಲ ಚಿತ್ತ, ಆಸೆ ಬುರುಕ ಒಂದು ರೀತಿಯಿಂದ ಎಲ್ಲ ಬೇಕು ಅಂತ, ಮತ್ತು ಯಾವ ಪರಿಸ್ಥಿತಿಗೂ ಹೊಂದ್ಕೊಳ್ಳೋಂಥ ಮನುಷ್ಯ. ಅಂತೂ ಅದು ರಾಮಕೃಷ್ಣ ಹೇಳ್ತಾರೆ, ಭಾಳ ಚಾಲಾಕಿ ಮನುಷ್ಯ ಇವನು ಅಂತ. ಎಲ್ಲಿ ಲಾಭ ಇದೆ ಗೊತ್ತು ಮಾಡ್ಕೊಳ್ಳೋಂಥ ಮನುಷ್ಯ, ಕೆಟ್ಟವನಲ್ಲ. ಆದರೆ ತನಕ್ಕಿಂತ ನಾಲ್ಕೇ ವರ್ಷ ದೊಡ್ಡವರಿದ್ದಂಥ ರಾಮಕೃಷ್ಣರು ಎಷ್ಟು ಪೂಜೆ ಮಾಡ್ತಿದ್ದ ಅಂದರೆ, ನಾಲ್ಕೇ ವರ್ಷ ಅಂತರ, ಅವ್ರಿಗಿಂತ ಸಣ್ಣವ್ರು 4 ವರ್ಷ, ಆದ್ರ ಬಗ್ಗೆ ತುಂಬ ಪ್ರೀತಿ. ಅವ್ರ ಪ್ರತಿಯೊಂದು ವ್ಯವಹಾರವನ್ನು ಅವನೇ ನೋಡ್ಕೋಬೇಕು, ರಕ್ಷಕರಾಗಿ ನಿಂತ್ಕೋಬೇಕು. ಅವ್ರು ಹೋದಾಗ ಅವ್ರ ಜೊತೆಗಿರಬೇಕು, ಅವ್ರ ಆಸರೆಯಾಗಿ ನಿಂತ್ಕೋಬೇಕು, ಅವ್ರಿಗೋಸ್ಕರ ಯಾವ ಕೆಲಸ ಮಾಡೋದಕ್ಕಾದರೂ ಸಿದ್ಧ ಆಗಿದ್ದ. ರಾಮಕೃಷ್ಣರು ಮತ್ತು ಹೃದಯರಾಮನ ಸ್ವಭಾವಗಳಲ್ಲಿ ಎರಡು ಧ್ರುವ ಇದ್ದಂಗೆ, ಉತ್ತರ ಧ್ರುವ ಪಶ್ಚಿಮ ಧ್ರುವ ಇದ್ದಂಗೆ, ಪೂರ್ತಿ ಬೇರೆ. ಅವನು ಯಾವ ಕಾರ್ಯ ಮಾಡಿದ್ರು ಸ್ವಾರ್ಥವನ್ನು ಮನಸ್ಸಿಟ್ಟುಕೊಂಡೇ ಮಾಡೋದು, ಏನು ಲಾಭ ನನಗೆ ಇದರಿಂದ ಅಂತ ವಿಚಾರ ಮಾಡಬೇಕು. ಧ್ಯಾನದ ಕಡೆ ಚಿಂತೆ ಇಲ್ಲ, ಇವರು ಧ್ಯಾನ ಬಿಟ್ಟು ಬೇರೆ ಕಡೆ ಹೋಗಲ್ಲ, ಆತನ ಧ್ಯಾನದ ಕಡೆ ಮನಸ್ಸು ಬರಲ್ಲ. ಅದಕ್ಕೆ ಹೇಳ್ತಾರೆ, ರಾಮಕೃಷ್ಣನ ಜೊತೆಗೆ ಇದ್ದು ಇದ್ದು ಇದ್ದು ಇದ್ದು ಸ್ವಲ್ಪ ಸ್ವಲ್ಪ ಒಳ್ಳೆ ಗುಣ ಆಗಾಗ ಬರ್ತಿತ್ತಂತ ಚಂದ ಹೇಳ್ತಾರೆ. ಇವ್ರ ಜೊತೆಗೆ ಇದ್ದು ಇದ್ದು ಆಗಾಗ ಒಳ್ಳೆ ಗುಣ ಕಾಣಿಸ್ಕೊಳ್ತಾ ಇತ್ತು ಅಂತ. ಇದು ನೋಡಿ ಸಂಗತಿ ಸಂಗದೋಷ ಅಂತ ಹೇಳ್ತಾರೆ. ಯಾರ ಜೊತೆಗೆ ಇರ್ತೀರೋ ಅವ್ರು ಹಂಗೆ ಆಗ್ಬಿಡ್ತೀವಿ ನಾವು. ರಾಮಕೃಷ್ಣ ಜೊತೆಗೆ ಬದುಕಿದಂಥ ಹೃದಯರಾಮ ಕೂಡ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದ ಆಗಾಗ ಅಂತ ಬರ್ತದೆ. ಆಮೇಲೆ ರಾಮಕೃಷ್ಣರು ತೀವ್ರ ಸಾಧನೆ ಶುರು ಮಾಡಿದ್ರು, ಮುಂದೆ ನಾವು ನೋಡ್ತೀವಿ ಅದನ್ನು. ಆ ತೀವ್ರ ಸಾಧನೆ ಶುರು ಆದಾಗ ಅವರು ದೇಹದ ಬಗ್ಗೆ ಪರಿವೇನೇ ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಅದೊಂಥರ ಯಾವುದೋ ಭ್ರಮಾಲೋಕದಲ್ಲಿ ಇದ್ದಂಗೆ ಇದ್ದು ಬಿಡಬೇಕು. ಹಾಗಿದ್ದಾಗ ಊಟ ಮಾಡೋದು ಮರೆತು ಹೋಗ್ತಿತ್ತು, ನೀರು ಕುಡಿಯೋದು ಮರೆತು ಹೋಗೋದು, ಯಾವುದೇ ದೈಹಿಕ ಕೆಲಸ ಮಾಡಬೇಕಂದ್ರೆ ಎಚ್ಚರನೇ ಇಲ್ಲ. ಯಾರಾದರೂ ಒಬ್ಬರು ನೋಡ್ಕೊಳ್ಳಬೇಕಾಗಿತ್ತು ದೇಹ, ಅದನ್ನು ನೋಡ್ಕೊಳ್ಳದೆ ಹೋದರೆ ದೇಹ ಬದುಕೋದು ಕಷ್ಟ ಆಗಿತ್ತು. ಅಂಥ ಹೊತ್ತಲ್ಲಿ ಹಠ ಹಿಡಿದು ಬಲಾತ್ಕಾರವಾಗಿ ಊಟ ತಿಂಡಿ ಮಾಡಿಸೋನು ಹೃದಯರಾಮ, ಗಟ್ಟಿ ಹಿಡಿದು ಕೂಡಿಸ್ಬೇಕು, ಬೇಡ ಕೂತ್ಕೋ ಇಲ್ಲಿ ಅಂತ ಕೂಡಿಸೋನು. ಆಮೇಲೆ ಈ ಅವನಿಂದೆ ಹೋದರೆ ಅವ್ರು ಹೇಳ್ತಾರೆ, ಆ ಪ್ರಚಂಡ ಆವೇಶದ ವೇಗ ಇತ್ತಲ್ಲ

ರಾಮಕೃಷ್ಣ ಪ್ರತಿಯೊಂದು ಆವೇಶನೇ, ಆ ಆವೇಶದ ವೇಗದೊಳಗೆ ದೇಹ ಕೊಚ್ಕೊಂಡು ಹೋಗ್ತಾ ಇತ್ತು, ಬದುಕೋ ಸಾಧ್ಯ ಇರಲಿಲ್ಲ. ಆದ್ದರಿಂದ ರಾಮಕೃಷ್ಣರ ಲೀಲಾಮಯ ಜೀವನದೊಳಗೆ ಹೃದಯ ರಾಮನ ಹೆಸರು ಅವಿಭಾಜ್ಯವಾಗಿ ನಿಂತ್ಕೊಳ್ಳುತ್ತೆ. ಅವರ ಜೀವನ ಚರಿತ್ರೆಯಲ್ಲಿ ಹೃದಯ ರಾಮನಿಗೆ ಕೂಡ ಒಂದು ಬಹುದೊಡ್ಡ ಸ್ಥಾನ ಇದೆ ಅಂತ. ಯಾಕಂದರೆ ರಾಮಕೃಷ್ಣರ ಮುಂದೆ ಪೂರ್ತಿ ಅವನ ಮೇಲೆ ಡಿಪೆಂಡ್ ಆಗಿತ್ತು, ಏನು ಮಾಡಬೇಕಾದ್ರೂ ಅವನೇ ಇರಬೇಕು. ಅವ್ರ ಬಟ್ಟೆ ಬಗ್ಗೆ ಗಮನ ಇತ್ತು, ಎದ್ರ ಬಗ್ಗೆನೂ ಗಮನ ಇಲ್ಲ, ಹೀಗೇ ಹೋಗ್ತಾ ಇರೋದು. ಅವ್ನು ಕಾಳಜಿ ಮಾಡೋದು ಅವನ ಕೆಲಸ, ಹಾಗೆ ಮಾಡ್ಕೊಂಡಿದ್ದ, ಕೊನೆವರೆಗೂ ಜೊತೆಗಿದ್ದ ಅವನು.

ಇದುವರೆಗೂ ಸ್ಫೂರ್ತಿಸಲೆ ಕಾರ್ಯಕ್ರಮದಲ್ಲಿ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 6 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಲಿಂಗರಾಜು ಎಚ್ಚೆನ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ

ವೇಗವಾಗಿ ನಡೆಯುತ್ತಿದೆ ಎಂದರೆ ಒಂದು ವರ್ಷದ ಹಿಂದಿನ ಉಪಗ್ರಹ ಆಧಾರಿತ ಚಿತ್ರಗಳು ಹಳೆಯದಾಗಿ ಬಿಡುತ್ತವೆ. ಜೊತೆಗೆ ಈ ಕಂಪ್ಯೂಟರ್ ಮಾದರಿಯು ನಗರದ ರಾಜ ಕಾಲುವೆಗಳು ಮತ್ತು ಚರಂಡಿಗಳು ಯಾವುದೇ ಕಸವಿಲ್ಲದೆ ಸ್ವಚ್ಛವಾಗಿವೆ ಎಂದು ಊಹಿಸಿಕೊಂಡು ಲೆಕ್ಕ ಹಾಕುತ್ತದೆ. ಆದರೆ ವಾಸ್ತವದಲ್ಲಿ ಬೆಂಗಳೂರಿನ ಬಹುತೇಕ ಚರಂಡಿಗಳು ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಹೂಳಿನಿಂದ ತುಂಬಿರುವುದರಿಂದ ಮಾದರಿ ಊಹಿಸುವುದಕ್ಕಿಂತಲೂ ವೇಗವಾಗಿ ನೀರು ಉಕ್ಕಿ ಹರಿಯುವ ಸಾಧ್ಯತೆ ಇರುತ್ತದೆ. ಈ ಹೊಸ ತಂತ್ರಜ್ಞಾನದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಇಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಇದನ್ನು ಒಮ್ಮೆ ಬಳಸಿ ನೋಡಬಹುದು. ಮಳೆ ನೀರು ಬರುವ ಕೆಲವು ಗಂಟೆಗಳ ಮುಂಚಿತವಾಗಿಯೇ ನಗರದ ಯಾವ ಬಡಾವಣೆ ಯಾವ ರಸ್ತೆ

0: ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ

ಎಂದು ತಳ್ಳಿ ಹಾಕಲಾಗದು. ಇದು ಸತ್ಯ ಮತ್ತು ಅಸತ್ಯದ ನಡುವಿನ ಒಂದು ಮಧ್ಯಂತರ ಸ್ಥಿತಿ. ವೇದಾಂತವು ಸತ್ಯವನ್ನು ಮೂರು ಸ್ತರಗಳಲ್ಲಿ ವಿವರಿಸುತ್ತದೆ. ಪಾರಮಾರ್ಥಿಕ ಸತ್ಯ, ಎಂದಿಗೂ ಬದಲಾಗದ ಶಾಶ್ವತವಾದ ಬ್ರಹ್ಮನ್ ಅಥವಾ ಆತ್ಮಚೇತನ. ವ್ಯಾವಹಾರಿಕ ಸತ್ಯ, ನಾವು ದಿನನಿತ್ಯ ಅನುಭವಿಸುವ ಹೆಸರು ಮತ್ತು ರೂಪಗಳಿಂದ ಕೂಡಿದ ಈ ಜಗತ್ತು, ಇದು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ, ಆದರೆ ಅನುಭವಕ್ಕೆ ಬರುತ್ತದೆ. ತುಚ್ಛ ಅಂದರೆ ಸಂಪೂರ್ಣ ಸತ್ಯ, ತಾರ್ಕಿಕವಾಗಿ ಅಸಾಧ್ಯವಾದ ಮತ್ತು ಎಂದಿಗೂ ಅನುಭವಕ್ಕೆ ಬಾರದ ವಿಷಯಗಳು. ಕತ್ತಲೆಯಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ನಾವು ಹಾವೆಂದು ಹೆದರಿದಾಗ ಆ ಹಾವು ಸೃಜಿಸಿದ ಭಯ ನಿಜವಾಗಿರುತ್ತದೆ. ಆದರೆ ಬೆಳಕು ಬಿದ್ದಾಗ ಹಾವಿನ ಭ್ರಮೆ ಅಳಿದು ಹಗ್ಗವಷ್ಟೇ ಕಾಣುತ್ತದೆ. ಇಲ್ಲಿ ಹಾವು ಎಲ್ಲಿಗೂ ಓಡಿ ಹೋಗುವುದಿಲ್ಲ, ಬದಲಿಗೆ ಹಾವಿನ ಜಾಗದಲ್ಲಿ ಹಗ್ಗದ ಸತ್ಯ ದರ್ಶನವಾಗುತ್ತದೆ. ಹಾಗೆ

ಯಾವುದೇ ವಿಷಯದ ಬಗ್ಗೆ ಖಂಡಿತವಾಗಿ ನಂಬಿಕೆ ಬೆಳೆಸಿಕೊಳ್ಳುವ ಮೊದಲು, ವಿತಂಡವಾದ ಮಾಡುವ ಮೊದಲು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಜ್ಞಾನದ ಬೆಳಕಿನಲ್ಲಿ ನೋಡೋಣ. ಆಗ ನಮ್ಮ ನಡುವೆ ಇರುವಂತಹ ಅನೇಕ ಗೊಂದಲಗಳಿಗೆ ಆಸ್ಪದವೇ ಇರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸತ್ಯ ಮತ್ತು ಅಸತ್ಯದ ನಡುವಿನ ಮಾಯಾಲೋಕ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀನಿ.

0: ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವೂ ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ದ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರ ಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ದ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ದನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ದ ನೌಕೆಯಲ್ಲಿ ಶೇಕಡಾ 75ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶಾ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे, पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और वृक्षारोपण को नई गति दी जा रही. मुझे बहुत खुशी है कि गांव हो या शहर, पंचायतें हो या सामाजिक संस्थाएं, हर जगह लोगों ने बढ़ चढ़कर भागीदारी की है.
0: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1ರ ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ.

ಪ್ರಧಾನಿ ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15ರಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19ನೇ ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆಗೆ ತೆರಳಿದ್ದಾರೆ. ಅಧಿಕಾರಿಗಳ ಪ್ರಕಾರ ಬಿಗಿ ಭದ್ರತೆಯ ನಡುವೆ 166 ವಾಹನಗಳ ಬೆಂಗಾವಲಿನಲ್ಲಿ ಯಾತ್ರಾರ್ಥಿಗಳು ಇಂದು ಬೆಳಿಗ್ಗೆ 2:40 ಗಂದೇರ್ಬಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3ರಂದು ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಮೀಟರ್ ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4,00,000 ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರ ಅವರು ಹಾಡಿರುವ ಹಾಡುಗಳನ್ನ.
2: ಬಂದ ಸಿಂಹ ಬಂದ ಸಿಂಹ.

ಬಂದ ಸಿಂಹ ನಾರಸಿಂಹ ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು

0: ಕಲಿಯಕ್ ಸಾಧ್ಯ ಆಯ್ತು. ಇಂಟ್ರೆಸ್ಟ್ ಇರೋದ್ರಿಂದ
1: ಕುಟುಂಬದ ಸಹಕಾರ ಹೇಗಿದೆ?
0: ಕುಟುಂಬದ ಸಹಕಾರ ಅಂದ್ರೆ ಯಾರು ಇಲ್ಲ ಮ್ಯಾಮ್. ಇನ್ನು ಚಿಕ್ಕ ಚಿಕ್ಕವರು, ಮಕ್ಕಳೆಲ್ಲ ಚಿಕ್ಕವರು, ಹಸ್ಬೆಂಡ್ ಎಲ್ಲ ಇವಾಗ್ಲಿಂದ ಕಲಿಬೇಕಂತ ಅನ್ನೋದೇನಿಲ್ಲ, ಇನ್ನು ಮುಂದೆ ಏನಾದ್ರೂ ಮಾಡ್ಬೋದಲ್ವಾ ಅಂತ ಅವ್ರು ಹೇಳಿದ್ರು. ನಾನಿಲ್ಲ, ನಾನು ಕಲಿಬೇಕು. ಈಗ ಸಣ್ಣ ಪುಟ್ಟ ಒಂದು 5 ರೂಪಾಯಿನಾಗಿರ್ಲಿ 10 ರೂಪಾಯಿನಾಗಿರ್ಲಿ ಪದೇ ಪದೇ ಅವ್ರ ಹತ್ರ ಕೇಳಿದ್ರೆ ಬೆಲೆ ಇರಲ್ಲ. ಅದೇ ನಾವು ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಬೆಲೆ ಇರಲ್ಲ ನಮ್ಮ ಹತ್ರ ಅಂತನಾದರೂ. ನಮ್ಮ ಖರ್ಚಿಗೆ, ನಮ್ಮ ಸಂಯೋಜಿತ ಖರ್ಚುಕಾರು ನಮ್ಮ ಹತ್ರ ಅಮೌಂಟ್ ಇರಲೇಬೇಕು. ಈಗ ನಾನು ಫ್ಯಾಷನ್ ಡಿಸೈನರ್ ನಾನು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈಗ ನಾನು ಬೇರೆಯವ್ರ ಹತ್ರ ಕಲ್ತು ನಾನು ಕಲ್ತು ಅವ್ರಿಗೆ ಹೊಲ್ಕೊಟ್ಟು ಅವ್ರು ಕೊಡೋ ದುಡ್ಡಲ್ಲಿ ನನ್ನ ಸಂಯೋಜಿತ

0: ಇದಕ್ಕೆ ಸಂಬಂಧಿಸಿದೆ. ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ, ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ.

0: ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷಿತ ಕ್ರಮ

ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ಧರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು, ಅವರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ

0: ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಾಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
1: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ

0: ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತೆ ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದ್ ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1,400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತೆ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು, ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲೆ ನಿಲ್ಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಪುಟ್ರಾಜು ಅಂತ.
1: ಪುಟ್ರಾಜ್ ಅವರು ತಮ್ಮ ಊರು
2: ಪರಿಸರ ಸ್ನೇಹಿ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತೀವಿ ಸರ್.
1: ಹೇಳಿ, ನಮ್ ಜೊತೆ ವೈದ್ಯನ ಸರ್ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದ ಇನ್ಕಮ್ ಜಾಸ್ತಿ, ಒಂದ 32,000 ಒಳಗಡೆ ಇರ್ಬೇಕು ಅಂತೇಳಿ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ರೂಪಾಯಿ ಆಗ್ತದೆ. ಏನ್ ಏನು ಸರ್ ನಮಗೆ ಸರ್
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ಹಿಂದೆ
2: ಅವ್ರಿಗೂ 90,000 ರೂಪಾಯಿ ಇನ್ಕಮ್,
0: ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
0: ಸಂಘದ್ದ? ಸಂಘದಲ್ಲಿ ಇರೋರ್ಗೆ. ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಅವ್ರು ಇದಾರೆ. ಸರಿ, ಅದಕ್ಕೆ ನಿಮ್ಗೆ ಏನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್
2: ಅರ್ಜಿಗಳನ್ನ ಕೊಡ್ತಾವ್ರ?
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ದು? ಸರ್ಗೂರು. ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನಿಮಗೆ ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ.

0: ಅಲ್ಲ,
1: ನೀವು ಎನ್ ಜಿ ಒ ಇದ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತಾಡ್ಬೇಕು, ವೈದ್ಯನ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
0: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
1: ಅನಿಮಿಯಾ ಇಂದನಾ? ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
2: ನೀವು ಅಮ್ಮ ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ ಹಲೋ, ಇದರಲ್ಲಿ 21 ಬಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂತ ಹೇಳಿ ಒಟ್ಟು 21

0: ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1,000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1,400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳೇ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೆ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು,
1: ಹೌದು,
0: ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರ ನೀವು ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, ಈ 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ಟು ನೀವನ್ನ ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಅವ್ರದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ, ನಮ್ಮ ಎಲ್ಲ

0: ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂಥ ಮಕ್ಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳ್ಬೇಕ.
1: ಅದು ಈಗ ನೀವ್ ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವ್ ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ ಆನ್ಲೈನ್.

0: ಕೊಟ್ರೋ ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 100,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ ಅದನ್ನ. 6 months 1 year ಅಂತ ಎಲ್ಲಿ ಟರ್ಮ್ ಹೇಳಿಲ್ಲ. ₹1,00,000 ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರ್ಬೇಕಲ್ಲ, ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೇ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ.
1: ಹಾಗಾಗಿ ನೋಡಿದಾಗ ಕೆಲವು ಮೆಂಟಲಿ ಪ್ರಾಬ್ಲಮ್ ಇರ್ತಕ್ಕಂತ ಪೇರೆಂಟ್ಸ್

ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ತರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ಸುಮ್ನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 100,00,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ. ಹಾಗಿದ್ರು ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನ್ ಅನ್ನ 2,00,000. ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು, ಅದೇನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ.

0: ಜವಾನ ಇಂಥದ್ದಕ್ಕೆಲ್ಲ ಆದ್ರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ ಆಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
1: ಕೆಲವರು ಐ ಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಅವ್ರಿಗೆ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು ಪಿ ಒನ್ ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ ಗಳಿಗೆ ಅವಕಾಶ ಇಲ್ವೇ
0: ಅಲ್ಲ. ಇದೆ ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ, ಐ ಟಿ ಐ ಮಾಡಿದವ್ರನ್ನೆಲ್ಲ ಇನ್ಫೋಸಿಸ್ ಟಾಟಾ ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ. ಧನ್ಯವಾದಗಳು.
2: ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
0: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
0: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನ ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜು ಅಂತ.
2: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮಗೆ ಹೊರಗಡೆ ಬರೋದು ಕಷ್ಟ, ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಬಂದ್ರೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಸಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದ. ಮತ್ತೆ ಬಸ್ ಹೋಗುವಾಗ ವಿಶೇಷ ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಓಡ್ಬಿಟ್ರೆ ಲೇಟ್ ಆಯ್ತಾ ಬಸ್ ಅಂತ, ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ವಿಶೇಷನ್ನು ತನ್ನಿಂದ ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲೂ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್. ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೆ ಇದ್ದು.
2: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
0: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೆ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 85 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಜಲಧಿ ತೀರದಿ ನಿಂತು
5: ವೀಕ್ಷಿಸಿ ಇಕ್ಕೆಲೆಗಳಲ್ಲಿ
4: ಛಲವೊಂದು ಅಚಲವೊಂದು
5: ಸಮವದು ಅಸಮವಿದು
4: ಕಲೆತಿರ್ಪುವಂತು ಮೇಯ ಅಮೇಯಗಳು ಜಗದಿ
3: ಮಿಲಿತತೆ ಇನೇ ರುಚಿಯೋ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಧರ್ಮ ಅನ್ನೋದ್ರ ಬಗ್ಗೆ ಹೇಳ್ತಾ, ಯಾವುದು ಕಣ್ಣಿಗೆ ಗೋಚರವಾಗ್ತಿರೋಂಥ ಸತ್ಯ ಇದೆಯೋ ಅದನ್ನು ನಾವು ಸರಿಯಾಗಿ ಸಂಯೋಜಿಸಿಕೊಂಡು ಅರ್ಥ ಮಾಡಿಕೊಂಡ್ರೆ ಅದೇ ನಮ್ಮನ್ನು ಅವ್ಯಾಕೃತ ಆದಿ ತತ್ವಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ವ್ಯಾಕೃತ ಅಂದರೆ ಕಣ್ಣಿಗೆ ಕಾಣೋದನ್ನು ವರ್ಣನೆ ಮಾಡ್ತಾ DVJ ಅವರು ಒಂದು ರೀತಿಯ ದ್ವಂದ್ವವನ್ನು ಕಳಸತಿ ಕೊಟ್ಟಿದ್ದರು. ಅದೇನು? ವಕ್ರ ರುಜು, ಅಂದರೆ ಸೊಟ್ಟಿಗಿರೋದೊಂದು ನೆಟ್ಟಿಗಿರೋದೊಂದು ಅಂತ. ಸೊ ಇದು ಎರಡು ಒಂದು ಸ್ಪೆಕ್ಟ್ರಮ್ ಅಂದ್ಕೊಂಡ್ರೆ 2 ಎಂಡ್ಸ್ ಆಫ್ ದಿ ಸ್ಪೆಕ್ಟ್ರಮ್, ಆ ಕಡೆ ಒಂದು ತುದಿ ಈ ಕಡೆ ಒಂದು ತುದಿ, ವಕ್ರ

0: ಜಗತ್ತು. ಚಲ ಅಚಲಗಳು ಇರ್ತವೆ, ಮೇಯ ಅಮೇಯಗಳು. ಮೇಯ ಅಂತಂದರೆ ಯಾವುದನ್ನು ನಾವು ಮೆಷರ್ ಮಾಡಬಹುದು, ಯಾವುದನ್ನು ಅಳಿಯಬಹುದು ಅವು, ಮತ್ತೆ ಯಾವುದನ್ನು ಅಳಿಯೋದಕ್ಕೆ ಸಾಧ್ಯವಿಲ್ವೋ ಅವು. ಸೊ ಇವೆರಡೂ ಕೂಡ ಸಮ ಅಸಮಗಳ ರೀತಿಯಲ್ಲಿ ಮೇಯ ಅಮೇಯಗಳು ಸೇರಿಕೊಂಡಿರುತ್ತೆ ಅಂತ. ಅಲ್ಲಿ ಸ್ವಾರಸ್ಯ ಏನಂದರೆ, ಈ ಥರದ ಮಿಶ್ರಣ ಇರೋದ್ರಿಂದಲೇ ಜಗತ್ತಿಗೆ ರುಚಿ ಅಂತ. ಜಗತ್ತಿನಲ್ಲಿ ಸ್ವಾರಸ್ಯ ಬರುವಂಥದ್ದು ಈ ಥರದ ರುಚಿ ಇದ್ದಾಗಲೇ, ಈ ಥರದ ಒಂದು ವೇರಿಯೇಷನ್ ಇದ್ದಾಗಲೇ. ವೇರಿಯೇಷನ್ನೇ ಇಲ್ಲ ಅಂತಂದರೆ ಅದರಲ್ಲಿ ಏನು ಸ್ವಾರಸ್ಯನೇ ಇಲ್ಲ. ಸೊ ಮಿಲಿತತೆ ಇರೋದ್ರಿಂದಲೇ ಪ್ರಪಂಚದಲ್ಲಿ ರುಚಿ ಇರೋದು ಅಂತ. ಸೊ ನಾವು ಈಗ ಅಡುಗೆ ಮಾಡಬೇಕಾದ್ರೂ ಕೂಡ ಹಾಗೆ ಅಲ್ವಾ, ಒಂದೊಂದು ಇವಾಗ ನಾವು ಸಾಂಬಾರ್ಗೆ ಅಥವಾ ಸಾರಿಗೆ ಕೆಲವು ಮಿಶ್ರಣಗಳನ್ನು ಹಾಕ್ತೀವಿ, ಅದಕ್ಕೆ ಒಂದು ರೀತಿಯ ರುಚಿ ಕೊಟ್ಟಿರುತ್ತದು. ಅದ್ರ ಜೊತೆಗೆ ನಾವು ಉಪ್ಪಿನಕಾಯಿನೋ ಏನೋ ನಾವು ನಂಚ್ಕೋತೀವಿ, ಅದಾದ ನಂತರ ಮೊಸರನ್ನ ತಿಂತೀವಿ. ಈಗ ಸಾರಿನ ರುಚಿ ಬೇರೆ, ಹುಳಿಯ ರುಚಿ ಬೇರೆ, ಮೊಸರನ್ನದ ರುಚಿ ಬೇರೆ, ಅದ್ರ ಎಲ್ಲವೂ ಅಡುಗೆಯೇ. ಅಲ್ಲೊಂದು ಎಲೆ ಕೊನೆಯಲ್ಲಿ ಉಪ್ಪು ಹಾಕಿರ್ತೀವಿ, ಆ ಉಪ್ಪು ಬೇಕಾದಾಗ ಉಪ್ಪನ್ನ ಸ್ವಲ್ಪ ಎಕ್ಸ್ಟ್ರಾ ಕಲಿಸ್ಕೋತೀವಿ. ಯಾಕೆ? ಅದಕ್ಕೊಂದು ರುಚಿ ಬರ್ತಾ ಇದೆ. ಆ ರುಚಿಯಲ್ಲಿ ವ್ಯತ್ಯಾಸಗಳಿಲ್ಲ ಅಂತಂದರೆ ಈ ವೈವಿಧ್ಯತೆ ಇರೋದೇ ಇಲ್ಲ. ಸೊ ವೈವಿಧ್ಯತೆ ಇರೋದರಿಂದಲೇ ರುಚಿ. ಅದು ಬೇರೆ ಎಲ್ಲೋ ಇದ್ದರೆ ನನಗೇನು ಪ್ರಯೋಜನ ಆಗಲ್ಲ. ಎಲ್ಲಿರಬೇಕು? ನನ್ನ ಎಲೆಯಲ್ಲಿರಬೇಕು, ನನ್ನ ಜೀವನದಲ್ಲಿರಬೇಕು. ನಾನು ಆ ತಟದಲ್ಲಿ ನಿಂತು ಆ ಕಡೆ ಛಲ ಈ ಕಡೆ ಅಚಲ, ಆ ಕಡೆ ಸಮ ಈ ಕಡೆ ಅಸಮ, ಇದನ್ನು ನಾನು ನೋಡೋ ಹಂಗಿರಬೇಕು. ಮೇಯ ಅಮೇಯಗಳನ್ನು ನಾನು ಅನುಭವಿಸೋ ಹಂಗಿರಬೇಕು. ಆಗ ನನಗೆ ಊಟ ಮಾಡಿದ್ದಕ್ಕೂ ಒಂದು ಆ ವಾ ಚೆನ್ನಾಗಿತ್ತಪ್ಪ ಇವತ್ತು ಊಟ ಅಂತ ನನಗೆ ಸರಿಯಾಗಿ ಗೊತ್ತಾಗುತ್ತೆ. ಅದೇನೇ ಏನೋ ಧ್ಯಾನದಲ್ಲಿ ಉಪ್ಪು ಹಾಕಬೇಕಾದ್ರೆ ಅಡುಗೆ ಮಾಡೋರು ಎರಡು ಸರ್ತಿ ಉಪ್ಪು ಹಾಕ್ಬಿಟ್ಟಿದ್ರು ಅಂತ ಅನ್ಕೋಣ, ಹಾಗಾದ್ರೆ ರುಚಿಸಲ್ಲ ನಮಗೆ. ಯಾಕೆ? ಅದರಲ್ಲಿ ಹೊಂದಾಣಿಕೆ ಸರಿ ಇಲ್ಲ. ಸೊ ಆ ಹೊಂದಾಣಿಕೆ ಸರಿ ಹೋಗಬೇಕಾದ್ರೆ ಅಡುಗೆಯವರಿಗೆ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಏನೋ ಒಂದು ರಿಪೇರಿ ಮಾಡ್ತಾರೆ, ಬಹುಶಃ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ತರಕಾರಿ ಹಾಕಿ ಮತ್ತೆ ಬೇಯಿಸ್ತಾರೆ. ಸೊ ಓವರಾಲ್ ಟೋಟಲ್ ರುಚಿ ಸರಿ ಹೋಗುತ್ತೆ. ಸುಲಭದ ಉದಾಹರಣೆ ಅಂದರೆ ಉಪ್ಪು ಹಾಕಿದ್ದು ಮರ್ತು ಹೋಗಿದೆ ಅಂತ ಅಂದ್ಕೊಳ್ಳೋಣ, ಅವಾಗೇನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಹಾಗೆ ಆ ಥರದ ಸಮನ್ವಯತೆಯನ್ನು ಹುಡುಕೊಳ್ಳೋವಂಥದ್ದು. ಒಂದು ರುಚಿ ಇದೆ ಅಂತ ನಾವು ತಿಳ್ಕೋಬೇಕು, ಆ ರುಚಿ ಬರ್ತಾ ಇರೋದು ವೈವಿಧ್ಯತೆಯಿಂದ ಅನ್ನೋದನ್ನು ತಿಳ್ಕೋಬೇಕು. ಆ ವೈವಿಧ್ಯತೆಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಒಂದು ಸಮನ್ವಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ರುಚಿಸಿದ ರೀತಿಯಲ್ಲಿ ನಾವು ಅಡುಗೆಯನ್ನು ನಾವು ಮಾಡ್ಕೊಳ್ತೀವಿ. ಹಾಗೆ ಜಗತ್ತನ್ನು ಕೂಡ ಈ ದೃಷ್ಟಿಕೋನದಿಂದ ನೋಡುವಂಥದ್ದು ಧರ್ಮ. ಆ ಥರದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಒಂದಾಗುವಂಥದ್ದು ಅದು ಧರ್ಮ. ಆ ದೃಷ್ಟಿಕೋನ ಬಹಳ ಮುಖ್ಯ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಇದು ಪ್ರಪಂಚದಲ್ಲಿ ಇರುವಂಥ ದೊಡ್ಡ ದೊಡ್ಡ ವಸ್ತುಗಳನ್ನು, ದೊಡ್ಡ ದೊಡ್ಡ ವಿಚಾರಗಳನ್ನು ಮುಂದೆ ಉದಾಹರಣೆ ಕೊಡ್ತಾರೆ, ಆದರೆ ಅದನ್ನು ನಾವು ಜೀವನಕ್ಕೆ ಅನ್ವಯ ಮಾಡಿಕೊಂಡಾಗ ನಾವು ವ್ಯಕ್ತಿಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ, ಸಂಸ್ಥೆಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಥರ ಇರ್ತಾನೆ, ಪ್ರತಿಯೊಂದು ಸಂಸ್ಥೆಯೂ ಬೇರೆ. ಸೊ ಆ ವೈವಿಧ್ಯತೆ ಎಷ್ಟೋ ಸರ್ತಿ ನಮಗೆ ಯಾಕೋ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ, ಅದು ಸ್ವಾಭಾವಿಕವಾಗಿ ಆ ಥರ ಆಗುತ್ತೆ. ಆದರೆ ಆ ಥರದ ಮಿಲಿತತೆ, ಅದು ಇದು ಒಳ್ಳೆಯದು ಕೆಟ್ಟದ್ದು, ವಕ್ರ ರುಜು, ಛಲ ಅಚಲ, ಸಮ ಅಸಮ, ಇವೆಲ್ಲವೂ ಇದ್ದಾಗಲೇ ನಮಗೆ ಸರಿಯಾದಂಥ ಜೀವನ ಮಾರ್ಗ, ಜೀವನ ಪಾಠ. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ತಾ ಮುಂದಕ್ಕೆ ಹೋಗುವಂಥದ್ದು ಧರ್ಮ. ಆ ರೀತಿಯಲ್ಲಿ ವೈವಿಧ್ಯತೆಯಿಂದ ನಾವು ಜೀವನವನ್ನು ನೋಡಬೇಕು ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 85 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಮತೆಯ ಮಳೆಯಲ್ಲಿ ಬಾಲ್ಯದ ಆಟ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ದಿನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಮತೆಯ ಮಳೆಯಲ್ಲಿ ಬಾಲ್ಯದ ಆಟ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು

ಎಷ್ಟೇ ಹೆಚ್ಚಾದರೂ ಬಾಲ್ಯ ಮಾತ್ರ ಎಂದಿಗೂ ಮುಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಬಾಲ್ಯವೆಂಬುದು ಒಂದು ಸುವರ್ಣಯುಗ. ಕೆಲವರ ಬಾಲ್ಯ ನಗರಗಳ ಗಿಜುಗುಡುವ ಪ್ರದೇಶಗಳಲ್ಲಿ ಕಳೆದಿರಬಹುದು. ಆದರೆ ನಮ್ಮಂತಹ ಅದೆಷ್ಟೋ ಜನರ ಬಾಲ್ಯ ಹಳ್ಳಿಯ ಹಸಿರು ಮಡಿಲಲ್ಲಿ ಹರಳಿತ್ತು. ಆ ಬಾಲ್ಯಕ್ಕೆ ಗೋಡೆಗಳಿರಲಿಲ್ಲ, ಬಾಗಿಲುಗಳು ಇರಲಿಲ್ಲ, ಕಾಲದ ಕಟ್ಟಳೆಗಳಿರಲಿಲ್ಲ. ಹೊಲವೇ ನಮ್ಮ ಆಟದ ಮೈದಾನ, ಹಳ್ಳವೇ ನಮ್ಮ ಈಜುಕೊಳ, ದೇವಸ್ಥಾನದ ಅಂಗಳವೇ ನಮ್ಮ ಸಭಾಂಗಣ, ಶಾಲೆಯ ಮೈದಾನವೇ ನಮ್ಮ ಹಾಡುಂಬಲ. ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡರೆ ಮೊದಲು ನೆನಪಾಗುವುದು ಆಟಗಳು: ಲಗೋರಿ, ಚಿಣ್ಣಿದಾಂಡು, ಬುಗರಿ, ಇಷ್ಟಾಪ್. ಇದು ನಮ್ಮ ಬಾಲ್ಯದ ಉಸಿರಾಗಿದ್ದವು. ವಯಸ್ಸು ಸ್ವಲ್ಪ ಹೆಚ್ಚಾದಂತೆ ಆಟ್ಯಪಾಠ್ಯ, ಸರಗೇರಿ, ಕುಸ್ತಿ ನಮ್ಮ ಬದುಕಿನ ಭಾಗವಾದವು. ಈ ಆಟಗಳು ದೇಹವನ್ನು ಗಟ್ಟಿಗೊಳಿಸಿದವು, ಮನಸ್ಸನ್ನು ಧೈರ್ಯಶಾಲಿಯನ್ನಾಗಿಸಿದವು. ಗೆಲುವು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಗುಣವನ್ನು ಕಲಿಸಿದವು. ನಮ್ಮೂರು ತೊದಲ ಬಾಗಿಲ, ಹಳ್ಳದ ಹುಲ್ಲುಗಾವಲು, ನಮ್ಮ ಶಾಲೆಯ ವಿಶಾಲ ಮೈದಾನ, ಲಕ್ಷ್ಮೀದೇವಿ ದೇವಾಲಯದ ಅಂಗಳ, ವಿಠಲ ಮಂದಿರದ ಪ್ರಾಂಗಣ, ಇವುಗಳೇ ನಮ್ಮ ಕ್ರೀಡಾಂಗಣಗಳು. ಇಂದು ಮಕ್ಕಳಿಗೆ ಕೃತಕ ಹುಲ್ಲಿನ ಮೈದಾನಗಳಿರಬಹುದು.

ಎದು ಮನೆಗೆ ಬಂದಾಗ ಅಜ್ಜಿ ತನ್ನ ಸೆರಗಿನಿಂದ ನಮ್ಮ ತಲೆ ಹೊರಿಸುತ್ತಿದ್ದಳು. ಆ ಸೆರಗಿನ ಉಷ್ಣದಲ್ಲಿ ತಾಯಿತನದ ಪರಿಮಳವಿತ್ತು. ಇಂದು ದುಬಾರಿ ಬಟ್ಟೆಗಳು, ಮೃದುವಾದ ಟವೆಲ್ಗಳು ಸಿಗುತ್ತವೆ. ಆದರೆ ಅಜ್ಜಿಯ ಸೆರಗಿನ ಆ ಬೆಚ್ಚಗಿನ ಪ್ರೀತಿಯನ್ನು ಯಾವ ಅಂಗಡಿಯಲ್ಲೂ ಖರೀದಿಸಲು ಸಾಧ್ಯವಿಲ್ಲ. ಆ ನೆನಪು ಬಂದಾಗ ಇಂದಿಗೂ ಮೈ ರೋಮಾಂಚನಗೊಳ್ಳುತ್ತದೆ. ಹಬ್ಬಗಳು ನಮ್ಮ ಬಾಲ್ಯದ ಸಂಭ್ರಮದ ಮತ್ತೊಂದು ಹೆಸರು. ಮಣ್ಣೆತ್ತಿನ ಹಬ್ಬ ಬಂದರೆ ನಾವು ಮಣ್ಣಿನಿಂದ ಪುಟ್ಟ ಎತ್ತುಗಳನ್ನು ಮಾಡುತ್ತಿದ್ದೆವು. ಅವುಗಳನ್ನು ತಾಯಿಯವರೆಗೆ ಪೂಜೆಗೆ ಕೊಡುತ್ತಿದ್ದೆವು. ಮರುದಿನ ಮನೆ ಮನೆಗೆ ತೆರಳಿ ಎಂಟೆತ್ತಿನಲ್ಲಿ ಒಂದು ಕುಂಟೆತ್ತು ಬಂದಿದೆ ಎಂದು ಜೋಳ, ಗೋಧಿ, ಧಾನ್ಯ ಸಂಗ್ರಹಿಸುತ್ತಿದ್ದೆವು. ಅವನ್ನು ಅಂಗಡಿಗೆ ಕೊಟ್ಟು ಬಂದ ಹಣದಿಂದ ಚುರುಮುರಿ, ಬಟಾಣಿ, ಬೆಲ್ಲ, ಸಕ್ಕರೆ, ಶೇಂಗಾ, ಕುಂಕುಮ, ಅರಿಶಿಣ, ವಿಭೂತಿ ಖರೀದಿಸುತ್ತಿದ್ದೆವು. ನಂತರ ಹಳ್ಳದ ದಂಡೆಯಲ್ಲಿ ಮಣ್ಣಿನ ಎತ್ತುಗಳಿಗೆ ಪೂಜೆ ಮಾಡಿ ಊರಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿ ನೀರಿಗೆ ಬಿಡುತ್ತಿದ್ದೆವು. ನಮ್ಮ ಆಟಗಳಲ್ಲಿಯೂ ಪ್ರಕೃತಿ ಆರಾಧನೆ ಅಡಗಿತ್ತು. ದೀಪಾವಳಿಗೆ ಆಕಾಶ ಬುಟ್ಟಿಗಳನ್ನು ನಾವೇ ತಯಾರಿಸುತ್ತಿದ್ದೆವು. ದಸರೆಯ ಬನ್ನಿ ಹಬ್ಬದಲ್ಲಿ ಬನ್ನಿ ಬಂಗಾರ ಎಂದು ಮನೆ ಮನೆಗೆ ತೆರಳಿ ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದೆವು. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಸ್ನೇಹದ ಬೀಜ ಬಿತ್ತುತ್ತಿದ್ದೆವು. ಹಬ್ಬಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಂಸ್ಕಾರಗಳಾಗಿದ್ದವು. ನಮ್ಮ ಊರಲ್ಲಿ ಹುರುಸು ಬಂದರೆ ಎಲ್ಲರೂ ಒಂದೇ ಮನಸ್ಸಿನಿಂದ ಭಾಗವಹಿಸುತ್ತಿದ್ದೆವು. ಆಲಾಯಿ ದೇವರಿಗೆ ತಾಯಿ ಮಾಡುತ್ತಿದ್ದ ಚವಂಗಿ ಅರ್ಪಿಸುತ್ತಿದ್ದೆವು. ಮೊಹರಂನಲ್ಲಿ ಫಕೀರರ ವೇಷ ಧರಿಸುತ್ತಿದ್ದೆವು. ಧರ್ಮ ಬೇರೆ ಬೇರೆ ಇದ್ದರೂ ಹಬ್ಬಗಳು ಎಲ್ಲರದಾಗಿದ್ದವು. ಇದೇ ನಮ್ಮ ಹಳ್ಳಿಯ ದೊಡ್ಡ ಶ್ರೀಮಂತಿಕೆ. ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಮ್ಮ ಗುರುಗಳು ಲೇಜಿಮ್ ಮತ್ತು ಡೆಂಬೆಲ್ಸ್ ಕಲಿಸಿದರು. ನಂತರ ನಮ್ಮನ್ನು ಚಿಕ್ಕ ಪಡಸಲಿಗೆ ಕ್ರೀಡಾ ಸ್ಪರ್ಧೆಗೆ ಕರೆದುಕೊಂಡು ಹೋದರು. ಅಲ್ಲಿ ನಾವು ಪ್ರಥಮ ಬಹುಮಾನ ಪಡೆದ ಕ್ಷಣ ಇಂದಿಗೂ ನನ್ನ ಜೀವನದ ಹೆಮ್ಮೆಯ ನೆನಪುಗಳಲ್ಲಿ ಒಂದು. ಗುರುಗಳ ಪ್ರೋತ್ಸಾಹವೇ ಮಕ್ಕಳ ಬದುಕಿನ ಮೊದಲ ಪ್ರಶಸ್ತಿ ಎಂಬುದನ್ನು ಆಗ ತಿಳಿಯದಿದ್ದರು. ಇಂದು ಅದರ ಅರ್ಥ ಸ್ಪಷ್ಟವಾಗಿದೆ. ನನ್ನ ಬಾಲ್ಯದ ಮತ್ತೊಂದು ದೊಡ್ಡ ಆಕರ್ಷಣೆ ನಾಟಕಗಳು. ಜಾತ್ರೆ, ಹುರುಸು, ಉತ್ಸವ ಬಂದರೆ ಊರೇ ರಂಗಮಂದಿರವಾಗುತ್ತಿತ್ತು. ಕೆಲವೊಮ್ಮೆ ಜಮಖಂಡಿಯ ಅಪ್ಪಲಾಲ ನದಾಪ ತಂಡದವರ ಶ್ರೀಕೃಷ್ಣ ಪಾರಿಜಾತ ತಂಡ, ಮತ್ತೆ ಕೆಲವೊಮ್ಮೆ ಮಧುರಕಂಡಿಯ ಏಮರೆಡ್ಡಿ ಮಲ್ಲಮ್ಮ ಬಯಲಾಟ ತಂಡ ಬರುತ್ತಿತ್ತು. ನಮ್ಮ ತಂದೆಯವರು ಊರ ಜಾತ್ರೆ ಸಂದರ್ಭದಲ್ಲಿ ಗೆಳೆಯರ ತಂಡದೊಂದಿಗೆ ಸಾಮಾಜಿಕ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದರು. ಮರುದಿನ ನಾವು ಮಕ್ಕಳು ಅವರ ಸಂಭಾಷಣೆಗಳನ್ನು ಅನುಕರಿಸುತ್ತಾ ಮನೆಯ ಅಂಗಳದಲ್ಲೇ ನಾಟಕವಾಡುತ್ತಿದ್ದೆವು. ಕಲೆಯ ಮೊದಲ ಪಾಠ ನಮಗೆ ಶಾಲೆಯಲ್ಲಿ ಅಲ್ಲ, ಊರಿನ ರಂಗಭೂಮಿಯಲ್ಲೇ ಸಿಕ್ಕಿತು. ಇಂದು ಕಾಲ ಬಹಳ ಬದಲಾಗಿದೆ. ಮಕ್ಕಳ ಕೈಯಲ್ಲಿ ಗೋಲಿಗುಂಡಗಳಿಲ್ಲ, ಮೊಬೈಲ್ಗಳಿವೆ, ಹಳ್ಳದ ದಂಡೆಯಲ್ಲಿ ಕಾಗದದ ದೋಣಿಗಳಿಲ್ಲ, ಮೊಬೈಲ್ ಪರದೆಯಲ್ಲೇ ವರ್ಚುವಲ್ ಆಟಗಳಿವೆ, ಹಬ್ಬಗಳಿವೆ. ಆದರೆ ಒಟ್ಟಾಗಿ ಆಚರಿಸುವ ಆತ್ಮೀಯತೆ ಕಡಿಮೆಯಾಗಿದೆ. ಮಳೆ ಬರುತ್ತದೆ, ಆದರೆ ನೆನೆಯುವ ಮಕ್ಕಳ ನಗು ಕೇಳಿಸುವುದಿಲ್ಲ. ನಾವು ಪ್ರಕೃತಿಯ ಮಡಿಲಲ್ಲಿ ಬೆಳೆದಿದ್ದೆವು, ಆದ್ದರಿಂದ ಬದುಕನ್ನು ಪ್ರೀತಿಸುವುದನ್ನು ಕಲಿತೆವು. ಬಾಲ್ಯದ ನೆನಪುಗಳು ಮನಸ್ಸಿನ ಬಾಗಿಲು ತಟ್ಟಿದಾಗ ಅರಿವಾಗುವುದು ಒಂದೇ, ಅದು ಸ್ವರ್ಗವೆಂಬುದು ಎಲ್ಲೋ ಆಕಾಶದ ಮೇಲಿಲ್ಲ, ಅದು ನನ್ನ ಹಳ್ಳಿಯ ಧೂಳಲ್ಲಿ ಇತ್ತು, ಹಳ್ಳದ ನೀರಿನಲ್ಲಿ ಇತ್ತು, ಅಜ್ಜಿಯ ಸೆರಗಿನಲ್ಲಿ ಇತ್ತು, ತಾಯಿಯ ಬೈಗುಳದಲ್ಲಿ ಇತ್ತು, ಗೆಳೆಯರ ನಗುವಿನಲ್ಲಿತ್ತು, ಶಾಲೆಯ ಗಂಟೆಯಲ್ಲಿ ಇತ್ತು, ಹಬ್ಬಗಳ ಸಂಭ್ರಮದಲ್ಲಿತ್ತು, ನಾಟಕದ ರಂಗಮಂದಿರದಲ್ಲಿತ್ತು. ಆ ಸ್ವರ್ಗ ನನ್ನೊಳಗಿಂದ ಇಂದಿಗೂ ದೂರವಾಗಿಲ್ಲ. ಬಾಲ್ಯ ಮರಳಿ ಬರುವುದಿಲ್ಲ, ಆದರೆ ಅದರ ನೆನಪುಗಳು ಬದುಕಿನ ಕೊನೆಯ ಉಸಿರಿನವರೆಗೂ ನಮ್ಮ ಹೃದಯದಲ್ಲಿ ಹರಳುವ ಅಮರ ಹೂಗಳಾಗಿಯೇ ಉಳಿಯುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಮತೆಯ ಮಳೆಯಲ್ಲಿ ನಮ್ಮ ಬಾಲ್ಯದ ಆಟ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಮಮತೆಯ ಮಳೆಯಲ್ಲಿ ಬಾಲ್ಯದ ಹಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗುರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತಿರುವ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ವೈಯಕ್ತಿಕವಾಗಿ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜುರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಸಿದ್ದರಾಜು, ಅಂಕನಾಥಪುರದಿಂದ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ ಸಿದ್ದರಾಜುರವರೇ?
1: ನಾವು ನಮ್ಮ ತಾಯಿ, ತಂದೆ, ನನ್ನ ತಮ್ಮ, ಮತ್ತೆ ನನ್ನ ಹೆಂಡತಿ, ನನ್ನ ಮಗಳು, ನಾನೊಬ್ಬ, ಆರು ಜನ ಇದೀವಿ.
0: ಹಾಗೆಯೇ ಸಿದ್ದರಾಜುರವರೇ, ತಾವುಗಳು ಹಲವಾರು ವರ್ಷಗಳಿಂದ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ತಾ ಬಂದ್ರಿ. ನಂತರದಲ್ಲಿ ತಾವೇ ಒಂದು ವೈಯಕ್ತಿಕ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಸಿದ್ದರಾಜುರವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
1: ಇವಾಗ ಏನು ಇಲ್ಲ, ಏನ್ ತೊಂದರೆ ಇಲ್ಲ. ಮೊದಲಿಗಿಂತ ಚೆನ್ನಾಗಿದ್ದೀವಿ ಮನೆ ಕಡೆ ಎಲ್ಲ. ಮೊದಲು ಅಂದ್ರೆ ಫುಲ್ ಇಷ್ಟೊತ್ತಾಯ್ತು, ಬೆಳಿಗ್ಗೆ 6 ಗಂಟೆ ಆಯ್ತು ಅಂದ್ರೆ ಅಣ್ಣ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಇವಾಗ ಏನಿಲ್ಲ, ನನ್ನ ಬುದ್ಧಿವಾದ ಹೇಳಿ ಎಲ್ಲ ಈ ಮಟ್ಟಕ್ಕೆ ತಂದಿದ್ದಂತ ನಮ್ಮ ಪುಷ್ಪರಾಜ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಮನೆಯಲ್ಲೇ ವರ್ಗ ಹಾಕಿದ್ರಿ ಸರ್, ನನ್ ಲೆಕ್ಕಕ್ಕೆ ಇಲ್ಲ. ಅಯ್ಯೋ, ಕುಡಿತಾನೆ, ದುಡಿತಾನೆ, ಕುಡಿತಾನೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇದ್ದೆ ನಾನು.
0: ಅಂದ್ರೆ ಇವನು ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ 1 ರೂಪಾಯಿನೂ ಕೊಡೋದಿಲ್ಲ, ಕುಡಿಯೋದಕ್ಕೆ ಬಳಸ್ಕೋತಾರೆ. ಇವ್ರನ್ನ ಮನೆಯಿಂದ ಹೊರಾಕ್ಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ರು ನಿಮ್ಮ ಮನೆಯಲ್ಲಿ?
1: ಮಾಡ್ಕೊಂಡಿದ್ರು, ಮಾಡಿಕೊಂಡಿದ್ರು. ಲೆಕ್ಕಕ್ಕೆ ಇಲ್ಲ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ, ಎಲ್ಲೇ ಇಸ್ಕೋದ್ರು ಆ ಕಡೆನೆ ಉಳ್ಕೊಬಿಡೋದು. ವಾರ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, ಮನೆಗೆ ಬರೋದು, ಆ ರೀತಿ ಎಲ್ಲ ಆಗಿತ್ತು. ದುಡಿಯೋದಲ್ಲಿ ಕುಡಿಯೋದೇ ಆಗಿತ್ತು ನನ್ನ ಜೀವನ. ದಿನ ಯೋಚನೆ ಮಾಡಿದೆ, ಯಾಕೆ ಹಿಂಗಾಯ್ತು. ಪುನಃ ಒಂದು ಪನ್ನಂಪೇಟೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಕೊಡಗತ್ರ, ಅಲ್ಲಿ ಕೇರ್ನಗರ ಎಲ್ಲ ಹೋಗಿದ್ದು. ಅಲ್ಲೇ ಅದು ಕಾಂಕ್ರೀಟ್ ಕೆಲಸ ಇತ್ತು, ಈ ವಡ್ರಗುಡಿಯವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಒಂದು 10-12

0: ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ಕೈಗೆ.
1: ಹ್ಮ್,
0: ಖರ್ಚೆಲ್ಲ ಕಳೆದು, ಊಟ ತಿಂಡಿ ಖರ್ಚೆಲ್ಲ ಕಳೆದು 12,000 ದುಡ್ಡಿತ್ತು. ಅಲ್ಲಿಂದ ಕೆಲಸದಿಂದ ಊರಿಗೆ ಬಂದೆ. ಊರಿಗೆ ಬಂದು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಹುಡುಗರ ಜೊತೆ ಎಲ್ಲ 10-12 ಸಾವಿರ ಕುಡಿದು ಒಂದೇ 3-4 ದಿನದಲ್ಲಿ ಹಾಳು ಮಾಡ್ಕೊಂಡೆ. ಒಂದು ದಿನ 10 ರೂಪಾಯಿ ಕೇಳುವಾಗ 10 ರೂಪಾಯಿನ ನನ್ನ ಜೊತೆಲಿದ್ದವರೇ ಕೊಟ್ಟಿಲ್ಲ 2-3 ಜನ. ಹಾಗಾಗಿ 10,000-12,000 ಕಳೆದಿದ್ದೀನಿ. 10 ರೂಪಾಯಿಗೆ ಬೆಲೆ ಇಲ್ವಾ ನನ್ನ ಪರಿಸ್ಥಿತಿ? 10 ರೂಪಾಯಿಗೆ ನನ್ನ ಜೀವನ ಇದಾಯ್ತಲ್ಲ. 10,000-12,000 ದುಡ್ಡು ಕಳೆದಿದ್ದೀನಿ, 10 ರೂಪಾಯಿ ಕೇಳಿದ್ರೆ ಇವ್ರು ಕೊಡ್ತಾ ಇಲ್ವಲ್ಲ ಅನ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಈಗ ಕೊಡ್ತಾ ನನ್ನ ಹತ್ರ ಇದ್ರೆ ಖರ್ಚು ಮಾಡ್ಸುತ್ತೆ, ನನ್ನ ಹತ್ರ ದುಡ್ಡಿದ್ರೆ 4 ಜನ.
1: ಹೌದು,
0: ಇವತ್ತು 10 ರೂಪಾಯಿಗೆ ಬೆಲೆ ಇಲ್ವಲ್ಲ, ಇದನ್ನ ಕುಡಿಯೋದೇ ಬೇಕಾಗಿಲ್ಲ ಅಂತೇಳಿ. ನಮ್ಮ ಪುಷ್ಪರಾಜ್ ಅವರು ಮೇಸನ್ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ ಗಳು, ಮನೆ ಕೆಲಸ, ಕಟ್ಟಡ ಕೆಲಸ ಅವ್ರದ್ದು. ಅವ್ರ ಮನೆಗೂ ನಮ್ಮ ಮನೆಗೂ 1 ಕಿಲೋಮೀಟರ್ ಆಗುತ್ತೆ. 10 ರೂಪಾಯಿ ಇಲ್ದೇನೆ ನಡ್ಕೊಂಡೋದೆ ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ಏನು ಬೆಳಗ್ಗೆನ ಬಂದಿದ್ಯಾ ಅಂತ ಹೇಳಿದ್ರು. ಆಗ ಬಾ ನಾಷ್ಟ ಮಾಡು ಅಂದ್ರು. ಸುಮಾರು 8-8.5 ಆಗಿತ್ತು ಬೆಳಗ್ಗೆ. ಅವಾಗ ನಾಷ್ಟ ಬೇಡ, ನನಗ್ 100 ರೂಪಾಯಿ ದುಡ್ಡು ಬೇಕು ಅಂತ ಹೇಳ್ದೆ. ಗೊತ್ತು ಅವ್ರಿಗೆ ಏನಕ್ಕೆ ಅಂತ. ಏನಕ್ಕೆ ಅಂತ ಹೇಳಿದ್ರು, ನನಗ್ ಬೇಕು ಕೊಡಿ ಅಂತ ಹೇಳ್ದೆ. ಆಗ ಅವ್ರು ಇಲ್ಲ ನಾಷ್ಟ ಮಾಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ ನಾಷ್ಟ ಬೇಡ, ಲೇಟ್ ಆಗಿ ಮಾಡ್ತೀನಿ, ಇವಾಗ 8:30 ಟೈಮು, ಒಂದ್ 10 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ದೆ. ಆ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತೆಗೆ ನಡ್ಕೊಂಡು ಹೋಗಿದ್ದೀನಿ.
1: ಕುಡಿಬೇಕೇನೆ?
0: ಕುಡಿಲಿಕ್ಕೆ, ತಲೆನೋವು, ಕುಡಿಲೇಬೇಕು. ಅವಾಗ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತೆಗೆ ಹೋಗಿ ಕುಡ್ಕೊಂಡು ಬಂದು ನಾಷ್ಟ ಮಾಡ್ದೆ. ಅವಾಗ ಹೇಳ್ದೆ, ಅಣ್ಣ ಈ ರೀತಿ ಆಯ್ತು, ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ, ಇಷ್ಟೊಂದು ದುಡ್ಡಿತ್ತು, ಹಿಂಗೆಲ್ಲ ಆಯ್ತು, 10 ರೂಪಾಯಿ ಕೇಳಗಂಟ ಕೊಡ್ಲಿಲ್ಲ ಅವರು. ಮನೇಲ್ವೇ ಗಲಾಟೆ, ಮನೇಲಿ ಸ್ವಲ್ಪ ದೂರ ಆಗ್ಬಿಟ್ಟಿನಿ ಅಣ್ಣಯಿಂದ, ಇಲ್ಲ ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಕೆಲ್ಸಕ್ಕೆ ಅಂತ ಹೇಳ್ದೆ. ಬಾ ಕುತ್ಕೋ ಅನ್ಬಿಟ್ಟು ಅವರು ಜಮೀನಲ್ಲಿ ಕೆಲಸ ಮಾಡ್ತಿದ್ರು. ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ರು, ನನ್ನ ಜೊತೆ ಬಾ, ನನ್ನ ಪರಿಸ್ಥಿತಿ ನಿಂಗೆ ಇತ್ತು. ನಾ ಅವ್ರು ಹೇಳಿದ್ರು, ಉಡುಪಿ ಚಿಕ್ಕಮಂಗ್ಳೂರು ಸುಮಾರು ದೂರ ಎಲ್ಲ ಹೋಗಿದಾರೆ ಅವ್ರು ಹೊರಗಡೆ. ನಾನು ನಿನ್ನ ತರನೇ ಆಗಿದ್ದು, ನಾನು ಮನೇಲೆ ಹಿಂಗೆ ಆಗಿತ್ತು ನನ್ನ ಪರಿಸ್ಥಿತಿನೂ. ಒಂದು ಆ ಊರು ಬಿಟ್ಟು ಹೋಗಿ ಮಂಗಳೂರಲ್ಲಿ ಒಂದು 3 ತಿಂಗಳು ಮಾತ್ರ ನಾನು ತಂದೆ ತಾಯಿಗಳನ್ನ ನೋಡ್ಕೊಂಡಿದ್ದು. ಆಮೇಲೆ ನನ್ನ ದಾರಿನೇ ಬೇರೆ ಆಗೋಯ್ತು. ಬಾ ನಾನು ನಿನ್ನ ದಾರಿಗೆ ತರ್ತೀನಿ, ಬಾ ನನ್ನ ಜೊತೆಗೆ ಬಾ, ಹೊಸ ಜೀವನ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು
1: ಪುಷ್ಪರಾಜ್ ಅವರು.
0: ಹಾ ಪುಷ್ಪರಾಜ್ ಅವರು. ಅವಾಗ ಅವ್ರ ಜೊತೆ ಹೋದೆ. ಹಿಂದೆ ಹೇಳಿದ್ರು ಮೊದ್ಲೆ, ಇವತ್ತಿಗೆ ಲಾಸ್ಟ್ ಕುಡಿಯೋದು ಅಂದ್ರೆ ಕಂಡೀಷನ್ಗೆ ಬಿಡೋಕ್ಕಾಗಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡು ಅಂತೇಳಿ ಒಂದ್ ವಾರ ಅವರ ಜೊತೆನೇ ಬಿಟ್ಟಿಲ್ಲ. ಅವ್ರ ಜೊತೆನೇ ಆದೆ. ಆಗ ಅವರು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳಿ ಊಟ ತಿಂಡಿ ಎಲ್ಲ ಕೊಟ್ಟು ಪುನಃ ಅಲ್ಲಿಂದ ಅವ್ರ ಕೆಲ್ಸಕ್ಕೆ ಹಾಕೊಂಡ್ರು ನನ್ನನ್ನು ಅವರ ಗಾರ ಕೆಲ್ಸಕ್ಕೆ. ಅವಾಗ ಅವ್ರ ಜೊತೆ ಸೇರಿ ಅವ್ರಲ್ಲಿ ಹೇಳಿದ ಮಾತಿನಂತ ನಡ್ಕೊಂಡೆ. ಇವಾಗ 6 ವರ್ಷ ಆಯ್ತು.
1: 6 ವರ್ಷಗಳಾಯ್ತು ಕುಡಿತವನ್ನು ಬಿಟ್ಟೆ ನೀವು?
0: ಹಾ ಬಿಟ್ಟು ಬಿಟ್ಟು. ಅವ್ರು ಹೇಳಿದ್ರು, ಕುಡಿಯೋದಾದ್ರೆ ನನ್ನ ಜೊತೆ ಬರಬೇಡ, ಇಷ್ಟೆಲ್ಲ ಹೇಳಿದೀನಿ, ಬುದ್ಧಿ ಎಲ್ಲ ಹೇಳಿದೀನಿ, ಕುಡಿತೀನಿ ಅನ್ನೋದಾದ್ರೆ ನಿನ್ ದಾರಿ ನೀನ್ ನೋಡ್ಕೊಂತ ಎಲ್ಲ ಹೇಳಿದ್ರು. ಅವಾಗ ಆಯ್ತು ಸರ್ ಅಂತ ಹೇಳ್ದೆ, ಕುಡಿಯಲ್ಲ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ. ಈಗ ಮೊತ್ತದಲ್ಲಿ ನಿನ್ನೆ ಒಂದು ಮನೆ ಫಿನಿಶಿಂಗ್ ಆಯ್ತು.
1: ಆಗಿನ ಚಿತ್ರರಾಜರವರೇ ತಾವು ಹೇಳ್ತಿದ್ರು ಮೊದಲು, ನಾನು ಕುಡಿಯಂತ ಸಂದರ್ಭದಲ್ಲಿ ನಾನು ಅಂದ್ರೆ ಕೊಡಗ್ಗೆ ಕೂಲಿಗಂತ ಹೋದಾಗ ಅಲ್ಲಿ ತಿಂಗಳಿಗೆ 10,000 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೆ ಅಂತ. 10,000 ರೂಪಾಯಿನ ಕೂಡ ಸ್ನೇಹಿತರ ಜೊತೆಗೆ ಒಗ್ಗೂಡಿ ನಾನು 10,000 ರೂಪಾಯಿನ ಕೂಡ ಸಂಪೂರ್ಣವಾಗಿ ಕುಡಿಯೋದಕ್ಕೆ ಬಳಸ್ಕೊತಿದ್ದೆ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಕುಡಿಯೋದಕ್ಕೆ ಬೇಕಾದಾಗ ಸ್ನೇಹಿತರನ್ನ ದುಡ್ಡು ಕೇಳಿದಾಗ ಅವರು 10 ರೂಪಾಯಿನ ಕೊಡಲಿಲ್ಲ ಅಂದ್ಬಿಟ್ಟು ನೀವು ಹೋಗಿ ಪುಷ್ಪರಾಜರ ಹತ್ರ ತಮ್ಮ ಒಂದು ಕಷ್ಟವನ್ನು ಹೇಳ್ಕೊಂಡ್ರಿ. ಅವರು ಕೂಡ ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹೇಳಿದ್ರು, ಈ ತರ ನಿನ್ನಂಗೆ ನಾನು ಕೂಡ ಒಂದು ಕಾಲದಲ್ಲಿ ಕುಡಿದು ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದೆ ಅಂತ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳೋದ್ರಿಂದ ತಮ್ಮ ಒಂದು ಮನಸ್ಸು ಪರಿವರ್ತನೆ ಆಗಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
0: ಪುಷ್ಪರಾಜ್ ಅವರೇ, ನಾನು ಯಾವ್ದು ಕರೆಂಟ್ ಕ್ಯಾಂಪ್ ಅಲ್ಲೆಲ್ಲೂ ಹೋಗ್ಲಿಲ್ಲ, ಹಿಂಗೂ ಹೇಳ್ತಾ ಇದ್ರು ಹಾಕ್ಬಿಡನೆ ಇವನ್ನ ಅಂತ. ನನಗೊಂದೇ ಅಮ್ಮೆ ಆಯ್ತು ಸರ್, ಮನೇಲೆ ಇವನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ವಲ್ಪ ದಿನ ಜೈಲ್ಗೆ ಹಾಕ್ಸ್ಬಿಡೋಣ ಅಂತಿದ್ರು. ಅಷ್ಟೊಂದು ಕ್ವಾಟ್ಲ ಕೊಡ್ತಿದ್ದೆ ಅವ್ರಿಗೆ. ಊರೊಳಗಡೆ ಸಮಸ್ಯೆ ಇಲ್ಲ, ಒಂದು ಗಲಾಟೆ ಮಾಡ್ತಿರ್ಲಿಲ್ಲ, ಮನೆಗೆ ಬತ್ತು ಅಂದ್ರೆ ಏನು ಸರ್ ಗಲಾಟೆ, ಏನಾದ್ರೂ ಒಂದು ಕಿರಿಕ್ ಮಾಡುವೆ, ನಾನೇ ಮಾಡುವೆ. ಅವಾಗ ಟೇಷನ್ಗೆಲ್ಲ ಕೊಡ್ತಾ ಇದ್ದು. ಅವತ್ತು ಪೊಲೀಸ್ ಎಸ್ ಐ ಸಾಹೇಬ್ರು ಇದಾಕಿದ್ರಲ್ಲ ಮಾಲೆನ, ತುಂಬಾ ಖುಷಿ ಆಗೋಯ್ತು. ನೋಡ್ರಿ, ಟೇಷನ್ಗೆ ಕಳಿಸ್ಬೇಕು ಅಂತಿದ್ದವ್ರು ನನ್ನ, ಪೊಲೀಸ್ ಅವರು ನನ್ಗೆ ಮಾಲೆ ಹಾಕಿ ಸನ್ಮಾನ ಮಾಡಿದ್ರಲ್ಲ,
1: ಎಷ್ಟು ಖುಷಿ ಕೊಡ್ತಾವ ನಿಮ್ಗೆ?
0: ಖುಷಿ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ಫೋಟೋಗಳು ಹಂಗೆ ಇಟ್ಕೊಂಡಿದ್ದೀನಿ ಮೊಬೈಲ್ ಅಲ್ಲಿ, ಫೋಟೋ ವಾಟ್ಸ್ಆಪ್ ಕಳ್ಸ್ಕೊಂಡು. ಎಲ್ಲರೂ ಸುಮಾರು ಜನ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಕೇಳಿದ್ರು, ಏನಪ್ಪ ಒಳ್ಳೆ ಸನ್ಮಾನ ಎಲ್ಲ ಮಾಡ್ಬಿಟ್ಟು ಲ್ಯಾಂಪ್ ಎಲ್ಲ ಇಸ್ಕೊಂಡ್ಬಂದಿದ್ದೀಯಲ್ಲ ಅಂತೆಲ್ಲ ಸುಮಾರು ಜನ ಕೇಳಿದ್ರು. ನಿಜವಾಗ್ಲೂ
1: ಅದೇ ಸಿದ್ದರಾಜರವರು ಇವಾಗೊಂದು ನಿಜವಾಗ್ಲೂ ಕೂಡ ಇವಾಗ ಕೆಲವೊಂದು ಕುಡಿತರದ ವ್ಯಕ್ತಿಗಳು ಕೆಲವು ಕ್ಯಾಂಪ್ಗಳಿಗೆ ಸೇರಿಕೊಂಡು ಅಲ್ಲಿ ಕೆಲವೊಂದು 10 ದಿನಗಳವರೆಗೆ ಕೂಡ ತರಬೇತಿನ ಕೊಟ್ಟಿರ್ತಾರೆ. ನಂತರದಲ್ಲಿ ಅವರು ಊರಿಗೆ ಬಂದಾಗ ಮತ್ತೆ ಈ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಥದ್ರಲ್ಲಿ ತಾವುಗಳು ಈ ಒಂದು ಪುಷ್ಪರಾಜ್ ಅವರ ಒಂದು ಅನುಭವವನ್ನು ಕೇಳಿ ತಾವುಗಳು ತಮ್ಮ ಮನಸ್ಸನ್ನು

0: ಬದಲಾವಣೆ ಮಾಡ್ಕೊಂಡು ನಿಜಕ್ಕೂ ತುಂಬಾ ಖುಷಿ ಪಡೋಂತ ವಿಷಯ ಸಿದ್ದರಾಜರವರೇ.
1: ಹೌದೌದು ಸರ್, ನಾನು ಈ ರೀತಿ ಮೊದ್ಲು ಎಷ್ಟನ್ನು ಕಳ್ಕೊಂಡಿದ್ದೆ ಅಷ್ಟು ಈಗ ಗಳಿಸ್ಕೊಂಡಿದೀವಿ ಸರ್. ಹೌದು, ಕುಡಿತ ಬಿಟ್ಟಾಗ್ಲಿಂದ ಅವನು ಬೈಕ್ ತಗೊಂಡೆ ಗಾಡಿನ, ಅವರೇ ಬೈಕ್ ಬೇಕು ಅಂತ ಹೇಳಿದೆ. ಅಪ್ಪ ಸುಮಾರು ಕಷ್ಟ ಆಗುತ್ತಲ್ಲ ಬೈಕ್ ಅಂದ್ರು, ನನಗ್ ಗೊತ್ತಿಲ್ಲ ಬೈಕ್ ಬೇಕು ತಕೊಳ್ಳೋಣ. ನನ್ಗಿಟ್ಟು ತಿಂಗಳಾದ್ರೆ ನನ್ ದುಡ್ಡು ಇಸ್ಕೊತಿರ್ಲಿಲ್ಲ. ಅವ್ರೆ ಆಯ್ತು ಒಂದ್ ತಿಂಗಳು ಕೆಲಸ ಮಾಡು ಏನೋ ಮಾಡೋದ ಅಂತ ಹೇಳಿದ್ರು. ಅವ್ರ ಹತ್ರ ನನ್ಗ ದುಡಿಯೋದು ಮನೆಗ್ ಬರದಂಗ ಆಗಿತ್ತು. ದುಡ್ಡನ್ನೆಲ್ಲ ಬಿಟ್ಕೊಂಡೆ, ಅಣ್ಣ ಗಾಡಿಗ್ ದುಡ್ಡು ಕಟ್ಟೋಣ ಹೋದ ಶೋರೂಮ್ಗೆ. ಶೋರೂಮ್ಗೆ ಹೋಗಿ ಬುಕ್ ಮಾಡ್ಬಿಟ್ಟು ಗಾಡಿ ತಕ ಬಂದ, ಇನ್ ಬಾಕಿ ಲೋನ್ ಕಟ್ಕೋತಾ ಇದ್ದೆ, ತಿಂಗಳು ಕಂತು ಮಾಡ್ಕೊಂಡು ಎರಡೂವರೆ ವರ್ಷಕ್ಕೆ ಮುಟ್ಸಿದ್ದೆ. ಅದು ತೀರ್ತು. ಫೋನ್ಗಳು ಬೇಕು ಅಂದ್ರೆ ಫೋನ್ ಎಲ್ಲ ತಕೊಡ್ತಾ ಇದ್ರು. ಸಣ್ಣ ಫೋನ್ ಇತ್ತು, ಸಣ್ಣ ಫೋನ್ ಬೇಡ ದೊಡ್ಡ ಬೇಕು ಅಂದೆ. ಆಯ್ತು ಒಂದು ವಾರ ಕೆಲಸ ಮಾಡಪ್ಪ ಅಂದ್ರು. ಆಯ್ತು ಅಂದ್ಬಿಟ್ಟು ಅದನ್ನು ತಕೊಟ್ರು.
0: ಇವಾಗ ಅವ್ರು ಹೊರಗಡೆ ಎಲ್ಲಿಗಾದ್ರೂ ಕೆಲ್ಸಕ್ಕೆ ಹೋದಾಗ ನಿಮ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರಿ? ಇವಾಗ
1: ಜೊತೆಲೆ, ಇವತ್ತು ಸ್ವಲ್ಪ ಶೀಟ್ ಆಗ್ತಾ ಇದಾರೆ ಒಂದ್ ಮನೆಗೆ, ಅದ್ ಹಾಕಿದ್ರೆ ನಾಳೆಯಿಂದ ಜೊತೆಗೆ ಹೋಗ್ತಿವಿ. ಇವತ್ತು ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಮಾಡ್ತಾವನಿ.
0: ತಮ್ಗೊಂದು ಹೊಸ ಜೀವನವನ್ನ ಕೊಟ್ಟಿರೋದು ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
1: ಹೌದೌದು ಸರ್, ಪುಷ್ಪರಾಜ್ ಅಂದ್ರೆ ಇಲ್ಲಾಂದ್ರೆ ಇಷ್ಟು ದಿನ ಇರ್ತಾ ಇರ್ಲಿಲ್ಲ, ಸತ್ತೋಗ್ಬಿಡ್ತಿದೆ. ಕುಡ್ದು ಕುಡ್ದೆ ಸತ್ತೋಗ್ಬಿಡ್ತಿದೆ, ಊಟ ತಿನ್ನಂಗಿಲ್ಲ, ನಿದ್ರೆ ಮಾಡಂಗಿಲ್ಲ, ಸುಳ್ಳೆ ಎನಿ ಟೈಮ್ ಎಣ್ಣೆ.
0: ಆಗಿದ್ರೆ ಸಿದ್ದರಾಜರ್ ಅವ್ರೆ, ತಾವು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮೊದ್ಲು?
1: ನಾನು 2009 ಸ್ಟಾರ್ಟ್ ಆಗಿತ್ತು.
0: 2009 ಅಂದ್ರೆ 17 ವರ್ಷಗಳಿಂದ ಸತತವಾಗಿ ಕುಡ್ಕೊಂಡು ಬರ್ತಾ ಇದ್ರಿ?
1: ಹೌದೌದು, ಸ್ಟಾರ್ಟ್ ಮಾಡಿದ.
0: ಏನಾದ್ರೂ ಕಾರಣಗಳಿತ್ತ ಸಿದ್ದರಾಜರ್ ಅವ್ರೆ ಈ ಕುಡಿದಕ್ಕೆ? ತಾವು ಏನಕ್ಕೋಸ್ಕರ ಪ್ರಾರಂಭ ಮಾಡಿದ್ರಿ ಈ ಕುಡಿದಕ್ಕೆ?
1: ಕುಡಿಯೋದು ಅಂದ್ರೆ ಫ್ರೆಂಡ್ಸ್ ಗಳ ಜೊತೆ ಹೆಂಗ ಸೇರ್ಕೊಂಡು ಕಲ್ತು ಬಿಟ್ಟು ವಾ ಸರ್, ಅದನ್ ಬಿಡಕ್ ಆಗಿಲ್ಲ. ಸುಮಾರು ಜನ ಬಿಟ್ಟರು, ನಿಲ್ಸಿದ್ರು, ಕಂಟ್ರೋಲ್ ಮಾಡಿದ್ರು, ನಾನು ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೆ. ಅದೇ ಜೀವನ ನಂಗೆ ಆಗೋಯ್ತು ಸರ್. ಮದ್ವೆನೂ ಮಾಡಿದ್ರು, ಆದ್ರೆ ನಾನು ಬಿಡ್ಲಿಲ್ಲ. ಮದ್ವೆ ಎಷ್ಟು ಬಂದ 3 ದಿನನೇನೋ ಇದ್ದ ಅಷ್ಟೇ, ಪುನಃ ಸುರು ಹುಡುಗರ ಜೊತೆ ಸೇರ್ಕೊಂಡು. ಆಮೇಲೆ ಆಮೇಲೆ ಬರ್ತಾ ಬರ್ತಾ ಜಾಸ್ತಿನೇ ಹೊರತು ಕಮ್ಮಿನೇ ಇಲ್ಲ, ಜಾಸ್ತಿನೇ ಮಾಡ್ಬಿಟ್ಟೆ ಸರ್.
0: ಅಂದ್ರೆ ತಾವು ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿದಕ್ಕೆ ಬಳಸ್ಕೊತಾ ಇದ್ರಿ? ಏನಾದ್ರೂ ಮನೆ ನಿರ್ವಹಣೆಗೆ ಅಂತ ಏನಾದ್ರು ದುಡ್ಡು ಕೊಡ್ತಾ ಇರ್ಲಿಲ್ವಾ? ಈಗ ಯಾವಾಗ
1: 100 ರೂಪಾಯಿ ಕೊಟ್ರು ಬೆಳಿಗ್ಗೆ ವಾಪಸ್ 50 ರೂಪಾಯಿ 100 ರೂಪಾಯಿ ಪುನಃ ಇಸ್ಕೊತಾ ಇದ್ದೆ, ನಾನ್ ರಾತ್ರಿ ಕೊಟ್ಟಿದ್ನೆಲ್ಲ ಕೊಡು ಅಂತ.
0: ಅಂದ್ರೆ ಮತ್ತೆ ಇಸ್ಕೊತಾ ಇದ್ರಿ?
1: ಹೌದು, ಮತ್ತೆ ಇಸ್ಕೊತಾ ಇದ್ದೆ. ಇವಾಗ ಹಂಗಿಲ್ಲ, ಎಷ್ಟೇ ದುಡ್ಡು ಒಂದ್ ವಾರಕ್ಕ 10 ದಿನ ಕೆಲಸ ಮಾಡ್ತೀವಲ್ಲ, ಒಂದೇ ಸರಿ ದುಡ್ಡು ಕೊಡ್ತಾರ, ಇಸ್ಕೊತೀವಿ, ಮನೆಗೆ ಏನ್ ಬೇಕಲ್ಲ ತಕೊಳ್ತೀವಿ, ಊಟ ತಿಂಡಿ ಎಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಮೊದ್ಲು 100 ರೂಪಾಯಿ ಕೊಟ್ರೆ ಅದೇ 100 ರೂಪಾಯಿ ಬೆಳಿಗ್ಗೆನೆ ಕಿತ್ಕೊತಾ ಇದೆ, ಕೊಡ್ಲಿಲ್ಲ ಅಂದ್ರೆ ಒಡೆದು ಬಡ್ದಾದ್ರು ಕಿತ್ಕೊತಾ ಇದೆ ಸರ್. ಇವಾಗ ಹಂಗಿಲ್ಲ, ಎಲ್ಲ ಖುಷಿಯಾಗಿದ್ದಾರೆ ಮನೇಲಿ.
0: ಅದೇ ಇವಾಗ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಮಿತವಾಗಿ ಬಳಸ್ಕೊಂಡು ಆದಷ್ಟು ಉಳಿತಾಯವನ್ನ ಮಾಡ್ಕೊಂಡು ಹೋಗ್ತಾ ಇದೀರ?
1: ಹೌದೌದು.
0: ಇವಾಗ ನಿಮ್ ಕುಟುಂಬದವರ ಸಹಕಾರ ಹೇಗಿದೆ ಸಿದ್ದರಾಜರ್ ಅವರೇ ನಿಮ್ಮಲ್ಲಿ ಇವಾಗ?
1: ಪರವಾಗಿಲ್ಲ, ಇವಾಗ ಎಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. 2 ಮಕ್ಳಿತ್ತು, ಒಂದ್ ತೀರೋಗ್ಬಿಡ್ತು ಚಿಕ್ಕತ್ರಲ್ಲೇ ಹುಷಾರಿಲ್ದೇನೆ. ಇವಾಗ ಮಗಳು ಸರ್ಗೂರ್ಲೆ ಓದ್ತಾ ಇದ್ದಾಳೆ, JSS ಕಾಲೇಜ್ ಫಸ್ಟ್ PUC ಸರ್ ಇವಾಗ.
0: ಕುಡಿಯುವ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಕೆಲವು ಪುಸ್ತಕಗಳಾಗಿರ್ಬೋದು, ಪೆನ್ ಆಗಿರ್ಬೋದು, ಈ ತರ ಸಾಮಗ್ರಿಗಳನ್ನ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ ಓದೋದಕ್ಕೆ?
1: ಒಂದ್ ಪೆನ್ ಅಂತ ಸಹ ತಂದ್ಕೊಟ್ಟಿಲ್ಲ. ಓದೇನ್ ಮಾಡ್ಬೇಕು ಅಂತ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದ್ದೀನಿ.
0: ನೋಡಿ, ಕುಡಿತ ಅನ್ನೋದು ತಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಯನ್ನ ತಂದಿದೆ ಅಂತ ಇವಾಗ್ಲೂ ಕೂಡ ನೋಡ್ಬೋದು.
1: ಹೌದೌದು ಸರ್, ಮೊದ್ಲು ಪೆನ್ ಬುಕ್ ಬೇಕು ಅಂದ್ರೆ ಓದಿ ಏನ ದೊಡ್ಡವರಾಗಿದ್ದಾರ, ಏನ್ ನೀವು ಓದೋದು ಅಂತ ನಾನೇ ಬೋಯ್ತಾ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದೆ.
0: ಹಾಗೆ ಸಿದ್ದರಾಜರು, ತಾವು ಮೊದಲು ಮಾತಾಡ್ತಿದ್ರಿ ನನ್ನ ಕುಡಿದಕ್ಕೆ ಯಾವ್ದು ರೀತಿಯ ಕಾರಣಗಳಿರ್ಲಿಲ್ಲ, ಈ ಒಂದು ಸ್ನೇಹಿತರ ಸಾಹಸ ಮಾಡಿ ನನ್ನ ಈ ಕುಡಿದಕ್ಕೆ ಪ್ರಾರಂಭ ಮಾಡಿದಂತ ತಾವು ಹೇಳ್ತಾ ಇದ್ರಿ. ಇವಾಗ ಯಾವ್ದಕ್ಕೂ ಒಂದ್ಸತಿ ಈ ರೀತಿ ನಮ್ಮ ಸ್ನೇಹಿತರು ಕರೀತಿದ್ದಾರೆ ಕುಡಿದಕ್ಕೆ ಹೋಗೋದೆ ಬೇಡ, ಒಂದ್ಸತಿ ಯೋಚನೆ ಮಾಡೋಣ, ಯಾಕಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬೋದು ಅಂತ ಅವಾಗ ತಮ್ಗೆ ಏನಾದ್ರೂ ಯೋಚನೆಗಳು ಬರ್ತಾ ಇರ್ಲಿಲ್ವಾ? ಹೇಗೆ
1: ಅವ್ರು ಕರಿತಾ ಇದ್ರು, ಏನಪ್ಪ ಮೊದ್ಲಂಗ ಈಗ ಏನ್ ಮಹಾತ್ಮ ಗಾಂಧಿ ನೀನು ಒಂದು ಸ್ಥಾನ ಮಾಡಂಗ ವೀಕತೆಯಿಂದ, ನೀನು ಕರೆದ್ರು ಬರಲ್ಲ ಅಂತ ಎಲ್ಲ ಅವ್ರವ್ರು ಮಾತಾಡ್ಕೊತಾ ಇದ್ರು. ಅವ್ರು ಮಾತಾಡ್ಕೊಂಡ್ರೆ ನಾನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆಯ್ತು ನೀವೇನ ಮಾತಾಡ್ಕಲ್ರಪ್ಪ ಅನ್ಬಿಟ್ಟು ಮನೆಗೆ ಯಾಕಡೆನಾರ ಹೊಂಟೋಗೋದು. ಈಗ 3 ಜನ ಇದ್ದಾಗ ಏನಾದ್ರು ಮಾತಾಡ್ತಾರ, ಇಬ್ರು 3 ಜನ ಇರುವಾಗ ಮಾತಾಡ್ಕೊಳ್ಳಿ ನೀವು ಅನ್ಬಿಟ್ಟು ನನ್ ಪಾಡಿಗೆ ನಾನು ಅವ್ರೇನ್ ಹೇಳಿದ್ರು ಆಯ್ತುಪ್ಪ ನಾನು ಕುಡಿಯಲ್ಲ, ಸಾಕು ನಾನು ಕುಡ್ದಿರೋದು, ನಾನು ಕುಡಿದ್ರೆ ಹೋಯ್ತು ನನ್ ಕಥಾ, ಮುಟ್ಟಿದ್ರೆ ಏನ್ ಆಗಲ್ಲ, ಕುಡಿಬೇಕಾ ನೀವು ಕುಡ್ಕೊಳ್ಳಿ, ನಾನು ಕುಡಿಯಲ್ಲ ಅಂತ ಹೇಳ್ತೀನಿ ಸರ್. ಇವಾಗ್ಲೂ ನಿಮ್ಗೂ ಕರೀತಾರೆ ಸುಮಾರು ಜನ.
0: ಅಂದ್ರೆ ಬೇರೆಯವರಿಗೆ ಒಂದು ಬುದ್ಧಿ ಮಾತುಗಳು ಯಾವ ರೀತಿ ಆಗಿದ್ದಾರೆ ಇವಾಗ ತಾವುಗಳು?
1: ಹೌದೌದು ಸರ್, ನಂಗೂ ಹೇಳ್ತೀನಿ, ನನ್ನ ತಮ್ಮನ್ಗೆ ಸ್ವಂತ ತಮ್ಮನ್ಗೆ ಹೇಳ್ತೀನಿ, ಬೇಡ ಕುಡಿಬೇಡ, ಸ್ವಲ್ಪ ಕಂಟ್ರೋಲ್ ಮಾಡು ನೀನು ಅಂತ ನಾನೇ ಹೇಳ್ಕೊಡ್ತೀನಿ ಅವನಿಗೆ. ನೀ ಅವ್ರಿಗೂ ಕುಡಿಯೋರ್ಗು ಜಾಸ್ತಿ ಹೇಳ್ತೀನಿ, ಅದ್ರ ಬದಲು ಏನಾದ್ರು ತಿನ್ನಿ, ಚಿಕನ್ ಮಟನ್ ಹಣ್ಣುಗಳು ತರಕಾರಿ ಏನಾದ್ರು ತಗೊಂಡ್ ತಿನ್ನಿ, ಅದ್ರ ಕಮ್ಮಿ ಮಾಡಿ ಅಣ್ಣನ ಅಂತ ಹೇಳ್ತೀನಿ. ಕುಡಿಬೇಡಿ ಅಂತ ಹೇಳಲ್ಲ, ಕುಡೀರಿ,

0: ಕಮ್ಮಿ ಮಾಡಿ.
1: ಅದೇ ಮಿತವಾಗಿ ಕುಡಿರಿ ಅಂತ ಹೇಳ್ತಾ ಇದೀರ.
0: ಕುಡಿರಿ, ನಾನು ಒಂದು ದಿನಕ್ಕೆ 12.90 ಆಯ್ತಿದ್ದ ಆ ಪಾಪ ಅಂದ್ರು. ಇವಾಗ ಒಂದ್ ಸಾವಾಸನು ಇಲ್ಲ, ಯಾವ್ದಿಲ್ಲ, ಎಲ್ಲಾ ಬಿಟ್ಬಿಟ್ಟೆ. ಅದ ಪುಷ್ಪರಾಜ್ ಅವ್ರ ಮಾತಿಂದ ಎಲ್ಲ ದೂರ ಮಾಡಿದೆ ಸರ್. ಇಲ್ಲಾಂದ್ರೆ ಸುಮಾರು 6 ವರ್ಷದ ಹಿಂದೆನೆ ತೀರೋಗ್ಬಿಡ್ತಿದ್ದೆ ನಾನು.
1: ಅದ್ ಹೇಳ್ಬೇಕಂದ್ರೆ ಒಟ್ಟಾರಿಯಾಗಿ ನಿಮ್ಗೆ ಪುಷ್ಪರಾಜ್ ಅವರು ಒಂದು ಮರು ಜನ್ಮವನ್ನ ಕೊಟ್ಟಿದ್ರ ಅಂತ ಹೇಳ್ಬೋದು.
0: ಹೌದೌದು ಸರ್, ಅವ್ರು ಹೇಳಿದ್ರು ನಾನು ನಿನ್ಗಿಂತ ಹೆಚ್ಚಾಗಿದ್ನಲ್ಲಪ್ಪ, ನನ್ ಜೊತೆ ಬಾ, ನಾನು ಅವನಿ. ಈಗ ಮನೆಯವರು ಗಲಾಟೆ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾನೆ ಅಂತ ದೂರ ಮಾಡ್ಯಾರ, ಅದು ಎಲ್ಲಾರ ಮನೇಲಿ ಇದ್ದಿದ್ದೆ, ನಾನಿದ್ದೀನಿ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಅವಾಗಿಂದ ಏನ್ ತೊಂದ್ರೆ ಇಲ್ಲ. ಇವತ್ತು ಅವರು ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಜಮೀನಲ್ಲಿ ಇದ್ದೀನಿ. ಸ್ವಲ್ಪ ಚೆಂಡು ಹಾಕಿದ್ದ ಅಂತ ಬಂದ. ಮೊದ್ಲೇನಿಲ್ಲ, ಬೇರೆಯವ್ರ ಜಮೀನ್ ಕೂಲಿಗೆ ಹೋಯ್ತಾ ಇದ್ದ.
1: ಅಂದ್ರೆ ಯಾವ್ದ್ರ ಮೇಲೂ ಕೂಡ ಯೋಚನೆ ಆಗ್ತಿರ್ಲಿಲ್ಲ ಅವಾಗ ನಿಮ್ಗೆ?
0: ಇಲ್ಲ ಇಲ್ಲ ಇಲ್ಲ, ನಮ್ ಜಾಗ ನಮ್ ಜಮೀನು ಅನ್ಕೊಂಡು ಏನು ಯೋಚನೆ ಇರ್ತಿರ್ಲಿಲ್ಲ. ಎಲ್ಲವನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಏನ್ ಸಮಸ್ಯೆ ಇಲ್ಲ, ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ. ಇವಾಗ ಕುಡಿತದ ಜೀವನಕ್ಕೂ ಈ ಜೀವನಕ್ಕೂ ಪರವಾಗಿಲ್ಲ ಸರ್.
1: ಇವಾಗ ಕುಡಿತವನು ಬಿಟ್ಟು ತಮ್ಮ ಒಂದು ಗ್ರಾಮದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಡ್ಕೊಂಡು ಹೋಗ್ತಿದ್ದೀರ, ತಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಸಿದ್ದರಾಜರು ನಿಮ್ಗೆ ಇವಾಗ?
0: ಹೌದು, ಗೌರವ ಕೊಡ್ತಾರೆ ಸರ್ ಎಲ್ಲರೂ. ಮೊದ್ಲ ತರ ಏನಿಲ್ಲ, ಮೊದ್ಲು ಕಂಡ್ರೆ ಅವನ ಅವಾಗ ಕುಡ್ಕೊಂಡು ಹೋಗ್ತಾನೆ ಅಂತ ಇದ್ರು. ಇವಾಗ ಏನ್ ಸಮಸ್ಯೆ ಇಲ್ಲ, ನೋಡ ಪರವಾಗಿಲ್ಲ ಹುಡ್ಗ ಇವಾಗ ಅಂತೆಲ್ಲ ಹೇಳ್ತಾರ ಸರ್. ನೋಡ ಅಷ್ಟೊಂದು ಕುಡಿತಿದ್ದವನು, ಅವ್ರ ಮಕ್ಕಳಿಗೆ ಅವರೇ ಬುದ್ಧಿ ಹೇಳ್ಕೊತಾವ್ರ. ಅಷ್ಟೊಂದು ಕುಡಿತಿದ್ದವನು, ಅದರಲ್ಲೇ ಸ್ನಾನ ಮಾಡ್ತಿದ್ದವನು, ಇವತ್ತು ಯಾವ ರೀತಿ ದುಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಹೋಗ್ತಾವನ ನೋಡ್ರ ಅವ್ರನ್ನ ಅಂತ ಅವ್ರವ್ರೇ ಮಾತಾಡ್ಕೊತಾರ.
1: ಅದೇ ತಮ್ಮ ಗ್ರಾಮದಲ್ಲಿ ನಿಮ್ಮನ್ನ ಉದಾಹರಣೆಗೆ ತಗೊಂಡು, ಅಂದ್ರೆ ಬೇರೆ ಕುಟುಂಬದಲ್ಲಿ ಯಾರಾದ್ರೂ ಕುಡಿತಿದ್ರೆ ನೋಡಿ ಈ ರೀತಿ ಸಿದ್ದರಾಜ್ ಅವರು ಒಂದು ಪುಷ್ಪರಾಜ್ ಅವರ ಮಾತನ್ನ ಕೇಳಿ ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಒಂದು ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ ಅವ್ರಿಗೆ ಕುಡಿತಾರಂತ ವ್ಯಕ್ತಿಗಳಿಗೆ.
0: ಹೌದು ಸರ್, ಅವ್ರ ಮಕ್ಕಳಿಗೆ ಅವರೇ ಹೇಳ್ಕೊತಾರೆ.
1: ಹಾಗೇನೆ ಸಿದ್ದರಾಜ್ರವ್ರೆ, ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವ? ಹೇಗೆ
0: ತೊಂದರೆ ಏನಿಲ್ಲ, ಆ ತರ ಏನ್ ತೊಂದರೆ ಇಲ್ಲ. ಅಂದ್ರೆ ಕುಡ್ದಾಗ ಜಾಸ್ತಿ ಊಟನೇ ಜ್ಞಾನ ಇಲ್ಲ, ಊಟ ಮಾಡ್ತಿರ್ಲಿಲ್ಲ ನಿಜವಾಗ್ಲು. ಎಣ್ಣೆನೇ ಬೇಕು ಅಷ್ಟೇ, ಏನು ಸ್ವಲ್ಪ ತಿಂದ್ರೆ ಒಂದ್ ಇಡ್ಲಿನ ಒಂದ್ ದೋಸೆನೋ ಅಷ್ಟೇ, ಇನ್ ಎನಿ ಟೈಮ್ ಎಣ್ಣೆ. ಆ ಕುಡಿತಿದ್ದಾಗೆ ಅವ್ರಿಗೆ ಏನ್ ಕೆಲ್ಸ ಹೇಳ್ತಾರ ಅದನ್ನ ಎಲ್ಲ ಮಾಡ್ತಿದೆ ಸರ್. ಯಾವ ಕೆಲ್ಸನೂ ಆಗಲ್ಲ ಅನ್ನಲ್ಲ, ಯಾಕಂದ್ರೆ ಕುಡಿಯಕ್ ದುಡ್ಡು ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ.
1: ಅದೇ ಕುಡಿಯೋದ್ ಮಾತ್ರ ನಿಮ್ ತಲೆಯೊಳಗಿತ್ತ ಅವಾಗ?
0: ಹೌದೌದು, ಅವ್ರು ಏನೇ ಕೆಲ್ಸ ಹೇಳಲಿ, ಬಚ್ಚಲ್ ಗೋರು ಅಂದ್ರೆ ಗೋರಿದ್ದೀನಿ.
1: ಹಾಗೇನೆ ಸಿದ್ದರಾಜರವ್ರೆ, ತಾವುಗಳು ಕುಡಿದ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ತಮ್ಮ ಒಂದು ಗ್ರಾಮದವರಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಮಾತಾಡಿದ್ದಾರೆ, ನೋಡು ಕುಡ್ಕೊಂಡು ಹಂಗ ತೋರಾಡ್ಕೋತಾನೆ, ನೋಡ ಕುಡ್ದ್ಬಿಟ್ಟು ಅಲ್ಲಿ ಬಿದ್ದಿದ್ದ ಇಲ್ಲಿ ಬಿದ್ದಿದ್ದ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಅವ್ರೆ ಅವ್ರ ಜಮೀನಲ್ಲಿ ಹೋಗಿ ಮುಂದ್ಬಿಡ್ತಿದ್ದೆ, ಅವ್ರ ಜಮೀನ್ ಹತ್ರ ಈಗ ಬಂದಿದ್ದೀನಿ ಇವಾಗ. ಅವರು ಉಳ್ಮೆ ಮಾಡ್ತಿದ್ರೆ ಇದಕ್ಕ ಚೊಟ್ಟ ನೆಡೋದಕ್ಕೆ ಬೀನ್ಸ್. ಅವ್ರು ಅಂತಿದ್ರು ಜಮೀನಲ್ಲಿ ಮಲ್ಗನೆ, ನಮ್ ಜಮೀನಲ್ಲೇ ಮಲಿಕತ್ತಿದ್ದ, ಇವಾಗ ನೋಡಿ ಹೆಂಗಿದ್ದಾನೆ ಅಂತ ಅವರೇ ಮಾತಾಡ್ತಾರೆ.
1: ಕೆಲವರಿಗೆ ಆಶ್ಚರ್ಯ ಕೂಡ ಆಗಿರುತ್ತೆ ನೀವು ಸಡನ್ ಆಗಿ ಈ ತರ ಬಿಟ್ಟಿರೋದು.
0: ಹೌದೌದು ಸರ್, ತುಂಬಾ ಆಶ್ಚರ್ಯ ಆಗಿದೆ.
1: ಹಾಗೇನೆ ತಾವು ಕುಡಿಯೋದ್ರ ಸಂದರ್ಭದಲ್ಲಿ ತಮ್ಮ ಮನಸ್ಸು ಹತೋಟಿಲಿ ಇರ್ತೈ ತಯ್ಯಗೆ?
0: ಅದೇ ಸರ್, ಸುಮ್ಮನೆ ಅವ್ರು ಏನಾದ್ರು ನೋಡಿದ್ರೆ ಏನ ಗುರಾಯಿಸೋದು, ಏನ್ ನನ್ ನೋಡಿ ಏನ್ ನಗ್ತಾ ಇದೆಯಾ, ಏನಾದ್ರೂ ಒಂದು ಜಗಳಕ್ಕೆ ಕಾರಣ ಅದು. ಸುಮ್ನೆ ನೋಡಿದ್ರೆ ಸಾಕು, ಏನ್ ನೋಡ್ತಾ ಇರೋದು, ಏನ್ ಗುರಾಯಿಸೋದು ಅಂತೆಲ್ಲ ಹೇಳ್ತಿದ್ದೆ. ಆಮೇಲೆ ಒಂದಿನ ಸರ್ ಪೊಲೀಸ್ ಅವ್ರು ಸನ್ಮಾನ ಮಾಡಿದಾಗ ನನ್ಗ ಮಾತಾಡ್ಬೇಕು ಅನ್ನಿಸ್ತ ಇತ್ತು, ನಾಕ್ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಏಯ್ ಇವ್ನ ಟೇಷನ್ ಕೊಟ್ಬಿಡೋಣ ಅಂತ ನಮ್ ಮನೆಯವರೆಲ್ಲ ಮಾತಾಡ್ಕೊತಿದ್ರ, ತುಂಬಾ ಖುಷಿ ಆಗೋಯ್ತು. ನೋಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾದ್ರು ಬಂದ್ರೆ ಮಾತಾಡ್ತೀನಿ ಸರ್ ಅವ್ರ ಹತ್ರ.
1: ಅದೇ ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳಿ, ಬೇರೆಯವ್ರು ಕೂಡ ಒಂದು ಉಪಯೋಗ ಆಗುತ್ತೆ.
0: ಹೌದೌದು, ಹಂಚ್ಕೊಳ್ಳೇಬೇಕು ಅನ್ಸ್ತಾ ಇದೆ.
1: ತಾವುಗಳು ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ಆಗಿದ್ರೆ ಸಿದ್ದರಾಜರವ್ರೆ?
0: ಅದೇ ಸರ್, ಕುಡಿಬೇಕು ಕುಡಿಬೇಕು ಅಷ್ಟೇ, ಕುಡಿತೇ ಇರ್ಬೇಕು, ಕುಡಿತಾನೆ ಇರ್ಬೇಕು. 90 ವರ್ಷದಾಗ ಹಿಡಿದ್ಲೈತೆ, ಅರ್ಧ ಗಂಟೆ ಬಿಟ್ಟು ಪುನಃ ಕುಡಿಬೇಕು. ಬರೀ ಕುಡ್ತಾನೆ ನನ್ನ ಜೀವನ ಆಗೋಗಿತ್ತು ಸರ್, ಬೇರೆ ಏನಿಲ್ಲ. ಮನೆಗೆ ತಂದು ಕೊಡ್ಬೇಕು, ರೇಷನ್ ತರ್ಬೇಕು, ಅದ್ ತರ್ಬೇಕು, ತರಕಾರಿ ತರ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು, ಅದೇನಿಲ್ಲ. ಮಕ್ಳಿದಾವೆ, ಮಕ್ಳು ತಂದು ಕೊಡ್ಬೇಕು ಅನ್ನೋದು ಏನಿಲ್ಲ. ನಂದಾಯ್ತು, ನನ್ ದುಡಿಯೋದಾಯ್ತು, ಕುಡಿಯೋದಾಯ್ತು, ಅಷ್ಟೇ ಆಗಿತ್ತು. ಹಂಗಾಗಿ ಮನೇಲೆಲ್ಲ ಗಲಾಟೆ ಆಗಿ ಮನೇನೆ ಸೇರಲ್ಲ. ಒಂದ್ ವಾರ ಬರೋದು, ಒಂದ್ ವಾರನಾದ್ರು ಆಯ್ತು, ತಿಂಗಳಾದ್ರೂ ಆಯ್ತು, 2 ತಿಂಗಳಾದ್ರೂ ಆಯ್ತು, ಹಂಗೆಲ್ಲ ಆಗಿದೆ ಸರ್. ಊಟ ತಿಂಡಿ ಎಣ್ಣೆ ಕೊಟ್ರೆ ಸಾಕು, ಅವ್ರ ಮನೆ ಜೀತ ಮಾಡ್ಕೊಂಡು ಇರ್ತಾ ಇದೆ.
1: ಮೊದ್ಲು ಕುಡಿತಿರುವಾಗ ತಮ್ಮ ಒಂದು ಮನೆ ಸಂಸಾರವನ್ನ ಯಾರು ನಡೆಸ್ಕೊಂಡು ಹೋಗ್ತಿದ್ರು ಅವಾಗ?
0: ಅವಾಗ ಅಪ್ಪ ಅಮ್ಮ ಇದ್ರು, ಎಲ್ಲ ಜತಲಿದ್ದ, ಅವ್ರು ನೋಡ್ಕೊತಾ ಇದ್ರು.
1: ತಮ್ಮ ಕುಟುಂಬದವ್ರು ಏನಾದ್ರು ಹೇಳಿದ್ದಾರೆ ಈ ತರ ಕುಡಿಬೇಡ ಜಾಸ್ತಿ, ನಮ್ಮ ಒಂದು ಮನೆಯ ಸಂಸಾರವನ್ನೇ
0: ಹೇಳಿದಾರೆ? ಆದ್ರೆ ನಾನು ತಲೆ ಕಷ್ಟಕತ್ತಾ ಇರಲಿಲ್ಲ. ಅವ್ ಆಯ್ತು, ನಾನು ನಿನ್ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೆ. ಆಣೆ ಭಾಷೆ ಎಲ್ಲ ಮಾಡಿದ್ರು, ಅದಕ್ಕೂ ನಾನು ನಿಲ್ಸ್ಲಿಲ್ಲ. ಆಯ್ತು ಅನ್ನೋದು, ಆಣೆ ತಾನೇ ಮಾಡ್ಕೋ, ನಾನ್ ತಾನೇ ಕುಡಿಯೋದು, ನೀನ್ ಕುಡಿಯಲ್ಲ ಅಂತ ನಾನು

0: ಆಯ್ತು ನಿನ್ ಬೆಳಣೆ ಕುಡಿಯಲ್ಲ ಅನ್ನೋದು.
1: ನಿಮ್ ಮಕ್ಕಳೆಲ್ಲ ಹತ್ರಕ್ಕೆ ಬರ್ತಿದ್ರ ಅವಾಗ ಕುಡಿಯಂತ ಸಂದರ್ಭದಲ್ಲಿ?
0: ಜಾಸ್ತಿ ಬರ್ತಾ ಇರ್ಲಿಲ್ಲ, ಬರೋದೇ ಇಲ್ಲ, ನೋಡ್ರಿ ಸಾಕು ಕುಡಿದ್ಬಿಟ್ಟದಪ್ಪ ನೋಡ್ರ ಬರ್ತಾ ಇರ್ಲಿಲ್ಲ ಸರ್.
1: ಇವಾಗ ತಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳುಗಳಾಗಿರ್ಬೋದು, ಯಾವ ರೀತಿಯ ಒಂದು ಸಹಕಾರವನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಇವಾಗ?
0: ಇವಾಗ ಏನ್ ಸಮಸ್ಯೆ ಇಲ್ಲ, ಏನಾದ್ರೂ ಹಬ್ಬ ಹರಿದಿನಗಳು ಬಂದ್ರೆ ನಮ್ಮ ಮಕ್ಕಳಿಗೆ ನಾನೇ ಒಂದ್ ಸ್ವಂತ ಬಟ್ಟೆ 100 ರೂಪಾಯಿ 500 ರೂಪಾಯಿ ಬಟ್ಟೆ ತಂದು ಕೊಟ್ಟಿರ್ಲಿಲ್ಲ. ಇವಾಗ ಏನಿಲ್ಲ ಸರ್.
1: ಇವಾಗ ಬಟ್ಟೆ ಎಲ್ಲ ತಂದು ಕೊಡ್ತಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆಲ್ಲ?
0: ಹಬ್ಬಕ್ಕೆ ಮುಂಚೆನೆ ತೆಗೆದಿಟ್ಟಿರ್ತೀವಿ.
1: ಇದನ್ನೆಲ್ಲ ನೋಡಿದಾಗ ತಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಗುತ್ತೆ ಸರ್.
1: ಬಹಳ ಸಂತೋಷ ಸಿದ್ದರಾಜ್ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ?
0: ದಯವಿಟ್ಟು ಯಾರು ಕುಡಿಬೇಡಿ ಅಂತ ಹೇಳಲ್ಲ, ಅದ್ರ ಕುಡಿ ಕಂಟ್ರೋಲ್ ಅಲ್ಲಿರಿ. 1,000 ದುಡಿತೀರ, 100 ರೂಪಾಯಿ ಖರ್ಚು ಮಾಡಿ ಸಾಕು, ಬಾಕಿ ಮನೆ ಕೊಡಿ, ಮನೆ ಸಂಸಾರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜನನು ಬೆಲೆ ಕೊಡಲ್ಲ, 1 ರೂಪಾಯಿ ಬೆಲೆ ಕೊಡಲ್ಲ ಸರ್ ಯಾರನ್ನು. ಅದಕ್ಕೆ ಅದನ್ನ ದುಡಿರಿ, ಆದಷ್ಟು ಉಳಿಸ್ಕೊಳ್ಳಿ, ಕುಡಿತವನ್ನು ಕಮ್ಮಿ ಮಾಡಿ ದೂರ ಬಿಡಿ ಅಂತ ಹೇಳ್ತಾ ನನ್ನನ್ನ ತಿಂದಿ ಬುದ್ಧಿವಾದ ಹೇಳಿ ಈ ಸ್ಟೇಜ್ ತಂದಂತ ಪುಷ್ಪರಾಜು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್.
1: ಬಹಳ ಸಂತೋಷ ಸಿದ್ದರಾಜರವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತೆನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇನು ತಮ್ಮ ಗ್ರಾಮದಲ್ಲಿ ಪುಷ್ಪರಾಜ್ ಎಂಬ ವ್ಯಕ್ತಿಗಳು ಕುಡಿತಾ ಇದ್ದು ಅವರು ಕೂಡ ಒಂದು ಶಿಬಿರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕುಡಿತವನ್ನು ಬಿಟ್ಟು ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡಾಗ ತಾವು ಕೂಡ ಅವರ ಒಂದು ಮಾರ್ಗದರ್ಶನದಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಳ್ಳೆ ಉತ್ತಮವಾದ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀರಾ. ಇದಕ್ಕೆ ಮೂಲ ಕಾರಣ ಪುಷ್ಪರಾಜ್ ಅವರಂತ ಹೇಳ್ಬೋದು. ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಸಿದ್ದರಾಜರವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರು ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರು ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕೇಳುವರೆ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಆಗಿ ಕಳಿಸ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದ್ಯಾ?
0: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕಾನೆ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ

0: ಇದು ಮನುಷ್ಯನ ಶಾಂತಗೊಳಿಸುತ್ತದೆ. ದೈಹಿಕ ಒತ್ತಡದಿಂದ ಉಂಟಾಗುವ ಸ್ನಾಯುಗಳ ಬಿಗಿತ ಮತ್ತು ನೋವು ಶಮನಗೊಂಡು ನಿದ್ರಾಹೀನತೆ ಕಡಿಮೆಯಾಗಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಮಗುವಿನ ಬೆಳವಣಿಗೆಯಾಗುವಾಗ ಚರ್ಮ ಮತ್ತು ನರಮಂಡಲಗಳು ಎರಡು ಎಕೋರ್ಡಮ್ ಎಂಬ ಪದರದಿಂದಲೇ ಉತ್ಪನ್ನವಾದವು. ಹೀಗಾಗಿ ಚರ್ಮಕ್ಕೆ ಎಣ್ಣೆ ಹಚ್ಚುವುದರಿಂದ ನರಮಂಡಲದ ಬಲವು ಹೆಚ್ಚಾಗುತ್ತದೆ. ಚರ್ಮದಲ್ಲಿ ಕೊನೆಗೊಳ್ಳುವ ಅನೇಕ ಇಂದ್ರಿಯ ಬೋಧಕಗಳು ನರತಂತುಗಳನ್ನು ಪ್ರಚೋದಿಸಿ ಇಂದ್ರಿಯಗಳ ಶಕ್ತಿಯನ್ನು ಹೆಚ್ಚಿಸಿ ಚುರುಕುಗೊಳಿಸುತ್ತದೆ. ಸಿಂಥೆಟಿಕ್ಸ್ ನರಮಂಡಲದ ಪ್ರಚೋದನೆಯನ್ನು ಕಡಿಮೆಗೊಳಿಸಿ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಪ್ರಚೋದಿಸುವ ಮೂಲಕ ಮನಸ್ಸಿನಲ್ಲಿ ಶಾಂತತೆಯನ್ನು ಉತ್ಪತ್ತಿ ಮಾಡುತ್ತದೆ. ಹೃದಯದ ಮೇಲಿನ ಒತ್ತಡವನ್ನು ತಗ್ಗಿಸುವ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಅಭ್ಯಂಜನವು ಎಕ್ಸಿಟೋಮ್, ಸೆಂಟೋನಿನ್, ಡೈಪೋಮನ್ ಮುಂತಾದ ಸುರಕ್ಷತೆಯ ಭಾವನೆಯನ್ನು ಉತ್ಪತ್ತಿ ಮಾಡುವ ಹಾರ್ಮೋನುಗಳನ್ನು ಪ್ರಚೋದಿಸಿ ಮನಸ್ಸಿನ ದುಗುಡವನ್ನು, ಅನಿಶ್ಚಿತತೆಯನ್ನು, ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗೆ ದೇಹ, ಇಂದ್ರಿಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಅಭ್ಯಂಗ ಸ್ನಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂದಿ ಸೇವಿಸುವ ಆಹಾರ ಜೀರ್ಣವಾಗುತ್ತಿರುವಾಗ ಅಥವಾ ಆಹಾರ ಸೇವಿಸಿದ ಕೂಡಲೇ ಅಭ್ಯಂಗ ಮಾಡುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ, ತಲೆನೋವು, ಚರ್ಮ ರೋಗಗಳು ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಆಹಾರವನ್ನು ಸೇವಿಸಿ ರಾತ್ರಿ ಮಲಗುವ ಮೊದಲು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು, ಊಟ ಮಾಡಿದ ಕೆಲ ಸಮಯದ ಅಂತರದಲ್ಲಿ ಎಣ್ಣೆ ಹಚ್ಚುವುದು, ಈ ಪ್ರವೃತ್ತಿಯನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಕಾರಣ ತಿಳಿಯದೆ ಅನೇಕ ವಿವಿಧ ಜ್ವರದ ಉತ್ಪತ್ತಿಯಾಗುತ್ತದೆ. ಈ ಪ್ರವೃತ್ತಿಯನ್ನು ಬಿಡುವವರೆಗೂ ಜ್ವರವನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ಅಜೀರ್ಣ, ಜ್ವರ, ವಾಂತಿ, ಭೇದಿ ಹೀಗೆ ಜೀರ್ಣಾಂಗ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವಾಗ ಅಭ್ಯಂಗ ಮಾಡಬಾರದು. ಗಂಟಲುಗಳಲ್ಲಿ ಊತ ಇರುವಾಗ, ಪಾದಗಳಲ್ಲಿ ಊತ ಇರುವಾಗ ಎಣ್ಣೆ ಹಚ್ಚಬಾರದು. ಹಚ್ಚುವುದಾದರೂ ವೈದ್ಯರ ಸಲಹೆಯಂತೆ ಸೂಕ್ತವಾದ ಎಣ್ಣೆಗಳನ್ನು ಮಾತ್ರ ಹಚ್ಚಬೇಕು. ಅತಿಯಾಗಿ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆಯನ್ನು ಹಚ್ಚಿ ಎರಡು ಮೂರು ದಿನ ನೆನೆದು ಸ್ನಾನ ಮಾಡುವುದು ಶಿರಸ್ಸು ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಅಭ್ಯಂಗವನ್ನು ರೀತಿ ನೀತಿ ಅರಿತು ಹಿತಮಿತವಾಗಿ ಮಾಡುವುದು ಒಳ್ಳೆಯದಾಗಿದೆ. ಹಾಗಾಗಿ ಇಂದಿನ ಆಹಾರವು ಜೀರ್ಣವಾಗಿ ಹಸಿವು ಇನ್ನು ಪ್ರಾರಂಭವಾಗದ ಕಾಲದಲ್ಲಿ ಅಭ್ಯಂಗವನ್ನು ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಪಡೆಯಬಹುದು. ಅಭ್ಯಂಗದ ನಂತರ ವ್ಯಾಯಾಮವನ್ನು ಮಾಡುವುದು, ನಂತರ ದ್ರವ್ಯಗಳಿಂದ ದೇಹಕ್ಕೆ ಮುಲಾಮು ಹಚ್ಚುವುದರಿಂದ ಮಾಂಸಖಂಡಗಳಲ್ಲಿ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರಾವ್ ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು,

0: ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕಾನೂನಿನ ಅರಿವೇ ಜೀವನದ ಗುರುವು.
1: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
0: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
0: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ನಮ್ಮ ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹಾಗೆ ಇನ್ನಿತರ ಆಳವಾದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಸಂವಿಧಾನವು ನಮ್ಮ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಆ ಗುರಿಯನ್ನು ಸಾಧಿಸಲು ಜನರ ಆರ್ಥಿಕ, ಸಾಮಾಜಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಸುಧಾರಿಸಲು ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಟ್ಟಿತ್ತು, ಹೇಳಿತ್ತು. ಅದು ಯಾವ್ಯಾವುದು ಏನು ಅನ್ನೋದನ್ನು ತಿಳ್ಕೊಂಡು ಆ ನಂತರ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹೋಗೋಣ. ಮೊದಲನೇದಾಗಿ, ಎಲ್ಲ ಪ್ರಜೆಗಳ ಜೀವನ ನಿರ್ವಹಣೆಗೆ ಅಗತ್ಯವಾದಷ್ಟು ಸಾಧನ ಸೌಕರ್ಯಗಳು ಲಭ್ಯವಿರುವಂತೆ ನೋಡಿಕೊಳ್ಳೋದು ಮೊದಲ ಮಾರ್ಗದರ್ಶನ. ನಂತರ, ಗಂಡಸು ಮತ್ತು ಹೆಂಗಸು ಎಂಬ ಭೇದ ಭಾವ ಇಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡುವುದು. ಮಹಿಳೆಯಾಗಲಿ ಪುರುಷ ಆಗಿರಲಿ, ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲದೆ ಅವ್ರು ಮಾಡುವಂಥ ಯಾವುದೇ ಕೆಲಸಕ್ಕೆ ಸಮಾನ ಕೆಲಸ ಸಮಾನ ಸಂಬಳ ನೀಡೋದು. ನಂತರ, ಸಂಪತ್ತು ಕೇವಲ ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಲಭ್ಯವಾಗುವಂಥ ಅರ್ಥವ್ಯವಸ್ಥೆಯನ್ನು ರೂಪಿಸುವುದು. ನೋಡಿ ಎಷ್ಟು ಚೆನ್ನಾಗಿದೆ, ಸಂಪತ್ತು ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಅದು ಸಿಗುವಂಥ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನಗಳು. ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಿ ವ್ಯವಸ್ಥಿತಗೊಳಿಸುವುದು. ಇವತ್ತು ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಯ ನಿಯಮಾನುಸಾರವಾಗಿ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆ ಗ್ರಾಮ ಪಂಚಾಯಿತಿ ರೂಪಿಸೋದಕ್ಕೆ ಇದೆಲ್ಲ ಕಾರಣ ಏನು? ಇವತ್ತು ಗ್ರಾಮ ಪಂಚಾಯಿತಿ ಒಂದು ಚುನಾವಣೆ, ಮತ್ತೊಂದು ನಾವು ಯಾವುದೇ ಇಲಾಖೆಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್, ಅದಕ್ಕೆ ಮೂಲ ನಮ್ಮ ಸಂವಿಧಾನ. ನೋಡಿ, ಎಲ್ಲ ಪೌರರಿಗೂ ಒಂದೇ ರೀತಿಯ ನಿಯಮಗಳನ್ನು ರೂಪಿಸುವುದು, ಪ್ರತಿಯೊಬ್ಬ ಪೌರರಿಗೂ ಸಮಾನವಾದ ಒಂದೇ ರೀತಿಯಾದ ರೂಲ್ಸ್ಗಳನ್ನು ರೂಪಿಸಂತದ್ದು. ನೆಕ್ಸ್ಟ್ ಬಂದು, 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಎಜುಕೇಷನ್ ಒದಗಿಸೋದು, ಬಿಲೋ 14 ಇಯರ್ಸ್ ಚಿಲ್ಡ್ರನ್. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಮತ್ತು ಸಾಮಾಜಿಕ ದುರ್ಬಲ ವರ್ಗಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದು, ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು, ಈ ವ್ಯವಸಾಯ ಮತ್ತು ಪಶುಸಂಗೋಪನೆಯನ್ನು ವ್ಯವಸ್ಥೆಗೊಳಿಸುವುದು, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ನಾವು ರಕ್ಷಿಸುವುದು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕರ್ತವ್ಯಗಳನ್ನು ಪ್ರತ್ಯೇಕವಾಗಿಡುವುದು. ನೋಡಿ, ಇದು ಕಾರ್ಯಾಂಗಕ್ಕೂ ನ್ಯಾಯಾಂಗಕ್ಕೂ ಯಾವುದೇ ರೀತಿಯಂಥ ಕನೆಕ್ಟ್ ಇರೋದಿಲ್ಲ. ಅವರ ಯಾವುದೇ ಕೆಲಸ ಕಾರ್ಯಗಳಾಗಲಿ, ಮತ್ತೊಂದಾಗಲಿ, ಅವರ ಕರ್ತವ್ಯಗಳಾಗಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಒಂದು ಸಪ್ರೇಟ್ ಇರುತ್ತೆ, ಪ್ರತ್ಯೇಕವಾಗಿ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳನ್ನು ವೃದ್ಧಿಸುವುದು, ಪ್ರತಿಯೊಬ್ಬ ಪ್ರಜೆಯ ವ್ಯಕ್ತಿತ್ವ ಪರಿಪೂರ್ಣವಾಗಿ ಬೆಳೆದು ತುಂಬ ವಿಕಾಸವಾಗಬೇಕಾದರೆ ಅವರಿಗೆ ಕೆಲವು ಹಕ್ಕುಗಳನ್ನು ಇರಬೇಕಾಗತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಗುರುತಿಸಿಕೊಡ್ತು. ಈಗ ನೋಡೋಣ, ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೂಲಭೂತ ಹಕ್ಕುಗಳು ಯಾವ್ಯಾವೆಂದು. ಆ ಮೂಲಭೂತ ಹಕ್ಕುಗಳು ಇದನ್ನು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. 2ನೇ ಮಹಾಯುದ್ಧವು

0: ಹಿಂದೆ ಎಂದು ಕಾಣದಂತ ವಿಪತ್ತಾಗಿತ್ತು, ವಿನಾಶ ಆಗಿತ್ತು, ಭೀಕರ ನರಹತ್ಯೆ ಆಗಿತ್ತು, ಆರ್ಥಿಕ ದುದ್ದುವೆಚ್ಚ ಆಗಿತ್ತು. ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ಜಗತ್ತನ್ನೇ ಮುಳುಗಿಸಿತ್ತು. ನೋಡಿ, ಆ ಎರಡನೇ ಮಹಾಯುದ್ಧದಿಂದ ಬಂದಂತಹ ರೋಗ ರುಜಿನಾದಿಗಳಿಂದ, ಹಾಗೆ ಆ ಒಂದು ಆಹಾರದ ಅಭಾವದಿಂದ ಅನೇಕ ಜನ ಸಾವನ್ನಪ್ಪಿದ್ದರು.
1: ಈ ಬಾಂಬ್ಗಳನ್ನು ಸಿಡಿಸಿ ನಗರಗಳನ್ನು ಧ್ವಂಸ ಮಾಡಲಾಯಿತು. ಹಳ್ಳಿಗಳಿಗೆ ಮತ್ತು ಕಾಡುಗಳಿಗೆ ಬೆಂಕಿ ಹಚ್ಚಲಾಯಿತು.
0: ಕೈಗಾರಿಕೆಗಳನ್ನು, ಅಣೆಕಟ್ಟುಗಳನ್ನು, ರಸ್ತೆಗಳನ್ನು, ಮೂಲ ಸೌಕರ್ಯಗಳನ್ನು ಸಹ ನಾಶ ಮಾಡಲಾಯಿತು. ಜನಾಂಗೀಯ ದ್ವೇಷದಿಂದ ನಡೆದಂತಹ ದೊಡ್ಡ ಪ್ರಮಾಣದ ಅಂತ್ಯ, ಹಿಂಸೆ, ಕ್ರೌರ್ಯದಿಂದ ಜಗತ್ತಿನ ಜನರು ತತ್ತರಿಸಿ ಹೋದರು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇದರ ಪರಿಣಾಮವಾಗಿ 1945 ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆ ವಿಶ್ವಸಂಸ್ಥೆ 1948 ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು. ಆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ನಮ್ಮ ದೇಶದ ಸಂವಿಧಾನದ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿದ್ದಿತ್ತು. ನೋಡಿ, ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಇದರ ಜೊತೆಗೆ ನಮ್ಮ ದೇಶದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದು ಈ ಒಂದು ಸ್ವತಂತ್ರ ಹೋರಾಟದ ಗುರಿಯಾಗಿತ್ತು. ಸಂವಿಧಾನದ ರಚನಾಕಾರರಿಗೆ ಮೂಲಭೂತ ಹಕ್ಕುಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ಇತ್ತು. ಸಮಾಜದ ಸಾರ್ವತೋಮುಖ ಅಭಿವೃದ್ಧಿಗೆ ಮತ್ತು ವ್ಯಕ್ತಿಯ ವಿಕಾಸಕ್ಕೆ ಆ ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕ ಎಂದು ಅವರು ತಿಳ್ಕೊಂಡಿದ್ದರು. ಈಗ ನಾವು ಅನ್ಕೋತೀವಿ, ಈಗ ನಾವು ಏನೇ ಮಾಡ್ತೇವೆ, ಓಡ್ಬೇಕಾದ್ರು, ಮತ್ತೊಂದು ಮಾಡಬೇಕಾದ್ರು, ಮತ್ತೊಂದು ಕೆಲಸ ಮಾಡಬೇಕಾದ್ರು, ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ಕೆಲವು ಮಾನವ ಹಕ್ಕುಗಳನ್ನು ಸಂವಿಧಾನದ ಭಾಗ ಕೆಲವೊಂದು 3 ಸೇರಿಸಲಾಗಿದೆ. ಜಾರಿಗೊಳಿಸಬಹುದಾದ ಹಕ್ಕುಗಳು, ಈ ಹಕ್ಕುಗಳು ತನ್ನಷ್ಟಕ್ಕೆ

0: ಕಾರಣಗಳನ್ನು ಹೇಳಿದೆ.
1: ನೋಡಿ, ಮೊದಲನೇದು ಈಕ್ವಲಿಟಿ ಬಿಫೋರ್ ದಿ ಲಾ, ಸಮಾನತೆಯ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲ ವ್ಯಕ್ತಿಗಳು ಕಾನೂನಿನ ದೃಷ್ಟಿಯಲ್ಲಿ ಸರಿಸಮಾನರು. ಹಾಗೆ ಎಲ್ಲರಿಗೂ ಕಾನೂನಿನಿಂದ ಸಮಾನ ರಕ್ಷಣೆ ದೊರೆಯುವುದು. ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ಉದ್ಯೋಗ ಅವಕಾಶಗಳನ್ನು ಪಡೆಯಲು ಸಹ ಎಲ್ಲರೂ ಸಮಾನ. ನೆಕ್ಸ್ಟ್ ಬಂದರೆ ಸ್ವತಂತ್ರದ ಹಕ್ಕು, ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವತಂತ್ರ. ನಾನು ಮಾತಾಡುವಂಥ ಶಾಂತಿಯುತವಾಗಿ ಸ್ವಸ್ಥರಹಿತವಾಗಿ ಸಭೆ ಸೇರುವಂಥ ಸ್ವತಂತ್ರ, ಯಾವುದೇ ಘರ್ಷಣೆಗಳಿಲ್ಲದೆ, ಗಲಾಟೆಗಳಿಲ್ಲದೆ, ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಒಂದು ತುಂಬ ಜನಗಳೊಟ್ಟಿಗೆ ಒಂದು ಸಭೆ ಸೇರಿ ನಡೆಸ್ಬೋದು. ಸಂಘ ಸಂಸ್ಥೆಗಳನ್ನು ರಚಿಸುವಂಥ ಸ್ವತಂತ್ರ ಕೊಡ್ತು. ಇವತ್ತು ಎಷ್ಟೋ ಸಂಘಗಳು ಉಟ್ಕೊಂಡಿವೆ, ಸಂಘಗಳು ಸಂಸ್ಥೆಗಳು ಇವತ್ತು ಎಲ್ಲ ಗುಂಪು ಗುಂಪಲ್ಲಿ ಕಟ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲ ನೋಂದಣಿ ಮಾಡಿಕೊಂಡಿರ್ತಾರೆ. ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದು ನಮ್ಮ ಸಂವಿಧಾನ. ಈ ಭಾರತದಿಂದ ಸ್ವತಂತ್ರವಾಗಿ ಸಂಚರಿಸುವಂಥ ಸ್ವತಂತ್ರ, ಒಂದ್ ಕಡೆಯಿಂದ ನಾವು ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಅದು ನಮ್ಮ ಹಕ್ಕು, ಅದು ನಮ್ಮ ಸ್ವತಂತ್ರದ ಹಕ್ಕು. ನನ್ನ ಇಷ್ಟಾನುಸಾರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕು. ಹಾಗೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ನಾವು ವಾಸಿಸುವಂಥ ಸ್ವತಂತ್ರ. ನಾನು ಎಲ್ಲಿ ಹುಟ್ಟಿದೆ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನನಗೆ ಇಷ್ಟವಾದ ಪ್ರದೇಶ, ಇಷ್ಟವಾದ ನಗರಗಳು, ಇಷ್ಟವಾದ ಸಿಟಿಗಳು, ನಾನು ಅಲ್ಲಿ ಹೋಗಿ ವಾಸ ಮಾಡ್ಬೋದು. ಅದು ನನ್ನ ಹಕ್ಕು ಮತ್ತು ನನ್ನ ಸ್ವತಂತ್ರ. ಯಾವುದೇ ವೃತ್ತಿ, ಯಾವುದೇ ಉದ್ಯೋಗ ಆಗಲಿ, ಅಥವಾ ಯಾವುದೇ ವ್ಯಾಪಾರ ಮಾಡುವಂಥ ಒಂದು ಹಕ್ಕನ್ನು ನಾವು ಹೊಂದಿದ್ದೀವಿ. ಇಷ್ಟು ಶೋಷಣೆಯ ವಿರುದ್ಧ ಹಕ್ಕು, ಮಾನವ ಕಳ್ಳ ಸಾಗಾಣಿಕೆ ಮತ್ತು ಯಾವುದೇ ಸ್ವರೂಪದ ಬಲಾತ್ಕಾರದ ದುರ್ಮಿಗಳನ್ನು ನಿಷೇಧ ಮಾಡೋದು, ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರ ಕಡ್ಡಾಯ ಸೇವೆಯನ್ನು ವಿಧಿಸ್ಬೋದು. ಆದರೆ ಅಂಥ ಸೇವೆಯನ್ನು ವಿಧಿಸುವಾಗ ಧರ್ಮ, ಜಾತಿ, ವಂಶ ಹಾಗೂ ವರ್ಗಗಳ ಆಧಾರದ ಮೇಲೆ ತಾರತಮ್ಯ ತೋರಬಾರದು ಅಂತ ಹೇಳಿದೆ. ಈ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಅಂತಲೂ ಇದೆ.

0: ರಕ್ಷಿಸಬೇಕು. ಈ ನಮ್ಮ ದೇಶದೊಳಗಿರುವಂತಹ ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂತಹ ಸಮಗ್ರ ನೈಸರ್ಗಿಕ ಪರಿಸರವನ್ನು ನಾವು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರುವುದು, ಇವೆಲ್ಲ ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ ಮತ್ತು ಒಂದು ಜಿಜ್ಞಾಸೆಯ ಸುಧಾರಣೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಮತ್ತು ಇತರರಲ್ಲೂ ಸಹ ಬೆಳೆಸುವುದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರುವುದು, 6-14 ವಯೋಮಾನದಂಥ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ
1: ಅಲ್ವಾ? ಹೀಗೆ ನಮ್ಮ ಸಂವಿಧಾನದ ಅನುಚ್ಛೇದ 14 ಮಹಿಳೆ ಮತ್ತು ಪುರುಷರಿಗೆ ಸಮಾನವಾದ ಕಾನೂನು ರಕ್ಷಣೆಯನ್ನು ಒದಗಿಸಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅನುಚ್ಛೇದ ಹೇಳ್ತಾರೆ. ಅನುಚ್ಛೇದ 15 ಲಿಂಗಭೇದದ ಆಧಾರದ ಮೇಲೆ ತಾರತಮ್ಯ ಧೋರಣೆಯನ್ನು ತೋರಬಾರದು ಅಂತ ಹೇಳುತ್ತೆ. ಅನುಚ್ಛೇದ 18 ಸರ್ಕಾರಿ ನೌಕರಿ ಅಥವಾ ಯಾವುದೇ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿ ತೋರಬಾರದೆಂದು ಡೈರೆಕ್ಷನ್ ಕೊಟ್ಟಿದೆ. ಅನುಚ್ಛೇದ 21 ಮಹಿಳೆಯರು ಮಾನವ ಘನತೆಯಿಂದ ಬದುಕುವಂತ ಹಕ್ಕನ್ನು ಕೊಡುತ್ತದೆ. ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾನೂನುಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವಂತಹ ಅಧಿಕಾರವನ್ನು ಸಹ ನೀಡಲಾಗಿದೆ. ಈ ಅನುಚ್ಛೇದ 51A ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವಂತಹ ಆಚರಣೆಗಳನ್ನು ತ್ಯಜಿಸಬೇಕೆಂದು ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಸಂವಿಧಾನ. ಅನುಚ್ಛೇದ 243 ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಮೀಸಲಾತಿಯನ್ನು ಒದಗಿಸಲಾಗಿದೆ.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
6: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
7: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
8: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.
9: ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
7: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
6: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
9: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
10: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
6: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
7: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
6: ಇಲ್ವಲ್ಲ.
10: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ.
11: ನಾವೀಗ ಸಾಮಾಜಿಕ ಜಾಲ

0: ತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಿ.

ಗಿರಿ ಜವಾಬ್ದಾರಿಯಿಂದ ಬಳಸಿ ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ. ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆ

0: ನನಗೆ ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನಿಂದ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.

ಪುಣ್ಯವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಮಲ್ಲಿಗೆ ಜಾಜಿ ಹೂ ಮಾಲೆ ಹಾಕಿ ಚಂದ

ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ

0: ಪೇಂಟಿಂಗ್ ಆರ್ಟ್ ನಮಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈಯ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
0: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
6: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ, ಪ್ರತಿದಿನವೂ ನಾವು ತಪ್ಪದೇ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡೋದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದ್ಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದ

ಇದ್ರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲವುದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡ್ಲು ಒತ್ತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದಮೇಲೆ ಕಲ್ತ್ಕೊಂಡು ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಹೋಗ್ತೀವಿ. ಯಾಕೆಂದರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ. ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂತೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂಥೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನು ನೋಡಿ ಆನಂದಿಸ್ಬೋದು. ಮನಸ್ಸನ್ನು ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನು ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೆಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು.
ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ

0: ಪರಮಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ,

ನಿಗೊಂದಿಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನು ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡು ಮೂರ್ತ ರೂಪವನು, ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೇ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮವರು ಎಚ್ಡಿಕೋಟೆ ತಾಲೂಕಿನ ಡಿಬಿಕೊಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಅಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈ

0: ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HD Kote ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಮತ್ತು ರಮೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ನಾನು ಫಸ್ಟ್ ಚಿತ್ರಗಳ ದೂರದಲ್ಲಿದ್ದು ಅಲ್ಲಿಂದ ಬಂದು ಇಲ್ಲಿಗೆ ಬಂದು ಸೇರಿದ್ವಿ. ಅಲ್ಲಿ ಮುಚ್ಚೂರು DB ಕುಪ್ಪೆ ತಾಲೂಕು ಸೇರಿಕೊಂಡು ಕೆಲಸ ಅಂತಂದ್ರೆ ಆರಂಭ ಕೆಲಸನೇ, ಕೂಲಿ ಕೆಲಸ. ಕೇಳಕ್ ಹೋಯ್ತೀವಿ, ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಅದು ಬಿಟ್ಟ ಮೇಲೆ ಯಾವುದು ಇಲ್ಲ. ಒಂದು ನೋಡಕ್ ಹೋದರೆ ನಮ್ಗೆ ಇಲ್ಲಿ ತುಂಬಾ ಬಡಜನಿಗೆ ಕಷ್ಟ ಇದೆ. ಅದ್ರ ತನಿವೆಲ್ಲ ಒಂದು ಕೈ ಗೂಡಿಸ್ಕೊಡ್ಬೇಕು ನಮ್ಗಿನ್ನು ಅಂತ ಕೇಳ್ಕೊತೀವಿ.
0: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿರೋ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ನಾನು ಫಸ್ಟ್ನಲ್ಲಿ ನೋಡೋಕೆ DB ಕುಪ್ಪೆಯಲ್ಲಿ ಇದ್ದಿದ್ದು, ಅವಾಗ ನೋಡೋ ಮುಚ್ಚೂರು, ಗೋಳೂರು, ಅಣ್ಣನ ತೋಟ ಹಿಂಗೆಲ್ಲ ಹೆಸರಿಟ್ಕೊಂಡಿರೋದು. ಇರೋದು ಮುಚ್ಚೂರಿನೇ. HD Kote ಹತ್ತದ ಮೇಲೆ ಟಿಕೆಟ್ ತಗೊಳ್ಳೋದು ಮುಚ್ಚೂರಿನೇ, ಇನ್ಯಾವ ಹೆಸರು ಬರ್ತಾ ಇಲ್ಲ. ಆಮೇಲೆ ಕಡೆಗದ್ದೆ, ವರ್ಕಲ್ ಮಾಡ ಹಿಂಗೆ ಇಟ್ಕೊಂಡಿರೋದು. ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ. ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ಇರೋ ಕಾಲದೊಳಗೆ. ಅದೇ ಹೆಸರು ಇವಾಗಲೂ ಕೂಡ ನಡೀತಾ ಇದೆ. ಇಲ್ಲಿ 88 ಕುಟುಂಬ ಇದ್ದೀವಿ. 88 ಕುಟುಂಬ ಇದ್ದೀವಿ ಅಲ್ಲಿ. ಎಲ್ಲ ಕೆಲಸ ಕಾರ್ಯದೊಟ್ಟು ಜೋಲಿ ಯಾವ ಥರ ಅಂತೇಳಿ ಸಂಬಳದಲ್ಲಿ ಇಲ್ಲ. ಎಲ್ಲ ಕೂಲಿ ಕೆಲಸನೇ ಮಾಡ್ತಾ ಇರೋದು. ಜಮೀನು ಕೆಲಸ ಬಿಟ್ಟ ಮೇಲೆ ಯಾವುದು ಇಲ್ಲ. ಇನ್ನು ಕೇರಳಕ್ಕೆ ಹೋಯ್ತಾರೆ ಕೆಲಸಕ್ಕೆ. ಅಲ್ಲಿ ನೀವು ನೋಡ್ಬೇಕು, ದೋಣಿ ಕಡಲಿನಲ್ಲಿ ಅಂದ್ರೆ ಬೋಟ್ ಇದೆ. ಬೋಟ್ ಅಂತಂದ್ರೆ ಒಂಥರ ಮರದಲ್ಲಿ ಇರೋದು, ಅದನ್ನ ಕೇರಳಕ್ಕೆ ಹೋಯ್ತಿದ್ದಾರೆ. ಕೇರಳದಿಂದ ಬಂದು ಜೀವನ ಮಾಡ್ತಾರೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದರ ಬಗ್ಗೆ ತಿಳಿಸೋದಾದ್ರೆ?
1: ಕಾಡು ಜಾಸ್ತಿ ಅಂತಂದ್ರೆ ಒಂದು ಮಿರ್ಗಗಳಿಗಿಂತ ತೋಟದಲ್ಲಿ ಬಂದು ಉಕ್ಕೊಂಡ್ಮೇಲೆ ಇನ್ನು ನೋಡೋವ್ರೆ ಇಲ್ಲ. ಸರ್ಕಾರದವರು ಸಾಮಾನ್ಯವಾಗಿ ನೋಡ್ತಾರೆ ಇಲ್ಲ ಅಂತಲ್ಲ. ಈಗ ಬಂದ್ರೆ ಫಾರೆಸ್ಟ್ನವರು ಒಳ್ಳೆಯವ್ರೆ, ನಮ್ಮ ಕಡೆಯಲ್ಲಿ ಸಪೋರ್ಟ್ ಕೊಟ್ಕೊಂಡು ಜಿಂಕೆಗಳೆಲ್ಲ ಓಡಿಸ್ತಿದ್ದಾರೆ. ಇಂತಿನದೊಳಗೆ ಎಕ್ಕು ಪತ್ರದೊಳಗೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ. ಯಾವತ್ತಿಗೆ ಕಾರಣ 9 ವರ್ಷ ಅರ್ಜಿ ಹಾಕೊಂಡು 6 ದಿವಸದೊಳಗೆ ಒಂದು 8 ಜನ ಹೋಗಿದ್ದು, DD ಅವರು, ಪುರುಷೋತ್ತಮ ಅವರು, ನಾನು ಕೂಡ ತಿಮ್ಮೇಗೌಡಲ್ಲಿ ಹೋಗಿ DC ಆಫೀಸ್ದೊಳಗೆ ಕುಂತು ತರ್ಚೆ ಮಾಡಿದ್ವು. ಇನ್ನು 15 ದಿವಸದೊಳಗೆ ಹಕ್ಕು ಪತ್ರ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಬಿಟ್ಟ ಮೇಲೆ ಆಯ್ತು ಸರ್ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೀವಿ. ಇನ್ನೇನು ಮಾಡ್ತೀನಿ ಅಂದ್ರೆ ದೇವ್ರೊಬ್ಬನ ಗೊತ್ತು, ಅಷ್ಟು ನಡೆಸೀವಿ.
2: ನೈಸರ್ಗಿಕವಾಗಿ ನಾವು ಇದು ವಾಸವಾಗಿರೋದ್ರಿಂದ ತುಂಬಾ ಆರೋಗ್ಯ ಮತ್ತೆ ಯಾವುದೋ ಅನಾರೋಗ್ಯಗಳು ಯಾವುದೇ ಬರೋದಿಲ್ಲ. ಒಳ್ಳೆ ಉತ್ತಮ ಆರೋಗ್ಯವಾಗಿ ಇದ್ದೀವಿ ಇಲ್ಲಿ. ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಅಡೆತಡೆ ಬರ್ತದೆ. ಮತ್ತೆ ನಮ್ಮ ಅತಿ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳು ದೂರ ಹೋಗಿ ಓದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ತುಂಬಾ ಬಸ್ಗಳು ಸರಿ ಟೈಮ್ ಸಿಗ್ತಾ ಇಲ್ಲ, ಮತ್ತೆ ಬಸ್ ವ್ಯವಸ್ಥೆ ಇಲ್ಲ, ಮತ್ತೆ ಶಾಲೆ ಕಟ್ಟಡಗಳು ಇಲ್ಲ. ಸರಿ, ಶಾಲೆ ಸರ್ಕಾರಿ ಶಿಕ್ಷಕರು ಮುಖ್ಯವಾಗಿ ಇಲ್ಲಿಲ್ಲ. DB ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ. ಮಕ್ಕಳು ಅತಿ ಹೆಚ್ಚಾಗಿ ಇದ್ದಾರೆ, ಓದಕ್ಕೆ ವಿದ್ಯಾಭ್ಯಾಸ ಆಸಕ್ತಿ ಇದ್ದಾರೆ, ಅಂದ್ರೆ ಶಿಕ್ಷಕರು ಕೊರತೆ. ಯಾಕಂದ್ರೆ ಶಿಕ್ಷಕರು ದೂರದಿಂದ ಈಗ ಕೋಟೆಯಿಂದ ಮೈಸೂರಿನ ಅಲ್ಲಿಂದ ಬಂದು ಅಪ್ ಅಂಡ್ ಡೌನ್ ಮಾಡಕ್ಕೆ ಏನು ತೊಂದರೆ ಆಗೋದ್ರಿಂದ ಯಾರೇ ಶಿಕ್ಷಕರು ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಗೆಸ್ಟ್ ಟೀಚರ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ಮತ್ತೆ 9th ಒಳಗೆ ಆಗಿ 10th ಹೋಗೋದಿಲ್ಲ. 10th ಪಾಸ್ ಆಗಿದ್ರು 10th ಹೋದ್ರು ಹೋಗೋದಿಲ್ಲ, PUC ಹೋಗೋದಿಲ್ಲ. ಯಾಕಂದ್ರೆ ತುಂಬಾ ದೂರ ಕಾಲೇಜ್ಗಳಿಗೆಲ್ಲ, ಮತ್ತೆ ಇಲ್ಲೇ ಇರ್ತಾರೆ.
3: ಮತ್ತೆ ತಂದೆ ತಾಯಿ ಜೊತೆಗೆ

0: ಮಾಡಿಕೊಂಡು ಕೃಷಿ ಜಮೀನು ಕೃಷಿನೇ ಅವಲಂಬಿತ ಆಗಿದ್ದಾರೆ. ಮತ್ತೆ ಫಾರೆಸ್ಟ್ ಇಲ್ಲಿ ಒಳಗಿರೋದ್ರಿಂದ ನಾವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಕೃಷಿ ಬೆಳೀತಾ ಇದ್ದೀವಿ, ಭತ್ತ ಬೀನ್ಸು ಚಟ್ಟು ಇತ್ಯಾದಿ ಬೆಳೀತಿದ್ದೀವಿ. ಅದನ್ನೇ ನೆಮ್ಕೊಂಡು ಇದನ್ನ ಜೀವನ ಕಳೀತಾ ಇದ್ದಾರೆ ಇಲ್ಲಿ ಬೇಡ ಜನಾಂಗದವರು ಅಂತ ಹೇಳಿ ನಮ್ಮ ಎಷ್ಟು ಕ್ಯಾಟಗರಿ ಬರೋದು. ಅದನ್ನೇ ಅವಲಂಬಿತ ಆಗಿರೋದ್ರಿಂದ ಪ್ರಾಣಿಗಳು ಒಳಗೆ ಬರ್ತಾ ಇದೆ. ಅಂದ್ರೆ ಪ್ರಾಣಿಗಳು ಒಳಗೆ ಬರೋದ್ರಿಂದ ನಾವು ರೈಲ್ವೆ ಕಂಬಿಗಳು ಇದಾಕ್ಬಿಡಿ ಅಂತ ಎಷ್ಟೋ ಸರಿ ನಾವು ಲೆಟ್ರ್ ಹಾಕಿದ್ರು ಅಧಿಕಾರಿಗಳಿಗೆ ಮತ್ತೆ ಫಾರೆಸ್ಟ್ ಇಲಾಖೆಗೆ ಲೆಟ್ರ್ ಹಾಕಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅದರಿಂದ ಅದು ಒಂದು ರೈಲ್ವೆ ಇದಾಕಿದ್ರೆ ನಮ್ಗೆ ಇನ್ನೂ ಕೃಷಿ ಅತಿಥಿಯಾಗಿ ಬೆಳೆದು ಇನ್ನು ರೈತರು ಒಳ್ಳೆ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇವರಿಗೆ ನಮ್ಮ ಕೃಷಿ ಅವಲಂಬಿತರಾಗಿರೋದ್ರಿಂದ ನಮಗೆ ನೀರಾವರಿ ವ್ಯವಸ್ಥೆ ಮತ್ತೆ ಬೋರ್ಗಲ್ ವ್ಯವಸ್ಥೆ ಯಾವುದೇ ಇಲ್ಲ. ಆದರೆ ಯಾವುದೇ ಮೂಲ ಬಂದ್ರೂ ಫಾರೆಸ್ಟ್ ಇಲಾಖೆ ಸ್ವಲ್ಪ ತಡೆ ನೀಡುತ್ತಾರೆ ಇಲ್ಲಿಗೆ. ಅದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇನ್ನು ಮುಂದಿಗೆ ಹಕ್ಕುಪತ್ರ ಬಂದರೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್.
1: ಸರ್, ಪ್ರಸ್ತುತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅವುಗಳ ಒಂದು ಸೌಲಭ್ಯ ಯಾವ ರೀತಿಯಾಗಿ ಸಿಗ್ತಾ ಇದೆ ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ?
2: ನಮಗಿಲ್ಲಿ ರಸ್ತೆದು ಭಾರಿ ತುಂಬ ತೊಂದ್ರೆ, ಯಾವ ಥರ ಅಂದ್ರೂ ನೋಡ್ತಾ ಇದೆ. 5 ವರ್ಷದಿಂದ ಆ ರೋಡ್ ನೋಡಿ ಹುಡುಗರು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಹಣ್ಣು ತೋಟದಿಂದ ಹಿಡಿದು ಮಚ್ಚರ್ ತಂದಿಗೆ ಅದ್ರ ಸಲುವಾಗಿ ರಸ್ತೆದು ಹೇಳಂಗೇ ಇಲ್ಲ. ನಮ್ಮ MLA ಅವ್ರು ಈ ಕಡೆ ಬಂದು ಗಮನನೇ ಇಟ್ಟಿಲ್ಲ ಯಾವ ಥರದಲ್ಲಿ. ಅದು ನಿನ್ನೆ ಗುಜರ್ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹಣ್ಣು ತೋಟ ಆಡಿಗೆ. ಅದಕ್ಕೆ ಸಲುವಾಗಿ ನೋಡಿ ರೋಡ್ ಬಗ್ಗೆ ದುಡ್ಡು ಎಲ್ಲ ಕಡೆದು ಅಷ್ಟೇ, ಒಂದು ಕಡೆ ಅಂತಲ್ಲ, ಬಾವಲಿಯಿಂದ ಹಿಡಿದು ಗುಂಟ್ರೆ ತನಕವೇ ತಾವು ಬಂದು ನೋಡಿ ಬೇಕಾದ್ರೆ ಭಾರಿ ಮಿಸ್ ಆಗ್ಬಿಟ್ಟಿದೆ. ಅದಕ್ಕೊಂದು ರೋಡ್ ಬಗ್ಗೆ ದೊಳಗೆ ನಮ್ಗೊಂದು ಕೊಟ್ಟರೆ ಭಾರಿ ಅನುಕೂಲ ಆಯ್ತದೆ. ಅದೇ ಈ ಮಳೆಗಾಲದೊಳಗೆ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ. ಹುಡುಗರು ಒಂದು ಗಾಡಿ ವ್ಯವಸ್ಥೆ ಇಲ್ಲ, ಹುಡುಗರಿಂದ ನೋಡೋ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನ್ನ ಹುಡುಗರೇ 2 ಹುಡುಗರು ಒಂದು 6ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ದಾರೆ. ಅವ್ರಿಗೆ ಮೆಚೂರ್ ಶಾಲೆಯಲ್ಲಿ ಓದೋದು ನಡ್ಕೊಂಡೆ ಆಯ್ತು. ನಾನು ತಗೊಂಡೋಗಿ ಬೈಕ್ ತಗೊಂಡೋಗಿ ಬಿಡ್ಬಿಟ್ಟು ಬರೋದು ಮಳೆ ಟೈಮ್ಗೆ. ಅದಕ್ಕೆ ರೋಡ್ ಒಂದು ರೆಡಿ ಆದ್ಮೇಲೆ ಹುಡುಗರು ಕೊಂಡೋಯ್ತಾರೆ. 4 ಕಿಲೋಮೀಟರ್ ಹೋಯ್ತಿದ್ದಾರೆ ಅಲ್ಲಿ. 4 ಮೇಸ್ಟ್ರುಗಳಿದ್ದಾರೆ, ಹೆಡ್ ಮೇಸ್ಟ್ರ್ ಇದ್ದಾರೆ, ಕಾಂತರಾಜ್ ಮೇಸ್ಟ್ರುಗಳು, ಅವ್ರು ಚೆನ್ನಾಗಿ ಓದ್ತಿದ್ದಾರೆ. ಅದ್ರ ತಗೊಂಡು ಇಷ್ಟು ಮಾಹಿತಿ ನಾವು ಕೊಡ್ತೀವಿ. ಕುಡಿಯೋ ನೀರು ಬಗ್ಗೆ ಇದ್ದೊಳಗೆ ಬೋರ್ವೆಲ್ ನಮ್ಗೆ ಇಲ್ಲಿ ಅಂಥದ್ದು ಇಲ್ಲ. ಈ ಕುಡಿಯೋ ನೀರು ಅಂತಂದ್ರೆ ಒಂದು ಮೋಟರ್ ಕೆಟ್ಟೋದ್ಮೇಲೆ ಇನ್ನು 3 ದಿವಸ ಆದರೂ ನೀರಿಲ್ಲ. ನೀರಿಂದ ಭಾರಿ ಮಿಸ್ ಇರೋದು. ಬೋರ್ ಕೊರೆದು ಇನ್ನೊಂದು ಬೋರ್ ಕೊಟ್ಟು ಬಿಟ್ರಪ್ಪ ನಮ್ಗೆಲ್ಲರಿಗೂ ನೀರಿಂದ ತೊಂದರೆ ಇಲ್ಲ. ಈ ಅಣ್ಣನ ತೋಟದವರು ಇವ್ರ ತಂದೆಯವರು ಬಸವಣ್ಣವ್ರು ತೀರೋಗ ಸಲುವಾಗಿ ನೀರು ಇಲ್ದಾಕೊಂಡು ಪಾಪ ಬಾವಿಯಿಂದ ಕೀಳ್ಗಡೆಯಿಂದ ಹತ್ಕೊಂಡ್ಬಂದ್ರು. ಒಂದು 10-20 ಜನ ಸೇರ್ಕೊಂಡು ಇಲ್ಲೂ ಬೋರ್ ಹೊಡ್ಕೊಟ್ಟು ಬಿಟ್ರೆ ಇವ್ರಿಗೂ ನೀರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಫಾರೆಸ್ಟ್ನವ್ರು ತಡ್ಡಾಕ್ತಾರೆ. ಅಲ್ಲಿ ಮೇಲ್ಗಡೆ ಬೋರ್ ಹೊಡೆ ಹಾಕ್ತಿಲ್ಲ ನೋಡು, ಫಾರೆಸ್ಟ್ನವ್ರು ಬಂದು ಅಡ್ಡಾಕ್ಬಿಟ್ಟಿದ್ರು. ನೀರಿನ ಸಂಶಯ ಅನ್ನೋದೊಳಗೆ ಅಣ್ಣನ ತೊಟ್ಟುವೆ ಮಚ್ಚೋರು ಎಲ್ಲಾ ಕಡೆ ಸಂಶಯ ಇದೆ. ಸಂಶಯ ಇದ್ರೆ ಅಂದ್ರೆ 7 ದಿವಸ 3 ದಿವಸ ಕರೆಂಟ್ ಇಳಿದ ಮೇಲೆ ಹೋಯ್ತು. ಈ ಕರೆಂಟ್ ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಇಷ್ಟೇ ನಮ್ದು ಮಾತಾಡ್ತಿರೋದು. ನಮ್ಮ ಡ್ರೈನೇಜ್ಗಳನ್ನ ನೋಡ್ಗೋ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ

0: ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ ವಿಶೇಷವಾಗಿ ವಿಶ್ವ ಯುದ್ಧಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನ ಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1,60,00,000 ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4,04,00,000 ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3,00,000 ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದ್ದು, ಗೋದಾಮುಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿ ಇದೆ ಎಂದು, ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಯಿತು. 1999 ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ಧ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ಧ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ, ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ಧ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೀಲವೇಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26ನೇ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು. ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಬ್ರಿಗೇಡಿಯರ್ ಗಿರೇಶ್ ಯೋಧ ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೆರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ. ಪ್ರತಿ ಬುಧವಾರ

0: 10:15 ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು, ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 90 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟ್ರೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನೀಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮವರು ಎಚ್ಡಿಕೋಟೆ ತಾಲೂಕಿನ ಡಿಬಿಕೊಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ

0: ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HDKOTE ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಮತ್ತು ರಮೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ನಾ ಫಸ್ಟ್ ಚಿತ್ರಗಳ ದೂರದಲ್ಲಿದ್ದು ಅಲ್ಲಿಂದ ಬಂದು ಇಲ್ಲಿ ಬಂದು ಸೇರಿದ್ವಿ. ಅಲ್ಲಿ ಮುಚ್ಚೂರು DB ಕುಪ್ಪೆ ತಾಲೂಕು ಸೇರಿಕೊಂಡು ಕೆಲಸ ಅಂತಂದರೆ ಆರಂಭ ಕೆಲಸನೇ, ಕೂಲಿ ಕೆಲಸ. ಕೇಳ್ಕೊಯ್ತೀವಿ, ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಅದು ಬಿಟ್ಟ ಮೇಲೆ ಯಾವುದು ಇಲ್ಲ. ಒಂದು ನೋಡಕ್ಕೆ ಹೋದರೆ ನಮಗೆ ಇಲ್ಲಿ ತುಂಬ ಬಡಜನಿಗೆ ಕಷ್ಟ ಇದೆ. ಅದ್ರ ತಾನು ಇವೆಲ್ಲ ಒಂದು ಕೈಗೂಡಿಸ್ಕೊಡ್ಬೇಕು ನಮಗಿನ್ನು ಅಂತ ಕೇಳ್ಕೊತೀವಿ.
0: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ನಾ ಫಸ್ಟ್ನಲ್ಲಿ ನೋಡೋಕೆ DB ಕುಪ್ಪೆಯಲ್ಲಿ ಇದ್ದಿದ್ದು, ಆವಾಗ ನೋಡೋ ಮುಚ್ಚೂರು, ಗೋಳೂರು, ಹಣ್ಣಿನ ತೋಟ ಹಿಂಗೆಲ್ಲ ಹೆಸರಿಟ್ಕೊಂಡಿರೋದು. ಇರೋದು ಮುಚ್ಚೂರಿನೇ. HDKOTE ಹತ್ತದ ಮೇಲೆ ಟಿಕೆಟ್ ತಗೊಳ್ಳೋದು ಮುಚ್ಚೂರಿನೇ, ಇನ್ಯಾವ ಹೆಸರು ಬರ್ತಾ ಇಲ್ಲ. ಆಮೇಲೆ ಕಡೆಗದ್ದೆ ವರ್ಕಲ್ ಮಾಡ ಹಿಂಗೆ ಇಟ್ಕೊಂಡಿರೋದು. ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ. ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ಇರೋ ಕಾಲದೊಳಗೆ. ಅದೇ ಹೆಸರು ಇವಾಗಲೂ ಕೂಡ ನಡೀತಾ ಇದೆ. ಇಲ್ಲಿ 88 ಕುಟುಂಬ ಇದ್ದೀವಿ, 88 ಕುಟುಂಬ ಇದ್ದೀವಿ. ಅಲ್ಲಿ ಎಲ್ಲ ಕೆಲಸ ಕಾರ್ಯದೊಟ್ಟು ಜೋಲಿ ಯಾವ ಥರ ಅಂತೇಳಿ ಸಂಬಳದಲ್ಲಿ ಇಲ್ಲ. ಎಲ್ಲ ಕೂಲಿ ಕೆಲಸನೇ ಮಾಡ್ತಾ ಇರೋದು. ಜಮೀನು ಕೆಲಸ ಬಿಟ್ಟ ಮೇಲೆ ಯಾವುದು ಇಲ್ಲ. ಇನ್ನು ಕೇರಳಕ್ಕೆ ಹೋಗ್ತಾರೆ ಕೆಲಸಕ್ಕ. ಅಲ್ಲಿ ನೀವು ನೋಡ್ಬೇಕು ದೋಣಿ ಕಡಲಿ ಅಂದ್ರೆ ಬೋಟ್ ಇದೆ. ಬೋಟ್ ಅಂತಂದ್ರೆ ಒಂಥರ ಮರದಲ್ಲಿ ಇರೋದು, ಅದನ್ನೆಲ್ಲ ಕೇರಳಕ್ಕೆ ಹೋಯ್ತಿದ್ದಾರೆ. ಕೇರಳದಿಂದ ಬಂದು ಜೀವನ ಮಾಡ್ತಾರೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದರ ಬಗ್ಗೆ ತಿಳಿಸೋದಾದ್ರೆ?
1: ಕಾಡು ಜಾಸ್ತಿ ಅಂತಂದ್ರೆ ಒಂದು ಮಿರ್ಗಗಳಿಗಿಂತ ತೋಟದಲ್ಲಿ ಬಂದು ಉಕ್ಕೊಂಡ್ಮೇಲೆ ಇನ್ನು ನೋಡೋವ್ರೆ ಇಲ್ಲ. ಸರ್ಕಾರದವರು ಸಾಮಾನ್ಯವಾಗಿ ನೋಡ್ತಾರೆ ಇಲ್ಲ ಅಂತಲ್ಲ. ಈಗ ಬಂದ್ರೆ ಫಾರೆಸ್ಟ್ನವರು ಒಳ್ಳೆಯವ್ರೆ, ನಮ್ಮ ಕಡೆಯಲ್ಲಿ ಸಪೋರ್ಟ್ ಕೊಟ್ಕೊಂಡು ಜಿಂಕೆಗಳೆಲ್ಲ ಓಡಿಸ್ತಿದ್ದಾರೆ. ಇಂತಿನದೊಳಗೆ ಯೊಕ್ಕ ಪತ್ರದೊಳಗೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ. ಯಾವತ್ತೇ ಕಾರಣ 9 ವರ್ಷ ಅರ್ಜಿ ಹಾಕೊಂಡು 6 ದಿವಸದೊಳಗೆ ಒಂದು 8 ಜನ ಹೋಗಿದ್ದು. DD ಅವರು, ಪುರುಷೋತ್ತಮ ಅವರು, ನಾನು ಕೂಡ ತಿಮ್ಮೇಗೌಡಲ್ಲಿ ಹೋಗಿ DC ಆಫೀಸ್ದೊಳಗೆ ಕುಂತು ತರ್ಚೆ ಮಾಡಿದ್ವು. ಇನ್ನು 15 ದಿವಸದೊಳಗೆ ಯೊಕ್ಕ ಪತ್ರ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಮುಟ್ಟಿ ಮೇಲೆ ಆಯ್ತು ಸರ್ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೀನಿ. ಏನ್ ಮಾಡ್ತೀನಿ ದೇವ್ರೊಬ್ರು ಗೊತ್ತು. ಅಷ್ಟು ನಡೆಸಿಮಿ
2: ಸರ್. ನೈಸರ್ಗಿಕವಾಗಿ ನಾವು ಇಲ್ಲಿ ವಾಸವಾಗಿರೋದ್ರಿಂದ ತುಂಬಾ ಆರೋಗ್ಯ ಮತ್ತೆ ಯಾವುದೋ ಅನಾರೋಗ್ಯಗಳು ಯಾವುದೂ ಬರೋದಿಲ್ಲ. ಒಳ್ಳೆ ಉತ್ತಮ ಆರೋಗ್ಯವಾಗಿ ಇದ್ದೀವಿ ಇಲ್ಲಿ. ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಅಡೆತಡೆ ಬರ್ತದೆ. ಮತ್ತೆ ನಮ್ಮ ಅತಿ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳು ದೂರ ಹೋಗಿ ಓದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ತುಂಬಾ ಬಸ್ಗಳು ಸರಿ ಟೈಮ್ ಸಿಗ್ತಾ ಇಲ್ಲ, ಮತ್ತೆ ಬಸ್ ವ್ಯವಸ್ಥೆ ಇಲ್ಲ, ಮತ್ತೆ ಶಾಲೆ ಕಟ್ಟಡಗಳು ಇಲ್ಲ. ಸರಿ, ಶಾಲೆ ಸರ್ಕಾರಿ ಶಿಕ್ಷಕರು ಮುಖ್ಯವಾಗಿ ಇಲ್ಲಿಲ್ಲ. DB ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ. ಮಕ್ಕಳು ಅತಿ ಹೆಚ್ಚಾಗಿ ಇದ್ದಾರೆ, ಓದಕ್ಕೆ ವಿದ್ಯಾಭ್ಯಾಸ ಆಸಕ್ತಿ ಇದ್ದಾರೆ, ಅಂದ್ರೆ ಶಿಕ್ಷಕರು ಕೊರತೆ. ಯಾಕಂದ್ರೆ ಶಿಕ್ಷಕರು ದೂರದಿಂದ ಈಗ ಕೋಟೆಯಿಂದ ಮೈಸೂರಿನ ಅಲ್ಲಿಂದ ಬಂದು ಅಪ್ ಅಂಡ್ ಡೌನ್ ಮಾಡಕ್ಕೆ ತೊಂದರೆ ಆಗೋದ್ರಿಂದ ಯಾರು ಶಿಕ್ಷಕರು ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಗೆಸ್ಟ್ ಟೀಚರ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಮತ್ತೆ 9th ಒಳಗೆ ಆಗಿ 10th ಹೋಗೋದಿಲ್ಲ. 10th ಪಾಸ್ ಆಗಿದ್ರು 10th ಹೋದ್ರು ಹೋಗೋದಿಲ್ಲ, PUC ಹೋಗೋದಿಲ್ಲ. ಯಾಕಂದ್ರೆ ತುಂಬಾ ದೂರ ಕಾಲೇಜುಗಳಿಗೆಲ್ಲ, ಮತ್ತೆ ಇಲ್ಲೇ ಇರುತ್ತಾರೆ. ಮತ್ತೆ ತಂದೆ ತಾಯಿ ಜೊತೆಗೇನೆ ಇದ್ದುಕೊಂಡು ಕೃಷಿ ಜಮೀನ ಕೃಷಿನೇ ಅವಲಂಬಿತ ಆಗಿದ್ದಾರೆ. ಮತ್ತೆ ಫಾರೆಸ್ಟ್ ಇಲ್ಲಿ ಒಳಗಿರೋದ್ರಿಂದ ನಾವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಕೃಷಿ ಬೆಳೀತಾ ಇದ್ವಿ. ಭತ್ತ, ಬೀನ್ಸು, ಚಟ್ಟು ಇತ್ಯಾದಿ ಬೆಳೀತಿದ್ದೀವಿ. ಅದನ್ನೇ ನೆಮ್ಕೊಂಡು ಇದನ್ನ ಜೀವನ ಕಳೀತಾ ಇದ್ದಾರೆ ಇಲ್ಲಿ ಬೇಡ ಜನಾಂಗದವರು ಅಂತ ಹೇಳಿ ನಮ್ಮ ಎಷ್ಟೇ ಕ್ಯಾಟಗರಿ ಬರೋದು. ಅದನ್ನೇ ಅವಲಂಬಿತ ಆಗಿರೋದ್ರಿಂದ ಪ್ರಾಣಿಗಳು ಒಳಗೆ ಬರ್ತಾ ಇದೆ. ಅಂದ್ರೆ ಪ್ರಾಣಿಗಳು ಒಳಗೆ ಬರೋದ್ರಿಂದ ನಾವು ರೈಲ್ವೆ ಕಂಬಿಗಳು ಇದಾಕ್ಬಿಡಿ ಅಂತ ಎಷ್ಟೋ ಸರಿ ನಾವು ಲೆಟ್ರ್ ಹಾಕಿದ್ರು ಅಧಿಕಾರಿಗಳಿಗೆ, ಮತ್ತೆ ಫಾರೆಸ್ಟ್ ಇಲಾಖೆಗಳು ಲೆಟ್ರ್ ಹಾಕಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅದರಿಂದ ಅದು ಒಂದು ರೈಲ್ವೆ ಇದಾಕಿದ್ರೆ ನಮಗೆ ಇನ್ನೂ ಕೃಷಿ ಅತಿಥಿಯಾಗಿ ಬೆಳೆದು ಇನ್ನು ರೈತರು ಒಳ್ಳೆ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇವರಿಗೆ ನಮ್ಮ ಕೃಷಿ ಅವಲಂಬಿತರಾಗಿರೋದ್ರಿಂದ ನಮಗೆ ನೀರಾವರಿ ವ್ಯವಸ್ಥೆ

0: ಮತ್ತೆ ಬೋರ್ಗಲ್ ವ್ಯವಸ್ಥೆ ಯಾವುದೇ ಇಲ್ಲ. ಆದ್ರೆ ಯಾವುದೇ ಮೂಲ ಬಂದ್ರು ಫಾರೆಸ್ಟ್ ಇಲಾಖೆ ಸ್ವಲ್ಪ ತಡೆ ನೀಡುತ್ತಾರೆ ಇಲ್ಲಿಗೆ. ಅದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇನ್ನು ಮುಂದಕ್ಕೆ ಹಕ್ಕುಪತ್ರ ಬಂದ್ರೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್.
1: ಸರ್, ಪ್ರಸ್ತುತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅವುಗಳ ಒಂದು ಸೌಲಭ್ಯ ಯಾವ ರೀತಿಯಾಗಿ ಸಿಗ್ತಾ ಇದೆ ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ?
2: ನಮ್ಮಲ್ಲಿ ರಸ್ತೆದು ಭಾರಿ ತುಂಬಾ ತೊಂದ್ರೆ, ಯಾವ ತರ ಅಂದ್ರೂ ನೋಡ್ತಾ ಇದೆ. 5 ವರ್ಷದಿಂದ ಆ ರೋಡ್ ನೋಡಿ ಹುಡುಗರು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಹಣ್ಣು ತೋಟದಿಂದ ಹಿಡಿದು ಮಚ್ಚಿರ್ತಾನೆ, ಅದ್ರ ಸಲುವಾಗಿ ರಸ್ತೆದು ಹೇಳಂಗೇ ಇಲ್ಲ. ನಮ್ಮ MLA ಅವ್ರು ಈ ಕಡೆ ಬಂದು ಗಮನನೇ ಇಟ್ಟಿಲ್ಲ ಯಾವ ತರದಲ್ಲಿ. ಅದು ನಿನ್ನೆ ಗುಜರ್ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹಣ್ಣು ತೋಟ ಆಡಿಗೆ. ಅದಕ್ಕೆ ಸಲುವಾಗಿ ನೋಡಿ ರೋಡ್ ಬಗ್ಗೆ ಎಲ್ಲ ಕಡೆದು ಅಷ್ಟೇ, ಒಂದ್ ಕಡೆ ಅಂತಲ್ಲ, ಬೌಲಿಂದ ಹಿಡಿದು ಗುಂಟ್ರೆ ತನಕವೇ ತಾವು ಬಂದು ನೋಡಿಬೇಕಾದ್ರೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ. ಅದಕ್ಕೊಂದು ರೋಡ್ ಬಗ್ಗೆ ನಮ್ಗೊಂದು ಕೊಟ್ರೆ ಭಾರಿ ಅನುಕೂಲ ಆಯ್ತದೆ. ಅದೇ ಈ ಮಳೆಗಾಲದೊಳಗೆ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ. ಹುಡುಗರು ಒಂದು ಗಾಡಿ ವ್ಯವಸ್ಥೆ ಇಲ್ಲ, ನಾವು ಹುಡುಗರು ನೋಡೋ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನ್ನ ಹುಡುಗರೇ 2 ಹುಡುಗರು, ಒಂದು 6ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ದಾರೆ. ಅವ್ರಿಗೆ ಮಚ್ಚೂರು ಶಾಲೆಯಲ್ಲಿ ಓದೋದು, ನಡ್ಕೊಂಡೆ ಆಯ್ತು. ನಾನು ತಗೊಂಡೋಗಿ ಬೈಕಲ್ಲಿ ತಗೊಂಡೋಗಿ ಬಿಡ್ಬಿಟ್ಟು ಬರೋದು ಮಳೆ ಟೈಮ್ನೊಳಗೆ. ಅದಕ್ಕೆ ರೋಡ್ ಒಂದು ರೆಡಿ ಆಗ್ಬಿಟ್ಟ ಮೇಲೆ ಹುಡುಗರು ಕೊಂಡೋಯ್ತಾರೆ. 4 ಕಿಲೋಮೀಟರ್ ಹೋಯ್ತಿದ್ದಾರೆ. ಅಲ್ಲಿ 4 ಮೇಸ್ಟ್ರುಗಳಿದ್ದಾರೆ, ಹೆಡ್ ಮೇಸ್ಟ್ರ್ ಇದ್ದಾರೆ, ಕಾಂತರಾಜ್ ಮೇಸ್ಟ್ರುಗಳು, ಅವ್ರು ಚೆನ್ನಾಗಿ ಓದಿಸ್ತಿದ್ದಾರೆ. ಅದಕ್ಕೆ ತಗೊಂಡು ನೋಡಿ ಇಷ್ಟು ಮಾಹಿತಿ ನಾವು ಕೊಡ್ತೀವಿ. ಕುಡಿಯ ನೀರು ಬಗ್ಗೆ ಇದ್ದೊಳಗೆ ಬೋರ್ವೆಲ್ ನಮ್ಗೆ ಇಲ್ಲಿ ಅಂಥದ್ದು ಇಲ್ಲ. ಈ ಕುಡಿಯ ನೀರು ಅಂತಂದ್ರೆ ಒಂದು ಮೋಟರ್ ಕೆಟ್ಟೋದ ಮೇಲೆ ಇನ್ನು 3 ದಿವಸ ಆದರೂ ನೀರಿಲ್ಲ. ನೀರಿಂದ ಭಾರಿ ಮಿಷ ಇರೋದು. ಬೋರ್ ಕೊರೆದು ಇನ್ನೊಂದು ಬೋರ್ ಕೊಟ್ಟು ಬಿಟ್ರಪ್ಪ ನಮ್ಗೆಲ್ಲರಿಗೂ ನೀರಿದ ತೊಂದರೆ ಇಲ್ಲ. ಈ ಅಣ್ಣನ ತೋಟದವರು ಇವ್ರ ತಂದೆಯವರು ಬಸವಣ್ಣವರು ತೀರೋ ಸಲುವಾಗಿ ನೀರು ಇಳ್ದಾಕೊಂಡು ಪಾಪ ಬಾವಿಯಿಂದ ಕೀಳ್ಗಡೆಯಿಂದ ಹತ್ಕೊಂಡ್ಬಂದ್ರು. ಒಂದು 10-20 ಜನ ಸೇರ್ಕೊಂಡು ಇಲ್ಲೂ ಬೋರ್ ಹೊಡ್ಕೊಟ್ಟು ಬಿಟ್ರೆ ಇವರು ನೀರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಫಾರೆಸ್ಟ್ ನೂರು ತಡ್ಡ ಹಾಕ್ತಾರೆ. ಅಲ್ಲಿ ಮೇಲ್ಗಡೆ ಬೋರ್ ಹೊಡೆ ಹಾಕ್ತಾರೆ ನೋಡು, ಫಾರೆಸ್ಟ್ ನೂರು ಬಂದು ಅಡ್ಡ ಹಾಕ್ಬಿಟ್ಟಿದ್ರು. ನೀರಿನ ಸಂಶಯ ಏನಂದೊಳಗೆ ಅಣ್ಣನ ತೊಟ್ಟುವೆ ಮುಚ್ಚೋರು ಎಲ್ಲಾ ಕಡೆ ಸಂಶಯ ಇದೆ. ಸಂಶಯ ಇದ್ರೆ ಅಂದ್ರೆ 7 ದಿವಸ 3 ದಿವಸ ಕರೆಂಟ್ ಇಳಿದ ಮೇಲೆ ಹೋಯ್ತು. ಈ ಕರೆಂಟ್ ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಇಷ್ಟೇ ನಮ್ದು ಮಾತಾಡ್ತಾ ಇರೋದು. ನಮ್ಮ ಡ್ರೈನೇಜ್ಗಳನ್ನೊಳಗೆ ಒಡತಾ ಇಲ್ಲ, ಇದು ಪಂಚಾಯತ್ ನೋಡ್ತಾ ಇಲ್ಲ. ಇವಾಗ 5 ವರ್ಷದಿಂದ ಯಾವ್ದು ಸಹ ನೋಡ್ತಾ ಇಲ್ಲ ಯಾವ್ದು. ಅದನ್ನ ಮುಂದೆ ಸ್ವಲ್ಪ ನೋಡ್ತಿದ್ರು ಕೆಲಸ ಎಲ್ಲ. 5 ವರ್ಷ ಆದ್ಮೇಲೆ ಒಂದ್ ಕೆಲಸನೇ ಒಂದ್ ಬಾವಿ ತಗೋತಾರೆ, ಈ ಚಾಲ್ ಗೋರ್ಕೋತಾರೆ ಪಂಚಾಯತಿಯವರು. ಅದನ್ನ ದುಡ್ಡು ಎತ್ಕೋತಾರೆ, ಜನರ ಮೇಲೆ ಇಟ್ಟಿರ್ತಾರೆ ದುಡ್ಡು. ಕೆಲವ್ರು ತಿಂದ್ಕೋತಾರೆ, ಕೆಲವ್ರು ಕೊಡಲ್ಲ. ಹಂಗ ನಡತದೆ. ಚೌಚಾಲೆಲ್ಲ ಕೊಟ್ಟಿದ್ದಾರೆ, ಅದನ್ನ ತೊಂದರೆ ಇಲ್ಲ. ಕೆಲವರು ಒಂದು 15-20 ಸೀಟ್ ನಮ್ ಗೋಳೂರ್ ಆಗಿಲ್ಲ, ಅದೆಲ್ಲ ಅರ್ಜಿ ಎಲ್ಲ ಕಳಿಸಿದ್ದಾರೆ, ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಆದ್ಮೇಲೆ ಇನ್ನು ಮನೆಯೇನು ತೊಂದರೆ ಏನೂ ಇಲ್ಲ. ಮಾಡ್ಕೊಂಡಿದ್ರು ಒಂದು 20 ಸೀಟ್ ಅಷ್ಟು ನಮ್ಗೆ ಗೋಳೂರಲ್ಲಿ ಆಗಿಲ್ಲ. ಅವ್ರು ಭಾರಿ ಹಿಂಸೆ ಕೊಡೋದು. ಅರ್ಜಿ ಗಿರಿಜಿ ಎಲ್ಲ ತೊಗೊಂಡೋಗಿ ಫಾರೆಸ್ಟ್ ಲ್ಯಾಂಡ್ಗೆಲ್ಲ ಕೊಟ್ಟರು. ಮುತ್ತರಾಜ್ ಫಾರೆಸ್ಟ್ ಇದ್ರೆ ಅವ್ರ ಕೈಯಲ್ಲಿ ಕೊಟ್ಟರು, ಅಲ್ಲಿಂದ ಪುನಃ ಬೇರೆ ಫಾರೆಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಇನ್ನು ಕೂಡ ಮಾಹಿತಿ ಸಿಕ್ಕ ಅವ್ರು ಕೊಟ್ಟಿಲ್ಲ ಅವ್ರಿಗೆ ಪಾಪ. ನನ್ನ ಹತ್ರ ಬಂದು 2-3 ನಮ್ಮ ಸವಿತ್ರಿ ಜಾನಕಿ ತಿಮ್ಮೇಗೌಡ್ರು ಇಂಥ ಅಮ್ಮಣ್ಣಮ್ಮ ನೀಲಮ್ಮ ಇಂಥವ್ರಿಗೆಲ್ಲ ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ನನಗೆಲ್ಲ ಗ್ಯಾಸ್ ಎಲ್ಲ ಸಿಕ್ಕಿದೆ, ಶೌಚಾಲಯ ಎಲ್ಲ ಸಿಕ್ಕಿದೆ. ಅದಾದ್ಮೇಲೆ ನೋಡಿದ್ರೆ ಏನ್ ತೊಂದರೆ ಇಲ್ಲ, ಇಷ್ಟ ಆಗ್ಬೇಕು. ಆ ಲೇಟ್ ಕಂಪೆ ಅಂತ ಸರ್ ಅಂದ್ರೆ ನಮ್ದು ಕೀಳ್ಗಡೆ ಆಗ್ಬಿಟ್ಟಿದೆ. ಈ ಮೇಲ್ಗಡೆ ರೋಡ್ ಗಡೆ ಆಗ್ಬಿಟ್ಮೇಲೆ ನಮ್ಮ ಅಣ್ಣನ ತೋಟದ ಬಂದ್ಬಿಟ್ಮೇಲೆ ಎಲ್ಲಾ ಜನಗಳನ್ನ ನಡ್ಕೊಳಕ್ ಭಾರಿ ಸುಲಭ ಇದೆ. ಇವಾಗ ನೀವು ಬಂದ್ರಿ ಅಲ್ಲ ಬೈಕ್ ನಲ್ಲಿ, ರೋಡ್ ನೋಡಿದ್ರಿ ಅಲ್ಲ ಏನ್ ಪರಿಸ್ಥಿತಿ ಆಗಿದೆ. ಅದಕ್ಕೆ ಸ್ವಲ್ಪ ಬೀದಿ ನರ್ಗೆ ಲೇಟ್ ಎಳ್ದು ಬಿಟ್ಮೇಲೆ ನಮ್ಮ ಅಣ್ಣನ ತೋಟದೂ ಪರವಾಗಿಲ್ಲ, ನಮ್ ಗೋಳೂರಿಗೂ ಪರವಾಗಿಲ್ಲ, ಕೀಳ್ಗಡೆ ಎಲ್ಲ ಬೀದಿಲಿ ಹೇಳ್ತಿರೋದು. ಆ ಕೀಳ್ಗಡೆಯಿಂದ ಎತ್ತಿ ಮೇಲ್ಗಡೆ ಹಾಕ್ಬಿಟ್ಮೇಲೆ ಈ ರೋಡ್ ನಡಿ ಹೋಯ್ತಿರಿ ಇವಾಗ ನೋಡ್ಕೊಂಡು ಹೋಗಿಬೇಕಾರೆ ಇಲ್ಲೆಲ್ಲ ಪರವಾಗಿಲ್ಲ. ಹಂಗೇನೆ ಇರೋದು, ಅಷ್ಟೆಲ್ಲ ಕೆಲಸ ನಡೀತದೆ. ಹಿಂದೆ ರೈಲ್ವೆ ಕಂಬಿ ಒಂದು ಹಾಕ್ಬಿಟ್ಮೇಲೆ ಈ ಪ್ರಾಣಿಗಳು ಈ ಕಡೆ ನಮ್ಗೆ ಒಳಗಡೆ ಹೋಗಲ್ಲ. ನಿನ್ನೆ ಚಿತ್ರೆಗಳು ಒಂದು ಆಡು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕನೆ ಬಂದು ಕಡ್ದಾಗ್ಬಿಡ್ತು. ಫಾರೆಸ್ಟ್ನವ್ರು ಬಂದು ಇಲ್ಲಿ ಮಾಜಿನ ಮಾಡಿ 4,500 ರೂಪಾಯಿ ಕೊಟ್ರು. ಅದೇ ತರ ಜನಗಳು ಹುಡುಗರನ್ನ ಕರೆದು ಬಿಟ್ಟಿದ್ರೆ ಏನ್ ಅನಿಸ್ತಿ? ಅದಕ್ಕೆ ಮಕ್ಕಳು ಕೊಡಕಾಯ್ತದೆ ಅವರು
1: ಇಲ್ಲ.
2: ಅದಕ್ಕೆ ರೈಲ್ವೆ ಕಂಬಲ್ ಹಾಕ್ಬಿಟ್ರೆ ಅವ್ರಿಗೆ ಪ್ರಾಣಿಗಳು ಈ ಕಡೆ ಬರಲ್ಲ. ಅಷ್ಟೇ ಆಗಿದೆ
0: ಸರ್. ಇಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟೋ ವರ್ಷಗಳಿಂದ ಇದೆ, ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನಗಳು ಬಂದ್ರೂ ಫಾರೆಸ್ಟ್ ಇಲಾಖೆ ಮಾಡಕ್ಕೆ ಬಿಡಲ್ಲ. ಅದೊಂದು ಪ್ರಾಬ್ಲಮ್ ಆಗಿದೆ. ಈಗ ರಸ್ತೆ ಮನೆಯ ಜಡಿಕೋಟೆ ಮನೆ ಶಾಸಕರು ಬಂದು ಗುದ್ಲು ಪೂಜೆ ಮಾಡಿದ್ರು, ಎಲ್ಲರೂ ಸಂತೋಷವಾಗಿದ್ರು.

ಜನಗಳು, ಆಡಿ ಜನಗಳು, ನಮ್ಮ ಬುಡಕಟ್ಟು ಜನಗಳು ಮತ್ತೆ ನಮ್ಮ ಬೇಡ ಜನಗಳು ಎಷ್ಟೋ ಖುಷಿಯಾಗಿದ್ದಾಗ ಇದನ್ನ ಅರಣ್ಯ ಇಲಾಖೆದವರು ತಡೆ ನೀಡಿದ್ದಾರೆ. ಮತ್ತೆ ಅಂಗನವಾಡಿ ಕೇಂದ್ರಗಳು ಸ್ಯಾಂಕ್ಷನ್ ಆದ್ರೂ ಅದನ್ನು ನಿರ್ಮಾಣಕ್ಕೆ ಬಿಡಕ್ತಾ ಇಲ್ಲ, ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಕುಡಿಯೋ ನೀರಿಂದು ಟ್ಯಾಂಕ್ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಈಗ ರಸ್ತೆ ನಿಲ್ಸಿದ್ದಾರೆ. ಅಂದ್ರೆ ಯಾವ ಕಡೆ ಏನೇ ಬಂದ್ರು ತಡೆ ನೀಡಿದ್ರು ಅರಣ್ಯ ಅಧಿಕಾರಿಗಳು. ಅಂದ್ರೆ ನಾವು ಯಾವುದೇ ಅವರು ನಾವು ಯಾವುದೇ ಒತ್ತುವರಿ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ, ಕಾಡಿಂದ ಒಳಗಿದ್ದೀವಿ, ಕಾಡಿಂದ ಹೊರಗೆ ಇದ್ದೀವಿ. ಅಂದ್ರೆ ನಾವು ಯಾವುದೋ ಪುರಾತನ ಕಾಲದಿಂದ ಇಲ್ಲಿ ಬಂದು ನಾವು ಇರೋದು, ಎಷ್ಟು ಮೂರು ತಲೆಮಾರಿ ನೂರು ತಲೆಮಾರಿ ಹಿಂದ್ಗಡೆ ನಾವು ಇಲ್ಲಿ ಬಂದು ವಾಸಾಗಿದ್ದೀವಿ. ಅಂದ್ರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಅಡದಿ ಹಿಡಿದ್ರು ಅರಣ್ಯ ಇಲಾಖೆದವರು ಒಂದು ಬಿಟ್ರೆ ಬೇರೆ ಏನು ಇಲ್ಲ ಸರ್ ನಮ್ದು. ಅಂದ್ರೆ ಈಗ ಪಂಚಾಯತಿ ಕಡೆಯಿಂದ ಕುಡಿಯ ಜಲ್ಜೀವನ್ ಪ್ರಧಾನ ಮಂತ್ರಿ ಜಲ್ಜೀವನ್ ಯೋಜನೆ ಬಂದಿದೆ, ಪೈಪ್ ಲೈನ್ ಆಗಿದೆ, ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಅಡಿಯಲ್ಲಿ. ಯಾಕೆ ಅಂದ್ರೆ ಅಲ್ಲಿ ನೀರಿನ ಟ್ಯಾಂಕ್ ಇಲ್ಲ ಮೇಲೆ ನಮ್ಗೆ ವಿದ್ಯುತ್ ಸಮಸ್ಯೆ ಇಲ್ಲಿ. ಯಾಕೆಂದ್ರೆ ವಿದ್ಯುತ್ ಕರೆಂಟ್ ಕರೆಕ್ಟ್ ಸಮಯ ಬಿಡುವಾಗ ನೀರು ಸೇವ್ ಮಾಡ್ಕೊಳ್ಳೋಕೆ ಟ್ಯಾಂಕ್ ಬೇಕಾಗಿರುತ್ತೆ. ಅದು ಇಲ್ಲಾದ್ಮೇಲೆ ಕರೆಂಟ್ ಬಂದಾಗ್ಲೇ ನಾವು ವಾಟರ್ ಮ್ಯಾನ್ಗಳು ನೀರು ಬಿಡ್ತಾರೆ, ಅವಾಗ ಕರೆಂಟ್ ಇರೋದ್ರೆ ನೀರು ಬಿಡೋಕ್ಕಾಗಲ್ಲ. ಅದೇ ಟ್ಯಾಂಕ್ ನಮಗೆ ನಿರ್ಮಾಣಕ್ಕೆ ಅರಣ್ಯಾಧಿಕಾರಿಗಳು ಬಿಟ್ರೆ ಪಾಪ ನಮ್ಮ ಆಡಿ ಜನಗಳು ಕುಡಿಯೋ ನೀರಿಗೆ ಅಷ್ಟು ಕಷ್ಟ ತಗೊಳ್ಳಲ್ಲ. ಯಾಕಂದ್ರೆ ಈ ಮಳೆ ಟೈಮ್ ಸಣ್ಣ ಕೊಂಬು ಲೈನ್ ಮೇಲೆ ಬಿದ್ದರೆ ಕರೆಂಟ್ ಕೊಡೋದಿಲ್ಲ, ಒಂದು ವಾರ ಎರಡು ವಾರ ಆಗುತ್ತೆ. ನೀರಿಗೆ ತುಂಬ ಸಮಸ್ಯೆ, ಯಾರಿಗೆ ಲೆಟರ್ ಕೊಡೋಣ ಯಾರಿಗೆ ಹೇಳೋಣ ಅಂತ ಒಂದು ಅರ್ಥ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನೀರಿನ ವ್ಯವಸ್ಥೆ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಂಗನವಾಡಿ ಕೇಂದ್ರಗಳಿಲ್ಲ, ಯಾವುದು ಇಲ್ಲಿ ಇಲ್ಲಿ ಹಾಡಿಗಳಲ್ಲಿ, ಮತ್ತೆ ಸಮುದಾಯ ಭವನಗಳಿಲ್ಲ. ಯಾವುದೇ ಗ್ರಾಮ ಸಭೆ ಮಾಡೋದಾಗ್ಲಿ, ಯಾವುದೇ ಹಾಡಿಗಳ ಸಭೆ ಆಗಲಿ ಸಭೆ ಆಗಲಿ, ಒಂದು ಕಮ್ಯುನಿಟಿ ಯಾವ್ದು ಮೀಡಿಯಾ ಏನ್ ಮಾಡಕ್ಲು, ಒಂದು ಸಮುದಾಯ ಭವನ ಅಂತ ಇಲ್ಲ ಇಲ್ಲಿ. ಅದು ಮುಖ್ಯವಾಗಿ ನಮ್ಗೆ ಮೂಲಭೂತ ಒಡೆತ ಬೀಳ್ತದೆ, ಅದರಿಂದ ನಮ್ಗೆ ತುಂಬಾ ಸಮಸ್ಯೆ. ಮತ್ತೆ ಬೇರೆ ನಮ್ದು ಒಂದು ಶೌಚಾಲಯಗಳದು, ಈ ಶೌಚಾಲಯಗಳು ಅಂದ್ರೆ ಕೆಲವು ಜನಗಳಿಗೆ ನಮ್ಮ ಟ್ರೈಬಲ್ ಅವ್ರಿಗೆ ಅಮೌಂಟ್ ಇರೋದಿಲ್ಲ. ಫಸ್ಟೇ ಮೊದಲಿಗೆ ಒಂದು 20,000 ರೂಪಾಯಿ ಬೇಕಾಗುತ್ತೆ ಒಂದು ಟಾಯ್ಲೆಟ್ ರೂಮ್ ಪೂರ್ಣ ನಿರ್ಮಾಣ ಆಗೋಕ್ಕೆ. ಯಾಕಂದ್ರೆ ಶೌಚಾಲಯ ಬಿಲ್ ಆಗ್ಬೇಕಾದ್ರೆ ಅದು ಫುಲ್ ನಿರ್ಮಾಣ ಆದ್ಮೇಲೆ ಬಿಲ್ ಆಗೋದು. ಅದನ್ನು ನಮ್ಮ ಟ್ರೈಬಲ್ಗಳು ತಮ್ಮ ಕೂಲಿ ಕೆಲಸ ಮಾಡಿ ತುಂಬ ಜೀವನ ಕಳ್ಕೊಳ್ಳೋದ್ರಿಂದ ಅವರು ಎಲ್ಲಿ ಅಮೌಂಟ್ ತಂದ್ಕೊಳಕ್ ಆಗಲ್ಲ. ಫಸ್ಟೇ ನಿರ್ಮಾಣ ಮಾಡ್ಕೊಳಕ್ ಅವ್ರಿಗೆಲ್ಲ ಅನುದಾನ ಇಲ್ಲ. ಅದರಿಂದ ಸರ್ಕಾರದವ್ರು ಏನ್ ಮಾಡ್ಬೇಕಂದ್ರೆ ಫಸ್ಟೇ ಸ್ವಲ್ಪ ಅಮೌಂಟ್

0: ಚಲೆಗೆ ಪಂಚಾಯತಿ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡಾಗ 20,000 ಬರ್ತದೆ ಅಂದ್ರೆ ಪೂರ್ಣ ನಿರ್ಮಾಣವಾಗಿರ್ಬೇಕು ಅಂತ ಕೇಳ್ತಾರೆ. ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಇವ್ರಿಗೆ ಅಮೌಂಟ್ ಇಲ್ಲ, ನಮ್ಮ ಟ್ರೈಬಲ್ 20,000 ರುಪೀಸ್ ಬೇಕಾಗುತ್ತಲ್ಲ, ಅದನ್ನೇನು ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅದರಿಂದ ಸೌಚರ್ಯಗಳು ಅಪ್ಲಿಕೇಶನ್ ಹಾಕಿದ್ರೆ ವರ್ಕ್ ಔಟ್ ಬಂದಿದೆ, ಒಂದೊಂದು ಆಡಿಲಿ 30 ಸೌಚರ್ಯಗಳು ವರ್ಕೌಟ್ ಆಗಿದೆ ಅಂದ್ರೆ ನಿರ್ಮಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾವ ತರ ನಿರ್ಮಾಣ ಮಾಡ್ಕೋಬೇಕು ಅಂತ ಅವ್ರನ್ನೇ ಕೇಳಿದ್ರೆ ಅಮೌಂಟ್ ಇಲ್ಲ, ಪೂರ್ಣ ನಿರ್ಮಾಣ ಮಾಡ್ಕೊಳಕ್ ಅಮೌಂಟ್ ಇಲ್ಲ, ಏನ್ ಮಾಡೋದು ಅಂತ ನಮ್ಮನೆ ಕೇಳ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಒಂದು ಸಮಸ್ಯೆ, ತುಂಬಾ ಸೌಚರ್ಯಗಳು, ಶೌಚಾಲಯಗಳು ಇಲ್ಲದ್ರಿಂದ ಕಾಡುಗಳಿಗೆ ಹೋಗ್ತಾ ಇದಾರೆ, ಕಾಡಿನಿಂದ ಆನೆಗಳದ ತಗೊಳ್ತವೆ, ಕರಳಿಗಳ ತಗೊಳ್ತವೆ, ಅದರಿಂದ ತುಂಬಾ ಸಮಸ್ಯೆ ಆಗಿದೆ. ಬೇರೆ ಏನು ಸಮಸ್ಯೆ ಆಗಿಲ್ಲ. ಅಂದ್ ಮತ್ತೆ ಇನ್ನು ಮನೆಗಳದ್ದು ಬಂದ್ರೆ ಅದು ಪಿ ಎಂ ಜನ್ಮಂದು ಫಸ್ಟು ಎಲ್ಲ GPS ಆಗಿದ್ರು, ಯಾವುದೇ ಅಮೌಂಟ್ ಬಂದಿದ್ದಕ್ಕೆ ಮನೆಗಳು ಹಂಗೆ ಅಲ್ಲ, ಅರ್ಧ ಭಾಗಕ್ಕೆ ನಿಂತು ಹೋಗಿ ಈಗ 5 ಆಯ್ತು, ಯಾವುದೇ ಅನುದಾನ ಬಂದಿಲ್ಲ. ಟ್ರೈಬಲ್ದು ಪಿ ಎಂ ಜನ್ಮನ ಯೋಜನೆ ಅಡಿ ಹೇಳಿ ಮನೆಗಳು ಕಟ್ಟಡ ಅರ್ಧಕ್ಕೆ ನಿಂತು ಹೋಗಿದೆ. ಯಾವುದೇ ಮೀಟಿಂಗ್ ಸಭೆಗಳು ಮಾಡಿದ್ರು, ಟ್ರೈಬಲ್ ಆಫೀಸ್ಗೆ ಕಳಿಸಿದ್ರು, ಯಾವುದೇ ಕ್ರಮ ಬಂದಿಲ್ಲದಕ್ಕೆ ಮನೆಗಳೆಲ್ಲ ಪಾಪ ಏನು ವಾಸ ಮಾಡ್ಕೊಳಕ್ಕೆ ಮನೆಗಳು ಅರ್ಧಂಬರ್ದಾಗಿ ನಿಂತಿದೆ. ಮನೆಗಳ ಸಮಸ್ಯೆ ಅದೊಂದು ಇದೆ, ಮನೆ ಶಾಸಕರಿಗೂ ತಿಳಿಸಿದೀವಿ. ಅದು ಬೀದಿ ದೀಪ ಅಂದ್ರೆ ದೀಪಾವಳಿಗೆ ಮಾತ್ರ ಒಂದ್ಸರಿ ದೀಪಾವಳಿಗೆ ಮಾತ್ರ ಬಲ್ಪ್ ಹಾಕ್ತಾರೆ, ಮತ್ತೆ ಯಾರೇ ಅದನ್ನ ತಿರುಗಿ ನೋಡೋದಿಲ್ಲ. ಅದೊಂದು ಸಮಸ್ಯೆ, ಯಾರೇ ಸಮಸ್ಯೆದಲ್ಲಿದ್ರು ಬೆಳಕುದು ಬೀದ ದೀಪದು ಅಂದ್ರೆ ಕರೆಕ್ಟ್ ಆಗಿ ಅದರಲ್ಲೂ ದೀಪಾವಳಿ 1 ಒಂದ್ಸರಿ ಹಾಕ್ತಾರೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಪಡ್ಕೋಬೇಕು, ಎಷ್ಟು ವರ್ಷಕ್ಕೆ ಎಷ್ಟು ಸರಿ ದೀಪಗಳು ಹಾಕ್ಬೇಕು ಬೀದಿ ದೀಪಗಳು ಅಂದ್ರೆ. 1 ದೀಪಾವಳಿಗೆ ಬಂದ್ರೆ ಒಂದ್ಸರಿ ನಾವು ರಿಕ್ವೆಸ್ಟ್ ಲೆಟರ್ ಹಾಕಿ ಹಾಕಿದ್ರೆ ಹಾಕ್ತಾರೆ, ಮತ್ತೆ ಅದ್ನ ಯಾರು ಗಮನಿಸ್ಕೊಳ್ಳಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ.
1: ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಇಲ್ಲ, ಅದು ಯಾವುದೇ ನೈರ್ಮಲ್ಯ ಏನು ಇಲ್ಲ, ಕಸದ ವ್ಯವಸ್ಥೆ ಅದು ಇಲ್ಲಿ ಯಾರು ಜಮೀನು ವ್ಯವಸ್ಥೆ ಇಲ್ಲ. ಅದಕ್ಕೆ ಕಸದ ವ್ಯವಸ್ಥೆ ಅಂದ್ರೆ ಪಂಚಾಯತ್ ಮೀಟಿಂಗ್ ಆಗಿದೆ, ಇದು ಕಸದ ವ್ಯವಸ್ಥೆ ಏನು ಇಲ್ಲ. ಅವರ ಪಕ್ಕ ಪಕ್ಕನೆ ಡ್ರೈನೇಜ್ ತೋಡ್ಕೊಂಡು ರಿಂಗ್ ಬಿಟ್ಕೊಂಡು ಅಲ್ಲೇನೆ ಕಸ ಹಾಕೊಂಡು ಅಲ್ಲೇ ಅವರು ಬೆಂಕಿ ಹಾಕೋದಿದ್ದಾರೆ. ಮತ್ತೆ ಪಂಚಾಯತಿ ಕಡೆಯಿಂದ ಯಾವುದೇ ವಾಹನಗಳು ವ್ಯವಸ್ಥೆ ಇದಿಲ್ಲ, ಸ್ವಚ್ಛತೆಗೆ ಬಗ್ಗೆ ಏನಿಲ್ಲ. ಸ್ವಚ್ಛತೆ ತುಂಬಾ ಅವರವ್ರ ಮನೇಲಿ ಅವರೇ ಕಾಪಾಡಿಕೊಂಡು ಅವರೇ ರಿಂಗ್ ತೋಡ್ಕೊಂಡು ಸರ್ ಅವರು ಅವ್ರ ಮನೇಲಿ ಕಾಪಾಡ್ಕೋದು ಇದು ಮಾಡ್ತಾ ಇದಾರೆ, ಸ್ವಚ್ಛತೆ ಕಾಪಾಡಿಕೊಂಡು ಮಾಡ್ತಾ ಇದ್ದಾರೆ. ಪಂಚಾಯತಿ ಕಡೆಯಿಂದ ಯಾವುದೇ ಸರ್ ವಾಹನಗಳ ವ್ಯವಸ್ಥೆ ಇಲ್ಲ, ಅದು ಬರೋದಿಲ್ಲ ಸರ್, ಶೌಚಾಲಯ ಬರೋದಿಲ್ಲ ಸ್ವಚ್ಛತೆ ಬಗ್ಗೆ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದರ ಒಂದು ಸೌಲಭ್ಯಗಳ ಬಗ್ಗೆ ತಿಳಿಸೋದಾದ್ರೆ?
2: ಗೌರ್ಮೆಂಟಿಂದೆಲ್ಲ ಕೊಡ್ತಿದ್ದಾರೆ, ಗೌರ್ಮೆಂಟ್ ಟೀಚರ್ಗಳು ಬರಬೇಕು. ನಮ್ಮಿಲ್ಲಿ ಟೀಚರ್ಗಳೆಲ್ಲ ಪಾಪ ಅದೆಲ್ಲ ಒಂಥರ ಯಾವ ಥರದ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಗೌರ್ಮೆಂಟ್ ಟೀಚರ್ಗಳು ಬಂದರೆ ಅವ್ರಿಗೆಲ್ಲ ನಮ್ಗೆ ಸ್ವಲ್ಪ ಹೇಳ್ಬೋದು, ನೋಡಿ ನೀವು ಸರ್ಕಾರನ ಇಸ್ಕೊಂಬ್ರಿ ಅಂತ ಕೇಳಿದ್ರೆ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಈ ನಮ್ಮ ಕಡೆ ಅವ್ರನ್ನ ಏನು ಕೇಳಿದ್ರೆ ಅಡ್ಮಿಟ್ ಹೇಳಿ ಅಂತ ಹೇಳ್ತಾರೆ. ಆ ಅಡ್ಮಿಟ್ ಕೇಳಕ್ ಹೋದಪ್ಪ ಆ ಕಡೆಯಿಂದ ಬಂದಿಲ್ಲ, ಇಷ್ಟು ಪದಾರ್ಥನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಲುವಾಗಿ ಇಲ್ಲ ಟೀಚರ್ಗಳಿಗೆ ಗೌರ್ಮೆಂಟ್ ಟೀಚರ್ಗಳು ತಂದು ಹಾಕ್ಬೇಕು, ಇಲ್ಲಿಗೆ ಹಾಕಿದ್ರಿ ಸ್ವಲ್ಪ ಮುಂದೇರಿಬೇಕಾದ್ರೆ ಮಕ್ಳಿಗೆ ಭಾರಿ ತುಂಬ ಹಿಂಸೆ ಆಯ್ತು. ಊಟ ಚೆನ್ನಾಗಿ ಕೊಡ್ತಾರೋ ಇಲ್ಲ ಅಂತಲ್ಲ, ನೆನ್ನೆ ಹೋಗಿದ್ದೆ ಒಂದು ಆಳ್ಗೆ ಒಂದೊಂದು ಮೊಟ್ಟೆ ಊಟ ಇಂಥದ್ದೆಲ್ಲ ಕೊಡ್ತಿದ್ದಾರೆ. ಒಂದು ಮೀಟಿಂಗ್ ನಡೆಸ್ತು, ಮೀಟಿಂಗ್ ನಡೆಸುವಾಗ ಇಲ್ಲಿಗೆ ಇನ್ನೊಬ್ಬರು ಬಂದು ಕುಂತ್ಕೊಳ್ಬೇಕು ಅಂತ ಹೇಳಿದ್ರು ಯಾರೋ ಮೇಸ್ಟ್ರುಗಳು. ವಿಎಗಳು ಹೇಳಿದ್ರೆ ಇನ್ನೊಂದು ವಾರ ಕಲ್ದೊಟ್ಟು ಹಾಕ್ತೀವಿ ಅಂತ. ಅದಕ್ಕೆ ನಾವು ಹೇಳ್ದು ಪುರುಷೋತ್ತಮರು DD ಅವ್ರಲ್ಲ ಕುಂತ್ಕೊಂಡು ತೀರ್ಮಾನ ಮಾಡಿದ್ರು. ಇಲ್ಲೊಂದು 4 ಜನ ಕೆಲಸ ಮಾಡ್ತಿದ್ದಾರೆ, ಅವ್ರಿಂದ ನೋಡಿದ್ರೆ ಹೆಂಗಸ್ಗಳು ಹೇಳಿದ್ರು ಅವ್ರ ಮುಂದೆ ವರ್ಷಕ್ಕೆ ನೋಡಿದ್ರೆ ಡ್ಯೂಟಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಹೇಳ್ದು ಇಲ್ಲೊಂದು 5 ಜನ ಸೇರ್ಕೊಂಡು ಇವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರು. 18 ಹೆಂಗಸ್ಗಳು ಹೇಳಿದ್ರು ಇವ್ರು ಕೊಡೋಕ್ಕಾಗಲ್ಲ, ಮುಂದಿನ ವರ್ಷ ಕೊಡೋ, ಇವಾಗ 4 ಜನ ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾವು ಇಲ್ಲಿಂದ ಕರ್ಕೊಂಡ್ಮೇಲೆ DB ಹೋಗ್ತೀನಿ, DB ಹೋದ್ಮೇಲೆ ಅಂತರ್ಸಂತೆ ಇಲ್ಲ ಅಂತಂದ್ರೆ ಕೆಲವರು ಕ್ವಾಟರ್ ಸೇರಿಸ್ತಾರೆ, ಸರ್ವರು ಸೇರಿಸ್ತಾರೆ. ಅದು ಬಿಟ್ಟಿದ ಮೇಲೆ ಇಲ್ಲಿ ಸೊಳ್ಳೆಪುರ ನಮ್ಮ ಮಗಳಿಂದ ಕೂಸು ಮಕ್ಕಳು 2 ಮಕ್ಕಳು ಸೊಳ್ಳೆಪುರನೇ ಓದಿಸ್ತಾರೆ. ನನ್ನ ಮಗ ಏನಾದ್ರು ಇವಾಗ 7-6 ಕ್ಲಾಸ್ ಹೇಳ್ಕ ಏನಂದ್ರು ನಾವು ಪ್ರಯತ್ನ ಪಟ್ಟೇನೆ ಸರ್ಗಳು ಸೇರಿಸ್ಬೇಕು ಚೆನ್ನಾಗಿ ಓದ್ತಾರೆ ಅಂತ ಒಂದು ಆಸೆ ಬಿಟ್ಕೊಂಡೇನೆ ಅಂತ ಇದೆ. ಈ ತರ ಮುಂದೆ ಮುಂದಕ್ಕೆ ಹೋಗಲ್ಲ ಹೊರತು ಇಲ್ಲಿ ಹಿಂದಕ್ಕೆ ಇಲ್ಲ, ಮೇಸ್ಟ್ರುಗಳು ಚೆನ್ನಾಗಿ ಓದ್ತಾರೆ. ಅದನ್ ಮಗ ಡಿ ಬಿ ಕುಪ್ಪೆಯಲ್ಲಿ ಇದೆ.

0: ಜ್ಞಾನ ಬಲದಲ್ಲಿ ಡಾಕ್ಟರ್ ಏನಾದ್ರೆ ಅವ್ರು ಮುಯನೇ ಮುಟ್ಟಲ್ಲ ಅಂತ ಡಾಕ್ಟರ್ ಅಲ್ಲಿ ಅವ್ರು ಒಂದ್ಸಲ ಡಾಕ್ಟ್ರು ಯಾರೇ ಬಂದ್ಕೊಳ್ಳೋಕೆ ಕೀಳ್ಗಡೆ ಇದ್ದಾರೆ ಒಂದು ಕಾಕ್ರ ಅಂತ ಅಲ್ಲಿಗೆ ಹೋಯ್ತಾರೆ ಜನಗಳು. ಈ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾ ಇಲ್ಲ, ಚೆನ್ನಾಗಿ ನೋಡ್ತಾ ಇಲ್ಲ. ಅದರಿಂದ ಭಾರಿ ತುಂಬಾ ಹಿಂಸೆನೇ ಅದು. ಅಲ್ಲಿ ನೋಡಕ್ ಹೋದ್ರೆ ಆ ಹುಡುಗಿ ಅಂತಂದ್ರೆ ಒಂದ್ ಟಚ್ ಮಾಡಿನೇ ನೋಡ್ತಾ ಇಲ್ಲ, ನಾವೇ ಹೇಳ್ಕೊಡ್ಬೇಕು ಇಂತಿಂತ ಕಾಯಿಲೆ ಅದ ಅಂತ. ಡಾಕ್ಟರ್ ಹಂಗೋದ್ಯಾ? ಅದಕ್ಕೆ ನಿಮ್ ಕಡೆಯಿಂದ ಒಂದು ಡಾಕ್ಟರ್ ತಂದು ಸೇರಿಸ್ಬಿಟ್ರೆ ಇವರೆಲ್ಲ ಸ್ವಲ್ಪ ಬುದ್ಧಿ ಕಲಿತಾರೆ. ಆಗ
1: ಹೌದು
2: ಸರ್, ಮೊದಲಿಗೆ ಆರೋಗ್ಯ ವ್ಯವಸ್ಥೆ ಬಿಬಿಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಆನೆಮಾಳದಲ್ಲಿ ಒಂದು ಎಷ್ಟೋ ಮೊತ್ತದ ಆದಾಯದಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದಾರೆ. ಯಾವ್ದಕ್ಕೆ ಕಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಯಾವ ತೀರ ನಾವು ಅದನ್ನ ಬಳಸ್ಕೋಬೇಕು ಅಂತ ಅದು ಗೊತ್ತಿಲ್ಲ ಸರ್. ಕೊಠಡಿಗಳಿವೆ, ಎಲ್ಲ ಹೆರಿಗೆ ಕೊಠಡಿ ಬೇರೆ ಇದೆ, ಎಲ್ಲ ಪ್ರತಿಯೊಂದು ಯಾವ್ದಾವ್ದಕ್ಕೆ ಬೇಕು ಇದೆ ಸರ್. ಅಂದ್ರೆ ವೈದ್ಯರು ಇಲ್ಲ, ವೈದ್ಯರು ಅಂದ್ರೆ ಅವರು ವೈದ್ಯರ ಯಾವ ರೀತಿ ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ನಾವು ಯಾವ ರೀತಿ ಅದನ್ನ ನಾವು ಸೌಲಭ್ಯಗಳು ಪಡ್ಕೋಬೇಕು? ಯಾವುದೇ ಎಮರ್ಜೆನ್ಸಿ ಆದ್ರೆ ಸರ್ ಇಲ್ಲಿ ನಾವು ಮೇನ್ ಆಗಿ ಹೋಗ್ಬೇಕಂದ್ರೆ ಎಚ್ ಡಿ ಕೋಟೆಗೆ ಹೋಗ್ಬೇಕು ಸರ್. ಇಲ್ಲಿಂದ 47 ಕಿಲೋಮೀಟರ್ ಇದೆ ಸರ್ ನಮಗೆ, ರಸ್ತೆ ಇಲ್ಲ ಅದಕ್ಕೆ ಮೇನ್ ಆಗಿ, ಮತ್ತೆ ವಾಹನಗಳು ಸರಿಯಾದ ವ್ಯವಸ್ಥೆಗಳು ಬರೋದಿಲ್ಲ. ವಾಹನಗಳಿಲ್ಲ ಅದಕ್ಕೆ, ಎಮರ್ಜೆನ್ಸಿ ವಾಹನಗಳು ಬಂದ್ರೆ ಬರೋದಿಲ್ಲ. ಅದರಿಂದ ಇಲ್ಲಿಂದ ಹೋಗಿ ತುಂಬಾ ಹಿಂಸೆ. ಮತ್ತೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಜ್ವರ ಗಿಮ್ಮಕ್ಕೆ ಬಂದ್ರೆ ಈ ಆಸ್ಪತ್ರೆಗೆ ಹೋದ್ರೆ ಸರ್ ಏನಿಲ್ಲ, ಎಲ್ಲ ಒಂದೇ ಮೆಡಿಸಿನ್ ಕೊಡ್ತಾರೆ. ಮೈಕೈನ ಒಂದೇ ಮೆಡಿಸನು, ಜ್ವರಕ್ಕೆ ಒಂದೇ ಮೆಡಿಸನು, ಪ್ರತಿಯೊಂದು ಇದಕ್ಕೆ ಕೊಡ್ತಾರೆ. ಮತ್ತೆ ಒಂದು ಸೂಜಿ ಹಾಕಿದ್ರೆ ಯಾರು ಅವರು ಅವರು ಏನೋ ಏನ್ ಮಾಡಿ ನರ್ಸಿಂಗ್ ಮಾಡಿದಾರ, ಇದು ಡಾಕ್ಟರ್ ಮಾಡಿದಾರ ಏನು ಗೊತ್ತಿಲ್ಲ. ಡಿ ಗ್ರೂಪ್ ಅವರು ಇಂಜೆಕ್ಷನ್ ಹಾಕ್ತಾರೆ, ಮಕ್ಕಳು ಕೈ ಕಾಲು ಊದ್ಕೋತವೆ ಇಂಜೆಕ್ಷನ್, 3-4 ದಿನ ಆದ್ಮೇಲೆ ಕೈ ಊದ್ಕೊಂಡಿರ್ತವೆ. ಅಂದ್ರೆ ನಾವು ಬುಡಕಟ್ಟು ಜನಗಳಾದ್ರಿಂದ ಯಾವ ತೀರ ನಾವು ಅದನ್ನ ಮೇಲೆ ಮಟ್ಸ್ಕೊಂಡ್ ತಲುಪಬೇಕು ಅಂತ ಗೊತ್ತಾಗೋದಿಲ್ಲ. ಹೋದ್ರೆ ಓಕೆ ಹಂಗೆ ಮಾಡಿಸ್ಕೊಂಡ್ ಇದು ಮಾಡೋದು. ಮತ್ತೆ ಇದು ಕರೆಕ್ಟ್ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಫುಲ್ ಅಲ್ಲೇನೆ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಒಂದು ಸುತ್ತ ಕಾಡು ಬೆಳೆಸ್ಕೊಂಡಿದ್ದಾರೆ, ಒಂದು ಬಂದಾಗ ವ್ಯವಸ್ಥೆ ಕೂತ್ಕೊಳ್ಳಂಗಿಲ್ಲ. ಆರೋಗ್ಯದಲ್ಲಿ ಅಷ್ಟು ಅನುದಾನ, ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೇಕಾದ್ರೆ ಯಾಕೆ ಮೂಲಭೂತ ಅಲ್ಲಿ ಒಂದು ಸ್ವಲ್ಪ ಸೌಕರ್ಯಗಳಿಗೆ ಏನು ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ. ಒಂದು ಬ್ಲಡ್ ಟೆಸ್ಟ್ ಕೊಟ್ಟರೆ ಎಷ್ಟು, ಒಂದು 2-3 ದಿನ ಆಗುತ್ತೆ. ಒಂದು ಮೂತ್ರ ಟೆಸ್ಟ್ ಇದೆ, ಏನು ಒಂದು ಪ್ರತಿಯೊಂದು ಇಲ್ಲ. ಬೆರ್ತಾರೆ, ತದಸ್ಕೋ ಬೇರೆ ಇಡೋದಿಲ್ಲ. ಹಾ ಸರಿಯಪ್ಪ ಸರಿಯಪ್ಪ ಅಂತ 2 ಮೆಡಿಸಿನ್ ಕೊಡ್ತಾರೆ, ಹೋಗ್ತಾರೆ. ಬರೋದು 12 ಗಂಟೆ, ಹೋಗೋದು 2 ಗಂಟೆಗೆ. ಹಿಂದೆ ಮುಂದೆ ನೋಡ್ತಾರೆ ಸರ್. ಓಕೆ, ಅಂದ್ರೆ ನಮಗೆ ಮಕ್ಕಳಿಗೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದಾರೆ ಆರೋಗ್ಯಕ್ಕೆ. ಅಲ್ಲಿ ಕೇರಳ ಗೌರ್ಮೆಂಟ್ಗೆ ಹೋಗ್ತಾರೆ. ಕೇರಳ ಗೌರ್ಮೆಂಟ್ಗೆ ಹೋದ್ರೆ ಪ್ರತಿಯೊಂದು ನೋಡಿಯೇ ಕಳ್ಸದವ್ರು, ತುಂಬಾ ಚೆನ್ನಾಗಿ ನೋಡ್ತಾರೆ. ಅದರಿಂದ ಇಲ್ಲಿ ನಮ್ಮ ನಮ್ಮ ಡಿ ಬಿ ಕುಪ್ಪೆಯವರು ಅಲ್ಲಿ ಕೇರಳಕ್ಕೆ ಹೋಗಿ ಆರೋಗ್ಯವನ್ನು ಕಾಪಾಡ್ಕೋತಾ ಇದಾರೆ. ಯಾಕೆ ನಮ್ಮ ಈ ಪಂಚಾಯತ್ ಇಷ್ಟು ದೊಡ್ಡ ಕಟ್ಟಡ ಆಸ್ಪತ್ರೆ ಇದ್ರು ಯಾಕೆ ಅಲ್ಲಿ ಜನಗಳು ಹೋಯ್ತಾ ಇಲ್ಲ? ಈ ಕೊರತೆಯಿಂದ ಹೋಗ್ತಾ ಇಲ್ಲ. ನಾವು ನಮ್ಮ ಬುಡಕಟ್ಟವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಈ ಮೇಲೆ ಪಾಪ ದೌರ್ ಇದ್ ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡಿ ಅವ್ರಿಗೇನು ತೊಂದರೆ ಕೊಡ್ತಾರೆ. ಅದರಿಂದ ಯಾರು ಅದನ್ನ ಕ್ರಮ ತಗೊಳಕ್ ಹೋಯ್ತಾ ಇಲ್ಲ ಸರ್. ಶಿಕ್ಷಣದ ವ್ಯವಸ್ಥೆ ಅದೇ ಸರ್, ಶಿಕ್ಷಣ ವ್ಯವಸ್ಥೆ ಸರ್ಕಾರದಿಂದ ಬಿಲ್ಡಿಂಗ್ಗಳೆಲ್ಲ ಆಗಿದೆ. ಅಂದರೆ ಸರ್ಕಾರದ ಶಿಕ್ಷಕರು ಇಲ್ಲ, HM ಅವರು ಬಿಟ್ಟರೆ ಮತ್ತೆ ಎಲ್ಲ ಸರ್ ಗೆಸ್ಟ್ ಟೀಚರ್ಗಳೇ ಆಗಿರ್ತಾರೆ. ಮಕ್ಕಳು ಮೇನ್ ಆಗಿರ್ಬೇಕಂದ್ರೆ ಶಿಕ್ಷಕರು ಇರಬೇಕು. ಅಂದರೆ ಅವ್ರಿಗೆ ಇಲ್ಲಿಂದ ಅಲ್ಲಿಂದ 10th ಪಾಸಾಗಿ ಮೇಲೂ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಕು. ಅಂದರೆ ಇಲ್ಲಿ ನಮಗೆ ಮೂಲತಃವಾಗಿ ನಮ್ಮ ಶಿಕ್ಷಣಕ್ಕೆ ಗೌರ್ಮೆಂಟ್ ಇರೋದಕ್ಕೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಆಗಿ ಅಲ್ಲೇ PUC ಫೇಲ್ ಆಗ್ತಾರೆ. ಆ ಮಟ್ಟಕ್ಕೆ ಹೋಗ್ಬಾರ್ದು. ಅಂದ್ರೆ ನಮ್ಗೆ ಗೌರ್ಮೆಂಟ್ ಟೀಚರ್ಗಳು ಬೇಕು ಅಂತ ಎಷ್ಟೋ ನಾವು ರಿಕ್ವೆಸ್ಟ್ಗಳು ಆಡಿ ಗ್ರಾಮ ಸಭೆಯಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರು ಗೌರ್ಮೆಂಟ್ ಟೀಚರ್ಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಶಿಕ್ಷಕರಿಗೆ ಇಲ್ಲಿ ಕೊಠಡಿ ವ್ಯವಸ್ಥೆ ಇಲ್ಲ, ಅವರಿಗೆ ವಾಸ ಮಾಡ್ಕೊಳಕ್ಕಿಲ್ಲ. ಅದೇ ಕೋಟೆ ಕಡೆ ಅವ್ರು ಅಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊತಾ ಇದಾರೆ ಸರ್. ಅಂದ್ರೆ ಅವ್ರಿಗೆ ಅಲ್ಲಿ ವಾಸ ಮಾಡ್ಕೊಳಕ್ಕೆ ಆಸಕ್ತಿ ಇದೆ ಅಂತ. ಅಂದ್ರೆ ನಮ್ಮ ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಹೇಳಿ ಸರ್? ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಈ ವಿದ್ಯಾಭ್ಯಾಸದ ಹಿಂದೆ ಉಳಿದ್ರೆ ಇದೇ ಕಾರಣಕ್ಕೆ. ಮೇನ್ ಆಗಿ ಗೌರ್ಮೆಂಟ್ ಟೀಚರ್ಗಳಿಲ್ಲ, ಒಬ್ಬ 5 ಕ್ಲಾಸ್ ಹೋದ್ರೆ ಅವ್ರಿಗೆ ABCD ಗೊತ್ತಿಲ್ಲ, ಮತ್ತೆ ಹೈ ಗೊತ್ತಿಲ್ಲ, 2ನೇ ಮುಗಿ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಕೊರತೆ ಇರೋದ್ರಿಂದ ಬರೀ ಊಟದ ವ್ಯವಸ್ಥೆಯಿಂದ ನಮಗೆ ಮಕ್ಕಳು ಮುಂದೆ ಬರಲ್ಲ. ಅಂದ್ರೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದು ಸರಿ ಸಮಯಕ್ಕೆ ಹಾಜರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ

0: ಮನೆಗೆ ಹೋಮ್ವರ್ಕ್ ಬರೀ ಕೊಟ್ರೆ ಮಕ್ಕಳು ಸ್ವಲ್ಪ ಮುಂದೆ ಬರ್ತಾರೆ ಸರ್. ಮತ್ತೆ ಇಲ್ಲಿ ರಸ್ತೆ ಇಲ್ಲದಕ್ಕೆ ಮಕ್ಕಳು ನಡೆಯಕ್ಕೆ ಆಗ್ತಾ ಇಲ್ಲ. ಆ ಬದಿ ಬಂದ್ರೆ ಮಳೆ ಹೊಡೆದ್ರೆ ಬದಿಗೆ ರೋಡಲ್ಲೇ ಬದಿ ಇರ್ತಾದ್ರೆ ಮಕ್ಕಳು ಬರೋದು ಕಮ್ಮಿ ಆಗುತ್ತೆ. ಅದು ತುಂಬಾ ಸಮಸ್ಯೆ
1: ಸರ್. ತಮ್ಮ ಒಂದು ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ
0: ಸರ್? ನರೇಗಾ ಅಂದ್ರೆ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್ ಅದ್ರ ಮಾಹಿತಿ. ನರೇಗಾ ಅಂದ್ರೆ ಅವ್ರ ಪಂಚಾಯತ್ ಅವ್ರಿಗೆ ಗೊತ್ತಿದೆ, ಅಂದ್ರೆ ನಮ್ಮ ಬುಡಕಟ್ಟು ಜನಗಳು ಇಲ್ಲಿ ನಮ್ಮ ಎಷ್ಟು ಜನಗಳಿದಾರಲ್ಲ, ನರೇಗಾ ಅಂದ್ರೆ ಗೊತ್ತಿಲ್ಲ ಸರ್. ಪ್ರತಿಯೊಂದು ಪಂಚಾಯತಿ ಅವರು ಹೇಳ್ತಿದ್ರೆ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ, ಜನಗಳು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಮಾಡಿಸ್ಕೊಂಡಿದ್ದಾರೆ ಅದರಿಂದ ಏನು ಉಪಯೋಗ ಇಲ್ಲ ಸರ್, ಏನು ಗೊತ್ತಿಲ್ಲ. ಎಲ್ಲ ಬಂದ್ರೆ ಮನೇಲಿ ಇಟ್ಕೊಂಡಿದಾರೆ, ಎಲ್ಲ ಲಾಕ್ ಆಗಿದೆ. ಅದು ಗೊತ್ತಾಗಿರೋದು ನಾವು ದೊಡ್ಡ ಮಟ್ಟಿಗೆ ತಕೊಂಡು ಹೋದ್ರೆ ಸರ್ ನಾವು ಇಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ ಬೇರೆ. ಅದರಿಂದ ನಾವು ಇದು ಮೇನ್ ಆಗಿ ಜಾಬ್ ಕಾರ್ಡು ಮತ್ತೆ ನರೇಗಾ ಯೋಜನೆಯಲ್ಲಿ ಏನಾದ್ರು ನಮ್ಮ ಜನಗಳ ಮಾಹಿತಿ ಗೊತ್ತಿದ್ರೆ ಸರ್ ನಾವು ಅದನ್ನ ಹೋಗಿ ಕೇಳ್ಬೋದು, ರಿಕ್ವೆಸ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್, ಯಾರೋ ಮೆಂಬರ್ಗಳು ಬರ್ತಾ ಇದಾರೆ, ಅಲ್ಲಿಂದ ಪಂಚಾಯತ್ ಒಬ್ರು ಬರ್ತಾರೆ, ಡಾಕ್ಯುಮೆಂಟ್ಸ್ ತಕೊಂಡಿದ್ದಾರೆ ಅಷ್ಟೇ ಸರ್. ಮಾಮೂಲಿ ಬಿಲ್ ಬರುತ್ತೆ, ನರೇಗಿನ ಎಷ್ಟು ಬರುತ್ತೆ, ಜಾಬ್ ಕಾರ್ಡ್ದು ಕೂಲಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಗೊತ್ತಿಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ. ಈಗ ಮನೆಯದೊಂದು ಬೇಸ್ ಮಾಡ್ತಾರೆ ಸರ್, ಅಲ್ಲಿ ನರೇಗಾ ಅಮೌಂಟು ಕಟ್ಟಡ ಆದ್ಮೇಲೆ ಜಾಬ್ ಕಾರ್ಡ್ ಇದು ಎಲ್ಲ ಅವ್ರಿಗೆ ಮಾಹಿತಿ ಗೊತ್ತಿದೆ ಪಂಚಾಯತಿ ಅವ್ರಿಗೆ, ಅಂದ್ರೆ ಜನಗಳು ತಲುಪಿಸ್ತಾ ಇಲ್ಲ. ಎಷ್ಟೋ ಜನಗಳದ್ದು ಮನೆ ಶೌಚಾಲಯ ಆಗಿದೆ ಸರ್, ಎಷ್ಟೋ ಚರಂಡಿಗಳವೆ, ಅದೆಲ್ಲ ಜನಗಳು ತಲುಪಿಲ್ಲ ಸರ್. ಅದು ಇದ್ದವರೆಗೂ ಯಾರಿಗೂ ಒಂದ್ ರೂಪಾಯಿ ನರೇಗಾ ದುಡ್ಡು ಹೋಗಲ್ಲ ಸರ್. ಅದು ತುಂಬಾ ಸಮಸ್ಯೆ ಇದೆ. ಅದು
1: ಅಂದ್ರೆ ಪಂಚಾಯತಿಯಿಂದ ಸಿಗೋ ಬರುವಂತಹ ಸೌಲಭ್ಯಗಳು ಸರಿಯಾಗಿ ತಲುಪಬೇಕಾಗಿರುವಂತಹ ವ್ಯಕ್ತಿಗಳಿಗೆ
0: ತಲುಪ್ತಾ
1: ಇಲ್ಲ. ಏನು ಪಂಚಾಯತಿಯ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಜನಗಳು
0: ಗೊತ್ತಾಗ್ತಿಲ್ಲ ಸರ್. ಏನಂದ್ರೆ ನರೇಗಾ ಅರಿವು ಮೂಡಿಸ್ಬೇಕು ಸರ್. ಅಂದ್ರೆ ನರೇಗಾ ಯೋಜನೆ ಆಗ್ಲಿ ಏನು ರಿಕ್ವೆಸ್ಟ್ ಬಂದಿಲ್ಲ ಇದ್ರ ಬಗ್ಗೆ ಇಲ್ಲ. ಅಂದ್ರೆ ಈಗ ನೂತನವಾಗಿ ಅವ್ರು ಪೀಡಿಯವ್ರು ಬಂದಿದ್ದಾರೆ, ಅವ್ರು ಬಂದ ಸ್ವಲ್ಪ ಜನಗಳು ಜಾಗೃತಿ ಮೂಡಿಸ್ತಾ ಇದಾರೆ. ಇದಕ್ಕಿಂತ ಸರ್ ಪೀಡಿಯಗಳು ಎಷ್ಟೋ ಜನಗಳು ಪೀಡಿಯಗಳು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತಾರಲ್ಲ ಅವರು, ಇದಕ್ಕಿಂತ ಹಿಂದಿನ ಅವ್ರು ಬಂದಾಗ ಯಾರು ಜನಗಳಿಗೆ ಅವ್ರು ಯಾರು ಅವ್ರ ಹೆಸರೇ ಗೊತ್ತಿಲ್ಲ ಸರ್, ಆ ತರ ಬಂದು ಹೋಗ್ತಾ ಇದ್ರು. ಇವಾಗ ನೂತನವಾಗಿ ಇವರು ಡಿ ಸ್ವಾಮಿ ಅವರು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಂದಿದ್ದಾರೆ, ಅವ್ರು ಸ್ವಲ್ಪ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದಾರೆ. ನರೇಗಾ ಯೋಜನೆ ಬುಡಕಟ್ಟುಕೊಳ್ಳೋದು ಅಮೌಂಟ್ ಕೂಲಿಗೆ ಅಮೌಂಟ್ ಹಾಕಿ ಅಪ್ಲಿಕೇಶನ್ ಹಾಕಿ ಅಂತ ರಿಕ್ವೆಸ್ಟ್ ಹೇಳ್ತಾ ಇದಾರೆ. ಅವ್ರು ಬಂದಾಗ ಸ್ವಲ್ಪ ಜನಗಳು ಸ್ವಲ್ಪ ಮಾಹಿತಿ ಗೊತ್ತಾಗಿರೋದು. ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್ ಎಷ್ಟೋ ಹತ್ರ ನರೇಗಾ ಅಮೌಂಟ್ ಬಂದು ಎಷ್ಟೋ ಜನಗಳು ತಗೊಂಡಿದ್ದಾರೆ ಸರ್, ಅದರ ಅವ್ರವರೇ ಬಂದು ತಲುಪಿಲ್ಲ. ಆದ್ರೆ ಇನ್ನೂ ಜನಗಳು ಇನ್ನೂ ಮಾಹಿತಿ ಹೋಗ್ಬೇಕು ಸರ್. ಅದ್ರದ್ದು ಸ್ವಲ್ಪ ಜನಗಳದು ನರೇಗಾ ಬಗ್ಗೆ ಪಂಚಾಯತಿಯವರಿಂದ ಎಷ್ಟು ಅನುದಾನ ಬಂದ್ರೆ ನರೇಗಾ ಹೆಂಗ್ ಪಡ್ಕೋಬೇಕು ಅಂದ್ರೆ ಜನಗಳು ಇನ್ನೂ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿದೆ.
1: ಸರ್ ಒಟ್ಟಾರೆಯಾಗಿ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ
0: ಸರ್, ಮೇನ್ ಆಗಿ ರಸ್ತೆ, ಮೇನಾಗಿ ಮೂಲಭೂತ ಸೌಕರ್ಯದಾಗೆ ಯಾವುದು ನೇರಾಗಿ ಬರ್ಬೇಕಂದ್ರೆ ರಸ್ತೆ. ರಸ್ತೆ ಇಲ್ಲದೆ ಸರ್ ಯಾವುದೇ ವಾಹನಗಳು ಕರೆ ಮಾಡಿದ್ರು ಬರೋದಿಲ್ಲ. ಒಂದು ರಸ್ತೆ ಆದರೆ ಒಂದು ವಾಹನಗಳು ಆದರೆ ಸ್ಥಳೀಯ ಆಟೋದವರೇ ಬರೋದಿಲ್ಲ ಸರ್ ಸರಿಯಾದ ಸಮಸ್ಯೆಗೆ. ಮತ್ತೆ ಸರಿಯಾದ ಸಮಸ್ಯೆಗೆ ಇಲ್ಲ, ಆನೆ ಅಟ್ಯಾಕ್ ಆದ್ರು, ಪ್ರಾಣಿಗಳು ಅಟ್ಯಾಕ್ ಆದ್ರು, ಮರದಿಂದ ಕೆಳಗೆ ಬಿದ್ದರೂ ಸರ್, ಒಬ್ಬ ವ್ಯಕ್ತಿ ಮರದಿಂದ ಬಿದ್ದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡ್ಬೇಕು ಸರ್. ಇಲ್ಲಿ ಸ್ಥಳೀಯವಾಗಿ ಗಾಡಿ ಬರ್ಕಾದ್ರೆ ರಸ್ತೆ ಇಲ್ಲ, ಒಂದು ರಸ್ತೆ ಆಗಬೇಕು ಅಂತ ನಾವು ತುಂಬ ಕಾಯ್ತಾ ಇದ್ದೀವಿ ಸರ್. ಮತ್ತೆ ನಮ್ಗೆ ಮೇನ್ ಆಗಿ ಒಂದು ಹಕ್ಕುಪತ್ರದ ವ್ಯವಸ್ಥೆ, ಎಷ್ಟೋ 100 ವರ್ಷ 200 ವರ್ಷ 500 ವರ್ಷ ವಾಸ ಆಗ ಜನಗಳಿಗೆ ಇಲ್ಲಿ ಹಕ್ಕುಪತ್ರದ ವ್ಯವಸ್ಥೆ ಆಗಬೇಕು. ಮತ್ತೆ ಸರಿಯಾದ ವ್ಯವಸ್ಥೆಗೆ ನೀರಿನ ವ್ಯವಸ್ಥೆ, ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ, ಅದೇ ಟ್ಯಾಂಕ್ ಮೇಜರ್ ಟ್ಯಾಂಕ್ ದೊಡ್ಡದು ಕಟ್ಸ್ಕೊಟ್ರೆ ಅದೊಂದು ವ್ಯವಸ್ಥೆ ಆಗಬೇಕು. ಅದು ತುಂಬ ಉಪಯೋಗ ಆಗಿದೆ. ಮತ್ತೆ ನಮಗೆ ಇಲ್ಲಿ ಸರಿಯಾದ ಸಮಯ ವೈದ್ಯರು ಆಸ್ಪತ್ರೆಗೆ, ಅದೊಂದು ತುಂಬ ಮುಖ್ಯವಾಗಿರ್ತದೆ. ಯಾವುದೇ ನಾವು ಕೇರಳಕ್ಕೆ ಹೋಗೋದ್ರಿಂದ ಇಲ್ಲಿಂದ 40 ಕಿಲೋಮೀಟರ್ ಕೇರಳಕ್ಕೆ ಇಲ್ಲಿಂದ ಈ ಕಡೆ ಕೋಟೆಗೆ ಹೋಗೋ ತುಂಬ ಸಮಸ್ಯೆ ತಪ್ಪುತ್ತೆ. ಅದು ಮೇನ್ ಆಗಿರ್ತವೆ. ಅಷ್ಟೇ ಮನೆಗಳು, ಮನೆಗಳ ವ್ಯವಸ್ಥೆ ಬೇಕು ಆಡಿಗಳಿಗೆ. ಆಡಿಗಳ ಮನೆ ಇಲ್ಲ, ಎರವ ಟೀಮ್ಗೆ ಇಲ್ಲ, ನಮ್ಮ ಬೇಡ ಜನಗಳಿಗೆ ಮನೆಗಳಿಲ್ಲ, ತುಂಬಾ ಸಡ್ಲು ಈಗಲೂ ವಾಸ ಮಾಡ್ತಾ ಇದಾರೆ. ಅದೊಂದು ನಮ್ಮದು ಒಂದು ಭರವಸೆ ಮೇಲೆ, ಸರ್ಕಾರ ಕೊಡ್ತಿದ್ದ ಭರವಸೆ ಮೇಲೆ ಇದೀವಿ
1: ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಅಂದ್ರೆ ಕರ್ನಾಟಕ ಜನತೆಗೆ ಹೇಳೋದೇನಂದ್ರೆ, ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸೌಕರ್ಯಗಳು ಬಂದ್ರು ಫಸ್ಟ್ ಅಧಿಕಾರಿಗಳು ಮೇನ್ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಥರ ಭೇಟಿ ಮಾಡಿ ಯಾವ ಸಮಯಕ್ಕೆ ಅದು ಮೂಲಭೂತ ಸೌಕರ್ಯದಾಗಲಿ ಯಾವುದೇ ವ್ಯವಸ್ಥೆ ಆಗಲಿ ಅದು.

0: ಮಾಹಿತಿ ಪಡ್ಕೋಬೇಕು. ಫಸ್ಟ್ ನಮ್ಮ ಅಧಿಕಾರಿಗಳು ಹೆಂಗ್ ಭೇಟಿ ಮಾಡ್ಬೇಕು, ಯಾವ ತರ ನಾವು ಅರ್ಜಿ ಹಾಕ್ಬೇಕು, ಯಾವ ತರ ಅಕ್ಲೈಮೆಂಟ್ ನಾವು ಇಸ್ಕೋಬೇಕು ಅರ್ಜಿ ಹಾಕಿದ ನಂತರ, ಅದಾದ್ಮೇಲೆ ಕೆಲಸ ಆದ್ಮೇಲೆ ಮೆಂತ ಮೇಲ್ಮಟ್ಟಕ್ಕೆ ಹೋಗಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲೂ ಅಲ್ಲೇ ಒಂದು ಲೆಟರ್ ಹಾಕೋದಾಗ್ಲಿ, ಅಲ್ಲೂ ಅಕ್ಲೈಮೆಂಟ್ ತಗೊಳ್ಳೋದಾಗ್ಲಿ, ಮೇನ್ ಆಗಿ ಅದನ್ನ ಪಡ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಬೇಗ ನೀವು ಪಡ್ಕೊಂಡು ಇನ್ನು ಹಿಂದುಳಿ ಬರೋದು. ಇನ್ನು ಮುಂದೆ ಬಂದು ಯಾವುದೇ ಅಧಿಕಾರಿಗಳನ್ನ ಬಂದ್ರು ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಹಾಕಿ ಸೌಕರ್ಯ ಪಡ್ಕೋಬೇಕು ಅಂತ ಜನಗಳು ತಿಳಿಸ್ತೀವಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಹಾಗೂ ರಮೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ, ಕಾರ್ಗಿಲ್ ವಿಜಯ ದಿನದ ಇತಿಹಾಸ ಹಾಗೂ ವೀರ ಯೋಧರ ಬಲಿದಾನದ ಮಹತ್ವದ ಕುರಿತು ಬೆಂಗಳೂರು ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಟಿಎನ್ ರಾಮಕೃಷ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೇ, ಈ ದಿನ ಜುಲೈ 26 ಅಂದರೆ ಕಾರ್ಗಿಲ್ ವಿಜಯದ ದಿನ. ಪ್ರತಿ ವರ್ಷ ಜುಲೈ 26 ಭಾರತದಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. 1999 ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯು ಸಾಧಿಸಿದ ಐತಿಹಾಸಿಕ ಗೆಲುವು ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರ ತ್ಯಾಗವನ್ನು ಸ್ಮರಿಸಲು ಈ ದಿನವನ್ನು ವಿಶೇಷವಾಗಿ ಮೀಸಲಿರಿಸಲಾಗಿದೆ. ಹೌದು ಕೇಳಿದರೆ, ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ನಲ್ಲಿ ನಡೆದ ಯುದ್ಧ ಆಗಿರ್ಬೋದು, ದೇಶಕ್ಕಾಗಿ ಯೋಧರ ಪ್ರಾಣತ್ಯಾಗ, ಭಾರತೀಯ ಸೇನೆಯು ಸಾಧಿಸಿದಂಥ ಐತಿಹಾಸಿಕ ಗೆಲುವು ಹಾಗೂ ಅದರ ಮಹತ್ವ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರ ಹಾಗೂ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಪಿಎನ್ ರಾಮಕೃಷ್ಣರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ, ನಿಮಗೂ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ.
0: ಸರ್, ಮೊದಲಿಗೆ ತಮಗೂ ಕೂಡ ಕಾರ್ಗಿಲ್ ವಿಜಯ ದಿನದ

0: ಶುಭಾಶಯಗಳು ಸರ್.
1: ತಮಗೂ ತಮ್ಮೆಲ್ಲ ಕೇಳಿದರಿಗೂ ಮತ್ತೆ ಸಮಸ್ತ ಭಾರತೀಯರಿಗೂ ಕಾರ್ಗಿಲ್ ವಿಜಯ ದಿನದ ಹಾರ್ದಿಕ ಶುಭಾಶಯಗಳು.
0: ಸರ್, ನಾವು ಪ್ರತಿಯೊಂದು ಯುದ್ಧವನ್ನ ಗಮನಿಸ್ತು ಅಂದ್ರೆ ಭಾರತೀಯ ಸೇನೆ ತನ್ನದೇ ಆದಂತ ಒಂದು ತ್ಯಾಗ ಹಾಗೂ ಪರಿಶ್ರಮದ ಮೂಲಕ ದೇಶಕ್ಕಾಗಿ ಹಲವಾರು ಯೋಧರುಗಳು ಪ್ರಾಣ ತ್ಯಾಗವನ್ನ ಮಾಡ ಮುಖಾಂತರ ಒಂದು ಯುದ್ಧವನ್ನ ದೇಶಕ್ಕಾಗಿ ಗೆಲ್ಸಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ಪ್ರಮುಖ ಯುದ್ಧಗಳಲ್ಲಿ ನಾವು ಗಮನಿಸ್ತು ಅಂದ್ರೆ ಈ ಕಾರ್ಗಿಲ್ ಯುದ್ಧ ಕೂಡ ಒಂದು ಬಹಳ ಬಹಳ ಪ್ರಮುಖವಾದಂತಹ ಯುದ್ಧ ಸರ್. ಆ ನಿಟ್ಟಿನಲ್ಲಿ ಈ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಹಾಗೇನೆ ಆ ಕಾರ್ಗಿಲ್ ನಲ್ಲಿ ನಡೆದಂತ ಯುದ್ಧಕ್ಕೆ ಕಾರಣಗಳಾಗಿರ್ಬೋದು, ಇದರ ಕುರಿತು ಮೊದಲಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಭಾರತ ದೇಶದ ಗಡಿ ಏನಿದೆ ಅಂದ್ರೆ, ಇವತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ, ಆ ಕಾಶ್ಮೀರದ ಗಡಿಗೆ ಬಹಳ ಹತ್ತಿರ ಅಂತದ್ದು ಕಾರ್ಗಿಲ್. ಎತ್ತರವಾದ ಪರ್ವತಗಳಿಂದ ಕೂಡಿರುವಂತ ಲಡಾಖಿನ ಭಾಗವಾಗಿರುವಂತದ್ದು ಕಾರ್ಗಿಲ್. ತುಂಬಾ ಶೀತದ ವಾತಾವರಣ ಇರುತ್ತೆ, ಹಲವಾರು ನದಿಗಳ ಇರುವಂತಹ ಪ್ರದೇಶ. ಪಾಕಿಸ್ತಾನದ ಗಿಲ್ಗಿಟ್ ಜೊತೆಗೆ ಗಡಿಯನ್ನು ಹಂಚಿಕೊಂಡು, ಲೇಹ್ ಜಿಲ್ಲೆಯ ಜೊತೆ ಗಡಿಯನ್ನು ಹಂಚಿಕೊಂಡು, ಜಮ್ಮು ಮತ್ತು ಹಿಮಾಚಲ್ ಪ್ರದೇಶಕ್ಕೆ ದಕ್ಷಿಣದ ಕಡೆ ಹಿಮಾಚಲ್ ಪ್ರದೇಶಕ್ಕೆ ಗಡಿಯನ್ನು ಹಂಚಿಕೊಂಡಿರುವಂತ ಊರು ಕಾರ್ಗಿಲ್. ಶ್ರೀನಗರದಿಂದ 204 ಕಿಲೋಮೀಟರ್ ಪೂರ್ವಕ್ಕೆ ಇದೆ, ಲೇಹ್ನಿಂದ 234 ಕಿಲೋಮೀಟರ್ ಪಶ್ಚಿಮಕ್ಕೆ ಇದೆ. ಸಿಯರು ನದಿ ಎನ್ನುವ ಉಪನದಿ ಸುರು ನದಿ ಇಲ್ಲಿ ಹರಿಯುವಂತ ಅತಿ ಮುಖ್ಯವಾದ ನದಿ. ಕಾರ್ಗಿಲ್ನಲ್ಲಿ -20 ರಿಂದ -48 ಡಿಗ್ರಿವರೆಗೂ ತಾಪಮಾನ ಅಷ್ಟು ಕಡಿಮೆ ಆಗಿ ತುಂಬಾ ಕೊರೆಯುವಂತ ಚಳಿ ಇರುತ್ತೆ. ಬೇಸಿಗೆಯಲ್ಲೂ ಅಷ್ಟೇ, ಅತ್ಯಂತ ಏನು ಬೇಸಿಗೆಯ ಬಿರುಸಿನ ಬಿಸಿಲೇನಿರೋದಿಲ್ಲ. ಹಗಲಲ್ಲೇ ಅತ್ಯಂತ ತುಂಬಾ ಒಳ್ಳೆಯ ವಾತಾವರಣ ಇರುತ್ತೆ. ಬೇಸಿಗೆ ಹೊತ್ತಿನಲ್ಲಿ ಚಳಿಗಾಲದ ಪ್ರದೇಶ ಈ ಕಾರ್ಗಿಲ್ ಪ್ರದೇಶ. ಒರಟಾದ ಭೂ ಪ್ರದೇಶ, ತೀವ್ರ ಶೀತ ಹವಾಮಾನ, ಕಡಿದಾದ ಬಂಜರು ಇಳಿಜಾರುಗಳು ಮತ್ತು ಸಂಚಿತ ಶಿಲಾ ರಚನೆಗಳನ್ನು ಹೊಂದಿರುವಂತಹ ಪ್ರದೇಶ ಕಾರ್ಗಿಲ್. ಇಲ್ಲಿ ಕೃಷಿ ಅತ್ಯಂತ ವಿರಳವಾಗಿದ್ದು ಕೆಲವೊಂದು ಹಣ್ಣು ಮತ್ತು ಹುಲ್ಲುಗಳನ್ನು ಮಾತ್ರ ಬೆಳೆಯುತ್ತಾರೆ. ಈಗಾಗಲೇ ಹೇಳಿದಿರುವಂತೆ ಬೇಸಿಗೆ ಕಾಲದಲ್ಲೂ ಸಹ ರಾತ್ರಿ ಅತ್ಯಂತ ತಂಪಾಗಿರುತ್ತದೆ. ಇದು ಕಾರ್ಗಿಲ್ ಪ್ರದೇಶದ ಕಿರು ಪರಿಚಯ. ಕಾರ್ಗಿಲ್ ವಿವಾದ ಇದು ಹೇಗಾಯ್ತು, ಯುದ್ಧ ಹೇಗಾಯ್ತು ಅಂದ್ರೆ, ಕಾಶ್ಮೀರ ವಿವಾದವನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡ ಕಾರ್ಯತಂತ್ರವಾದ ಭಾಗವೇ ಕಾರ್ಗಿಲ್ ಯುದ್ಧಕ್ಕೆ ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನಿ ಸೈನಿಕರು ಮತ್ತು ಅರೆಸೇನಾ ಪಡೆಗಳು ಇದೇನಿದೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನಿದೆ LOC ಅಂತ, ಆ ಮೂಲಕ ಕಾರ್ಗಿಲ್ ಪ್ರದೇಶಕ್ಕೆ ರಹಸ್ಯವಾಗಿ ನುಸುಳಿದ್ದರಿಂದ ಕಾರ್ಗಿಲ್ ಯುದ್ಧ ಸಂಭವಿಸಿತು. ಏನೊಂದು ಕಾಶ್ಮೀರದ ವಿವಾದ ಅಂತ ಎಂದು ಪಾಕಿಸ್ತಾನ ಇಡೀ ಪ್ರಪಂಚಕ್ಕೆ ಪ್ರಚುರಪಡಿಸ್ತಿದೆ, ಕಾಶ್ಮೀರದ ಒಂದು ವಿವಾದ ತನಗೆ ಸೇರ್ಬೇಕು ಅಂತ. ಅವರು ಕಪೋಲ ಕಲ್ಪಿತ ರೀತಿಯಲ್ಲಿ ಕಾಶ್ಮೀರ ವಿವಾದವನ್ನ ಏನು ಹೊತ್ತಿ ಉರಿಸಿಕೊಂಡು ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಪಾಕಿಸ್ತಾನ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಒತ್ತಡದ ತಂತ್ರವನ್ನ ಹೊರಡಬೇಕು ಅಂತ ಹೇಳಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ನಮ್ಮ ಕಾಶ್ಮೀರದ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಅಂತ ಒಂದು ಏನೊಂದು ಜಾಗ ಇದೆ, ಅದರ ಮೂಲಕ ಕಾರ್ಗಿಲ್ಗೆ ಪಾಕಿಸ್ತಾನದ ಸೈನಿಕರು ಮತ್ತೆ ಅರೆಸೇನಾ ಪಡೆಗಳು ಬರ್ತಾರೆ. ದುರದೃಷ್ಟ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಅಂದ್ರೆ ಇಂಟೆಲಿಜೆನ್ಸ್ ಈ ವಿಷಯದಲ್ಲಿ ಇದನ್ನ ಗುರುತಿಸುವಲ್ಲಿ ವಿಫಲರಾಗ್ತಾರೆ. ಇವರು ಬಂದಿರೋದು ನಮ್ಮ ಸೈನ್ಯಕ್ಕೆ ಗೊತ್ತೇ ಇರೋದಿಲ್ಲ. ಅಲ್ಲಿ ಕುರಿಗಳನ್ನ ಕಾಯುವಂತ ಜನರು ಇದನ್ನ ಗಮನಿಸಿ ಈ ವಿಷಯವನ್ನ ಸೈನ್ಯಕ್ಕೆ ತಿಳಿಸಿದಾಗಲೇ ನಮ್ಮ ಸೈನ್ಯಕ್ಕೆ ಗೊತ್ತಾಗಿದ್ದು, ಪಾಕಿಸ್ತಾನದಿಂದ ಸೈನಿಕರು ಮತ್ತು ಅರೆಸೈನ್ಯ ಪಡೆಗಳು ಲೈನ್ ಆಫ್ ಕಂಟ್ರೋಲ್ ಮೂಲಕ ಕಾರ್ಗಿಲ್ ಪ್ರದೇಶವನ್ನು ತಲುಪಿದ್ದಾರೆ ಅಂತ. ಈ ರೀತಿ ಆಯ್ತು. ಅವರ ಉದ್ದೇಶ ಏನಿತ್ತು ಅಂದ್ರೆ, ಶ್ರೀನಗರ ಮತ್ತು ಲೇಹ್ ಹೆದ್ದಾರಿಯ ಸಂಪರ್ಕವನ್ನು ಕಡಿತಗೊಳಿಸುವುದು, ಎತ್ತರದಲ್ಲಿರುವಂತ ಅಂದ್ರೆ ಕಣಿವೆ ಇದರಲ್ಲಿ ಪರ್ವತಗಳ ಎತ್ತರದಲ್ಲಿರುವಂತ ಹೊರ ಠಾಣೆಗಳನ್ನು ವಶಪಡಿಸಿಕೊಳ್ಳುವುದು, ಚಳಿಗಾಲದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ -40 ತನಕ ಹೋಗೋದ್ರಿಂದ ಅತಿ ಎತ್ತರದ ಅತ್ಯಂತ ಅಪಾಯಕಾರಿ ಪರ್ವತದಲ್ಲಿರುವಂತ ಹೊರ ಠಾಣೆಗಳ ಗಸ್ತು ಇಲ್ಲದ ಸಮಯದಲ್ಲಿ ಅಂದ್ರೆ ಇದು ಎರಡೂ ದೇಶಗಳು ಮಾಡಿಕೊಂಡಿರುವಂತ ಒಪ್ಪಂದ ಭಾರತ ಮತ್ತೆ ಪಾಕಿಸ್ತಾನ. ಅತ್ಯಂತ ಚಳಿಗಾಲದಲ್ಲಿ ಏನು -40 ಅದಕ್ಕಿಂತ ತುಂಬಾ ಕಡಿಮೆ ಆಗತ್ತೆ, -40 ಇನ್ನೂ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತ ಎತ್ತರದ ಪರ್ವತ ಪ್ರದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಸ್ಥಳದಲ್ಲಿ ಪರಸ್ಪರ ಎರಡೂ ದೇಶಗಳು ಗಸ್ತುಗಳನ್ನ ಮಾಡೋದಿಲ್ಲ ಅಂತ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಪ್ಪಂದವನ್ನು ಸಹ ಮುರಿದು ಈ ಕಾರ್ಗಿಲ್ ಪ್ರದೇಶಕ್ಕೆ ಪಾಕಿಸ್ತಾನದ ಸೈನ್ಯ ಮತ್ತು ಅರೆಸೈನ್ಯ ಪಡೆ ಬರುತ್ತೆ. 1999 ಮೇ ಆರಂಭದಲ್ಲಿ ಸ್ಥಳೀಯ ಕುರುಬರು ಮತ್ತೆ ಕೊನೆಗೆ ಭಾರತೀಯ ಗಸ್ತು ಪಡೆಯು ಸಹ ಈ ಒಳನುಸುಳಿಕೆಯನ್ನು ಪತ್ತೆ ಹಚ್ಚತ್ತೆ. ಒಳನುಸುಳಿಕಾರರ ಒಂದು ಸೈನ್ಯ ಏನಿತ್ತೆ ಅದನ್ನ ಭಾರತೀಯ ಸೈನ್ಯ ಆಪರೇಷನ್ ವಿಜಯ್ ಪಸರಿನಲ್ಲಿ ಪ್ರತಿದಾಳಿಯ ಕಾರ್ಯತಂತ್ರವನ್ನ ಪ್ರಾರಂಭಿಸುತ್ತೆ. ಇದಿಷ್ಟು ಕಾರ್ಗಿಲ್ ಪ್ರದೇಶದ ಪರಿಚಯ ಮತ್ತು ಯುದ್ಧಕ್ಕೆ ಕಾರಣಗಳು ಇದಿಷ್ಟು ಬರುತ್ತೆ.
0: ಸರಾಗಿದೆ. 1999 ಮೇ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಗಳಲ್ಲಿ ಯಾವ್ಯಾವ ಸೇನೆಗಳು ಆ ಯುದ್ಧಗಳಲ್ಲಿ ಭಾಗವಹಿಸ್ತವೆ ಸರ್? ಆ ಸಮಯದ ಒಂದು ಬಿಗುವಿನ ವಾತಾವರಣ ಆಗಿರ್ಬೋದು,

0: ಹೇಗಿತ್ತು ಆ ಪ್ರದೇಶದಲ್ಲಿ?
1: ಆ ಸಂದರ್ಭದಲ್ಲಿ ಭಾರತ ಸೈನ್ಯದಲ್ಲಿ ಭೂಸೈನ್ಯ ಮತ್ತು ವಾಯುಸೇನೆ ಎರಡೂ ಸಹ ಅತ್ಯಂತ ಪ್ರಬಲವಾಗಿ ಅದಕ್ಕೆ ಪ್ರತಿರೋಧವನ್ನು, ಪಾಕಿಸ್ತಾನದ ಆಕ್ರಮಣಕ್ಕೆ ಪ್ರತಿರೋಧವನ್ನು ಒಡ್ಡಿ ಹಾಗೆ ನಮಗೆ ಜಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾದ್ರೆ ಒಂದು. ಎರಡನೇದಲ್ಲಿ ನೌಕಾ ಸೈನ್ಯ ಸಹ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ನೌಕಾ ಸೈನ್ಯ ನಮ್ಮ ನೌಕಾದಳಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿದ್ದೇ ಆದ್ರೆ ಆ ಸಂದರ್ಭಕ್ಕೂ ಎದುರಿಸಬೇಕು ಅಂತೇಳಿ ನೌಕಾದಳವು ಸಹ ಸುಸಜ್ಜಿತವಾಗಿರುತ್ತದೆ. ಅದರ ಜೊತೆಯಲ್ಲಿ ನಮ್ಗೆ ಹಲವಾರು ವಿಷಯಗಳನ್ನ ಈ ವಿಷಯದಲ್ಲಿ ತಿಳ್ಕೋಬೇಕು. ಆಪರೇಷನ್ ವಿಜಯ್ ಮತ್ತೆ ಆಪರೇಷನ್ ಸಫೇರ್ ಸಾಗರ್ ಈ ಯೋಜನೆಯಲ್ಲಿ ಭಾರತದ ಸಶಸ್ತ್ರ ಪಡೆಗಳ ಪ್ರಾಥಮಿಕ ಶಾಖೆಗಳು ಭಾರತೀಯ ವಾಯುಪಡೆ, ಅಸ್ಸಾಂ ರೈಫಲ್ ಇದು ಪಾಲ್ಗೊಂಡಿತ್ತು, ಮತ್ತೆ ಗೂರ್ಖಾ ರೈಫಲ್, ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ರಜಪೂತಾನ ಮತ್ತೆ ಗರ್ವಾಲ್ ರೈಫಲ್ ನೇರ ದಾಳಿಯನ್ನು ನಡೆಸಿತು. ಪ್ಯಾರಾಚೂಟ್ ಮತ್ತು ಲಡಾಖ್ ಸ್ಪೋರ್ಟ್ಸ್ ಘಟಕಗಳು ಸಹ ಅಪಾಯದ ವಿಚಕ್ಷಣ ಮತ್ತು ವಿಶೇಷ ದಾಳಿಗಳನ್ನು ನಡೆಸಿರುತ್ತದೆ. MI-97, MIC-21, MiG-21, MiG-27 ಮತ್ತೆ ಮಿರಾಜ್ 2000 ಅಂತಹ ಫೈಟರ್ ಜೆಟ್ ವಿಮಾನಗಳನ್ನು ಸಹ ಬಳಸಿ ಬಾಂಬ್ಗಳ ಪ್ರತಿದಾಳಿಯನ್ನು ನಡೆಸಲಾಯಿತು.
0: ಸರ್, ಹಾಗಿದ್ರೆ ಯುದ್ಧದ ಸಮಯದಲ್ಲಿ ಏನು ಕಾರ್ಗಿಲ್ ಪ್ರದೇಶ ಬಹಳಷ್ಟು ಶೀತವನ್ನ ಹೊಂದಿದಂತಹ ಪ್ರದೇಶ, -20 ಡಿಗ್ರಿಯಿಂದ 40 ಡಿಗ್ರಿ ತನಕ ತಲುಪುವಂತ ಪ್ರದೇಶ ಅದಾಗಿತ್ತು. ಆ ನಿಟ್ಟಿನಲ್ಲಿ ಸೈನಿಕರು ಅಲ್ಲಿ ಎದುರಿಸುತ್ತಿದ್ದಂತಹ ಭೌಗೋಳಿಕ ಹಾಗೂ ಹವಾಮಾನದ ಸವಾಲುಗಳು ಹೇಗಿರ್ತಾ ಇತ್ತು?
1: ಆ ಸಂದರ್ಭದಲ್ಲಿ ಚಳಿಗಾಲ ಮುಂದುವರೆದಿರುತ್ತೆ. ಆ ಪ್ರದೇಶಗಳಲ್ಲಿ ಚಳಿಗಾಲ ನಮ್ಮಲ್ಲಿ ತರದ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ಮುಗಿಯುತ್ತಿಲ್ಲ, ಚಳಿಗಾಲ ಅನ್ನೋದು ಮುಂದುವರಿದ ಭಾಗ ಆಗಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಬೇಸಿಗೆಗಾಲದಲ್ಲಿ ಸಹ ಅತ್ಯಂತ ತಂಪಾಗಿರುತ್ತೆ, ಚಳಿಗಾಲದ ವಾತಾವರಣವೂ ಇರುತ್ತೆ. ಈ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನ ನಮ್ಮ ಸೈನ್ಯ ಎದುರಿಸಬೇಕಾಯ್ತು. ಒಂದು, ಅವರಿಗೆ ಈ ಯುದ್ಧದ ಮುನ್ಸೂಚನೆ ಇಲ್ಲದ ಏಕಾಏಕಿ ತಯಾರಿಯನ್ನ ಮಾಡ್ಕೋಬೇಕಾಗಿ ಬಂತು. GPS ನ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ, ಅಮೆರಿಕದ ಸಹಾಯವನ್ನ ಕೇಳ್ಕೊಂಡ್ವಿ. ಆದ್ರೆ ಅಮೆರಿಕ GPS ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ನಿರಾಕರಿಸ್ತು. ಯಾಕೆಂದ್ರೆ ನಾವು ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇಂದ, ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿಗೆ ನಾವು ಹೋಗ್ಬೋದು, ಲೈನ್ ಆಫ್ ಕಂಟ್ರೋಲ್ ಅನ್ನ ಮೀರಿ ನಾವು ಹಾಗಾಗಿ GPS ಅನ್ನ ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು. ನಾವೇ ನಮ್ಮ ದೇಶವೇ ತನಗೆ ಇರುವಂತ ಕೌಶಲ್ಯ ಮತ್ತೆ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಯಾವ್ಯಾವ ಪೋಸ್ಟ್ಗಳಲ್ಲಿ ಪಾಕಿಸ್ತಾನದ ಸೈನ್ಯ ಇರಬಹುದು ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲೆಲ್ಲ ಯುದ್ಧಗಳನ್ನ ಮಾಡ್ತಾರೆ. ಮತ್ತೆ ಇಸ್ರೇಲ್ ನಿರ್ಮಿತ ಮಾನವರಹಿತ ವೈಮಾನಿಕ ವಾಹನಗಳನ್ನ ಇಸ್ರೇಲ್ ತರಿಸ್ಕೊಡೋ ನಮ್ಗೆ ಕೊಡತ್ತೆ. ಅದೇ ರೀತಿ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಮಿರಾಜ್ 2004, ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಬಾಂಬ್ಗಳಿಂದ ಸಂಯೋಜಿಸಲ್ಪಟ್ಟ ಮುಖ್ಯ ವಾಹಿನಿಯ ಯುದ್ಧ ವಿಮಾನ MiG-21, MiG-27 ಮತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಮಾನವರಹಿತ ವಿಮಾನಗಳು, ಅದೇ ರೀತಿಯಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ಸರ್ವಿಲಿಯನ್ಸ್ ಮೆಥಡ್ಸ್ ಅಂದ್ರೆ ಮಾನವರಹಿತ ವೈಮಾನಿಕ ಇದರಲ್ಲಿ ಕ್ಷೇತ್ರದಲ್ಲಿ ವೇಹಗಾರಿಕೆ ಸರ್ವಿಲೆನ್ಸ್ ಏನ ಕಣ್ಗಾವಲನ್ನು ಮಾಡುವಂತ ವ್ಯವಸ್ಥೆ ಇದನ್ನೆಲ್ಲ ನಾವು ಅಳವಡಿಸಿಕೊಂಡು ಶತ್ರುಗಳು ಇನ್ನು ಬಗಲಿಗೆ ಏನು ಬಂದ್ಬಿಟ್ಟಿದ್ರು ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ತಡೆ ಹಿಡಿದು ಅವರನ್ನ ಹಿಂದಕ್ಕೆ ಕಳಿಸ್ತಾ ಹಲವಾರು ಏನೊಂದು ಗೋಲ್ ಪಾಯಿಂಟ್ ಗಳನ್ನ ಅವರು ವಶಪಡಿಸಿಕೊಂಡಿದ್ರು. ಉದಾಹರಣೆಗೆ ಗನ್ ಹಿಲ್ ಅಂತ .48-7.75 ಅಂದ್ರೆ .48-75 ಅಂತ ಅದಕ್ಕೆ ಹೆಸರು. ಅದೇ ರೀತಿಯಲ್ಲಿ ಅದನ್ನ July 7, 1999 ವಶಪಡಿಸಿಕೊಂಡ್ರು. ಅದೇ ರೀತಿ ಮುಂದಕ್ಕೆ ಹೋಗ್ಬೇಕಂದ್ರೆ ಟೈಗರ್ ಹಿಲ್ ಇದಂತಹ ವಶಪಡಿಸಿಕೊಂಡ್ರು. ಇನ್ನು ಹಲವಾರು ತುಂಬಾ ಅತ್ಯಂತ ಪ್ರಮುಖವಾದ ಪೋಸ್ಟ್ಗಳು ಪರ್ವತದ ಶ್ರೇಣಿಯಲ್ಲಿ ನಮ್ಮ ಸೈನ್ಯದ ನೆಲೆಗಳೇನಿತ್ತು ಅದನ್ನೆಲ್ಲ ವಶಪಡಿಸಿಕೊಂಡಿದ್ರು ಪಾಕಿಸ್ತಾನದವರು. ಅಲ್ಲೆಲ್ಲ ಅವರನ್ನ ಸಲ್ಲಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಆ ಪರ್ವತಗಳನ್ನ ವಶಪಡಿಸಿಕೊಂಡಿದ್ರ ಸಂಕೇತವಾಗಿ ಭಾರತದ ಹಂತದಲ್ಲಿ ಯಶಸ್ವಿಯಾಗ್ತಾರೆ. ಇದರ ಜೊತೆಗೆ ಏನಾಯಿತು ಅಂದ್ರೆ ರಸ್ತೆ ಮಾರ್ಗದ ಮೂಲಕ ಹೆಚ್ಚಿನ ಉಪಯೋಗ ಮುಂತಾದ ರಸ್ತೆಗಳೇ ಇಲ್ಲ ಪರ್ವತ ಪ್ರದೇಶ, ಹಲವಾರು ಕಡೆ ರಸ್ತೆಗಳಿತ್ತು, ಅಲ್ಲಿ ಹೋಗಿ ಭೂಸೈನ್ಯ ಯುದ್ಧ ಮಾಡಿತು. ಆದ್ರೆ ಸಿಕ್ಕಾದ ಕಿರಿದಾದ ಪರ್ವತಗಳು ಸಣ್ಣ ಸಣ್ಣ ರಸ್ತೆಯು ಮಾಡ್ಲಿಕ್ಕೆ ಅವಕಾಶ ಇರೋ ಪ್ರದೇಶದಲ್ಲಿ ಭಾರತದ ವಾಯುಸೇನೆ ಪ್ರತಿ ಪ್ರಹಾರವನ್ನ ಪ್ರತಿ ದಾಳಿಯನ್ನ ಮಾಡಿ ಪಾಕಿಸ್ತಾನ ಏನೊಂದು ಆಕ್ರಮಿತ ಪ್ರದೇಶಗಳು ಆಗೋಗಿತ್ತಾಗಲೇ ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಅದನ್ನ ಮರು ವಶಪಡಿಸಿಕೊಂಡು ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವಂತ ಅತ್ಯಂತ ಯಶಸ್ವಿ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ನೌಕಾಪಡೆ ಈಗಾಗಲೇ ಹೇಳಿದ್ರೆ ನೌಕಾಪಡೆ ಸಹ ಬೇರೆ ಬೇರೆ ಕಡೆ ಪಾಕಿಸ್ತಾನದಿಂದ ಆಕ್ರಮಣ ಆದ್ರೆ ನೌಕಾಪಡೆ ಸಹ ಅವರನ್ನ ಎದುರಿಸಲಿಕ್ಕೆ ಸುಸಜ್ಜಿತವಾಗಿತ್ತು. ಅದಕ್ಕೆ ಆಪರೇಷನ್ ತಲ್ವಾರ್ ಅಂತ ಹೆಸರನ್ನ ಇಟ್ಟಿದ್ರು. ಈ ರೀತಿ ಯುದ್ಧದ ಸಮಯದಲ್ಲಿ ಭಾರತ ಸೈನ್ಯ ಆ ತಂತ್ರಜ್ಞಾನದ ವಿಷಯವನ್ನು ಬಳಕೆ ಮಾಡಿಕೊಳ್ತು, ವಿದೇಶಗಳಾಗ ಇಸ್ರೇಲಿನ ನೆರವನ್ನ ಪಡ್ಕೊಳ್ತು, ತನ್ನ ಅಸ್ವಸಾಮರ್ಥ್ಯವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಅತ್ಯಂತ ಸಮರ್ಥವಾಗಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಯಿತು ನಮ್ಮ ಸೈನ್ಯ.
0: ಹಾಗಿದ್ರೆ ಇದು ಒಟ್ಟು ಎಷ್ಟು ದಿನಗಳ ಕಾಲ ಯುದ್ಧ ನಡೆಯಿತು? ಆ ಸಂದರ್ಭದಲ್ಲಿ ಸೈನಿಕರಿಗೆ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡೋದಾಗಿರ್ಬೋದು, ತದನಂತರ ಯುದ್ಧ ಮುಗಿದ ನಂತರ ಒಂದು ಜಯದ ವಾತಾವರಣ,

0: ಸಂಭ್ರಮದ ವಾತಾವರಣ ಆ ಸಮಯದಲ್ಲಿ ಹೇಗಿತ್ತು ಸರ್?
1: ಸುಮಾರು 70 ದಿನಗಳಕ್ಕೂ ಹೆಚ್ಚು ಕಾಲ ನಡೀತು. ಆ ಸಂದರ್ಭದಲ್ಲಿ ನಾವು ಬೊಫೋರ್ಸ್ ಏನೊಂದು ಗನ್ಗಳಿತ್ತು ಅದನ್ನು ಸಹ ನಾವು ಉಪಯೋಗಿಸ್ಕೊಂಡ್ವಿ. ಯುದ್ಧಕ್ಕೆ ಇಡೀ ದೇಶದಿಂದ ಸಹ, ಅದ್ರ ಜೊತೆಗೆ ಅನಿವಾಸಿ ಭಾರತೀಯರು ಸಹ ಯುದ್ಧದ ಖರ್ಚಿಗೆ, ಸೈನ್ಯದ ಖರ್ಚಿಗೆ ಸ್ವಯಂ ಪ್ರೇರಿತರಾಗಿ ಹಣವನ್ನ ಕೊಟ್ರು, ವಸ್ತುಗಳನ್ನ ಕಳಿಸ್ಕೊಟ್ರು. ಸರ್ಕಾರವು ಸಹ ಬೇಕಿರುವಂತಹ ಕೆಲವೊಂದು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ. ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. 75%ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983ರಲ್ಲಿ ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ

0: ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ POJK ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜೈನ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ AI ಹಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999ರ ಕಾರ್ಗಿಲ್ ಯುದ್ಧವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. AI ಹಾಲೋ ಬಾಕ್ಸ್ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ APJ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೆಯಿಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 kg ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 kg ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶ್ವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ಧದ 3ನೇ ಹಾಗೂ ಅಂತಿಮ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 5 ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 4 ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. 2 ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ T20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯಿಂದ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ

0: ಪರಿಶ್ರಮ. ಮನ್ ಕಿ ಬಾತ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 kg ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಅವಶ್ಯಕ ಯುದ್ಧಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕೆಲವು ಉಪಕರಣಗಳನ್ನ ಯಾವುದೇ ಏನದು ಒಂದು ಪ್ರೊಸೀಜರ್ ಇದೆಲ್ಲದನ್ನ ಬದಿಗಿಟ್ಟು ತಕ್ಷಣ ಇದನ್ನ ಬಳಸ್ಕೊಳ್ಬೇಕು, ಯುದ್ಧಕ್ಕೆ ಬೇಕಾಗಿರುವಂತಹ ವಸ್ತುಗಳು ಅಂತ ಹೇಳಿ ಅದನ್ನೆಲ್ಲ ಪಡ್ಕೊಂಡು ತನ್ನ ಬದ್ಧತೆಯನ್ನ ಪ್ರದರ್ಶಿಸಿತು. ಅದ್ರ ಜೊತೆಗೆ ನಮ್ಮ ಸೈನಿಕರು ಸಹ ಅತ್ಯಂತ ಕಷ್ಟಕರ ಚಾಲೆಂಜಿಂಗ್ ಸಿಚುಯೇಷನ್ ಅಂತ ಹೇಳಿದ್ರು, ಅತ್ಯಂತ ಸ್ಪರ್ಧಾತ್ಮಕವಾದ ವಾತಾವರಣದಲ್ಲಿ ಯುದ್ಧವನ್ನ ಮಾಡಿದ್ರು.

0: ಯುದ್ಧದಲ್ಲಿ ಜಯಗೊಂಡಂತಹ ಸಂದರ್ಭ ಆಗಿರ್ಬೋದು ಸರ್, ಆ ಸಂದರ್ಭದಲ್ಲಿ ದೇಶದಲ್ಲಾದಂತಹ ಸಂಭ್ರಮ ಆಗಿರ್ಬೋದು ಹೇಗಿತ್ತು?
1: ಯುದ್ಧ ನಡೀತಿರ್ಬೇಕಾದ್ರೆ ದೇಶದಲ್ಲಿ ಅತ್ಯಂತ ಸಂಭ್ರಮದ ವಾತಾವರಣ ಇತ್ತು. ಸೈನಿಕರನ್ನ ಸೈನ್ಯವನ್ನ ಹುರಿದು ಮುಸ್ತಾ ಇದ್ರು, ಹಲವಾರು ರೀತಿಯಲ್ಲಿ ಯುದ್ಧಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಎಲ್ಲಾ ಕಡೆ ಸೈನಿಕರಿಗೆ ಮನೋಸ್ಥೈರ್ಯ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಯುದ್ಧವನ್ನ ಗೆದ್ದ ಮೇಲಂತೂ ಎಲ್ಲಾ ಕಡೆ ನಮ್ಮಲ್ಲಿ ವಿಜಯದ ಆಚರಣೆ ಆಯ್ತು. ಎಲ್ಲಾ ಸೈನ್ಯದಲ್ಲಿ ಈ ಯುದ್ಧದಲ್ಲಿ ಗೆದ್ದಂತವ್ರು ಅವರಿಗೆ ಮತ್ತೆ ಸಾಕಷ್ಟು ಸಹಾಯವನ್ನ ಸರ್ಕಾರವು ಮಾಡ್ತು. ಆಯಾ ಊರಿನಲ್ಲಿ ಯಾವ್ಯಾವ ಊರಿನವ್ರು ಆಗಿದ್ರು ಅವರು, ಆಯಾ ಊರಿನಲ್ಲಿ ಸಂಘಟನೆಗಳು ಬೇರೆ ಬೇರೆ ಅವರೆಲ್ಲ ಅವ್ರಿಗೆ ಸನ್ಮಾನವನ್ನ ಅವ್ರ ಕುಟುಂಬಕ್ಕೆ ಮಾಡಿದ್ರು, ಅವ್ರ ಕುಟುಂಬಕ್ಕೆ ಬೇಕಾಗಿರುವಂತ ಆರ್ಥಿಕ ಸಹಾಯವನ್ನು ಸಹ ಮಾಡಿದ್ರು. ಎಲ್ಲಾ ಕಡೆ ಯುದ್ಧದಲ್ಲಿ ಗೆದ್ದು ಬಂದ ವೀರ ಮರಣ ಅಪ್ಪಿದಂತ ಕುಟುಂಬ ಸದಸ್ಯರಿಗೆ ಸನ್ಮಾನಗಳನ್ನು ಮಾಡಿದ್ರು. ಯುದ್ಧದಲ್ಲಿ ಗೆದ್ದು ವಾಪಸ್ ಬಂದಂತ ಸೈನಿಕರಿಗೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಸನ್ಮಾನವನ್ನು ಮಾಡಿದ್ರು. ಈ ರೀತಿ ಎಲ್ಲ ರೀತಿಯಲ್ಲಿ ಯುದ್ಧ ನಡಿಬೇಕಾದ್ರು ಅವರಿಗೆ ಪ್ರೋತ್ಸಾಹವನ್ನು ತುಂಬಿ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿದ್ರು. ಎಲ್ಲ ರೀತಿಯ ಪ್ರಯತ್ನ ಆಯ್ತು. ಯುದ್ಧ ಗೆದ್ದ ಮೇಲೂ ಸಹ ಅವರ ಜೊತೆ ದೇಶ ಮತ್ತೆ ಜನತೆ ಸಮಾಜ ಅವ್ರ ಜೊತೆ ನಿಂತ್ಕೊಳ್ತು.
0: ಸರ್, ಹಾಗೇನೇ ಯುದ್ಧದಲ್ಲಿ ಜಯ ಗಳಿಸಿದ್ದು ಯುದ್ಧದ ಸಂಭ್ರಮದ ಜೊತೆಗೆ ಬಹಳಷ್ಟು ಯೋಧರುಗಳು ಆ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದಂತಹ ಪ್ರಮುಖ ಯೋಧರುಗಳಾಗಿರ್ಬೋದು, ಅವರುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
1: ಈ ಯುದ್ಧದಲ್ಲಿ ಒಟ್ಟು 527 ಜನ ಸೈನಿಕರು ಭಾರತದ ಸೈನ್ಯದಿಂದ ವೀರ ಮರಣವನ್ನ ಅಪ್ಪಿದ್ರು. ಅದರಲ್ಲಿ ಪರಮವೀರ ಚಕ್ರವನ್ನು ಪಡ್ಕೊಂಡಂತ ವಿಕ್ರಮ್ ಬಾತ್ರ, ಮನೋಜ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಪ್ರಸಾದ್, ಯೋಗೇಂದ್ರ ಸಿಂಗ್ ಯಾದವ್ ಇವರು ಮುಖ್ಯವರಾದಂತರು. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಅನುಜ್ ನಯ್ಯರ್, ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಕ್ಯಾಪ್ಟನ್ ಹನೀಫ್ ಉದ್ದೀನ್, ಮತ್ತೆ ಮೇಜರ್ ಮರಿಯಪ್ಪನ್ ಸರವಣನ್, ಮತ್ತೆ ಕ್ಯಾಪ್ಟನ್ ಗೊಗೋಯಿ, ಜಿಂಬು ಗೊಗೋಯಿ ಇವರು ಪ್ರಮುಖರಾದಂತವ್ರು. ಒಟ್ಟು 527 ಜನ ಇದರಲ್ಲಿ ವೀರ ಮರಣವನ್ನು ಅಪ್ಪಿದ್ರು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯನ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವ್ರ ಬಗ್ಗೆ ಏನೊಂದು ಪದಕಗಳು ಮತ್ತೆ ಪರಮವೀರ ಪ್ರಶಸ್ತಿಗಳು ಬಂತು. ಅದ್ರ ಜೊತೆಯಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲಿ ಇರುವಂತಹ ಹಲವಾರು ನೂರಾರು ದ್ವೀಪಗಳಿದೆ. ಅದರಲ್ಲಿ ಕೆಲವೊಂದು ದ್ವೀಪಗಳಿಗೆ ಹುತಾತ್ಮರಾದ ಪರಮವೀರ ಚಕ್ರವನ್ನು ಪಡೆದಂತ ಸೌರಭ್ ಕಾಲಿಯಾ ಇರ್ಬೋದು, ಅದೇ ರೀತಿಯಲ್ಲಿ ವಿಕ್ರಮ್ ಬಾತ್ರಾ ಇರ್ಬೋದು, ಮನೋಜ್ ಪಾಂಡೆ ಇವರ ಹೆಸರಂತಹ ದ್ವೀಪಗಳಿಗೆ ಈಗ 2024 ಇಸ್ವಿಯಲ್ಲಿ ಇಟ್ಟಿದ್ದಾರೆ.
0: ಸರ್, ಆಗಿದ್ರೆ ಈಗ ಯುದ್ಧ ಮುಗಿದು ಅದನ್ನು ಯುದ್ಧದಲ್ಲಿ ಜಯ ಗಳಿಸಿ ಹತ್ರ 30 ಆಗ್ಲಿಕ್ಕೆ ಬಂತು, ಆದ್ರೂ ಕೂಡ ಕಾರ್ಗಿಲ್ ವಿಜಯ ಅನ್ನೋದಾಗಿರ್ಬೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಸರ್. ಅದಕ್ಕೆ ಅದರದೇ ಆದಂತ ಗೌರವವನ್ನು ನಾವು ಇಂದಿಗೂ ಕೊಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಈ ಕಾರ್ಗಿಲ್ ವಿಜಯ ದಿನದ ಮಹತ್ವ ಆಗಿರ್ಬೋದು, ಅಲ್ಲಿ ತಮ್ಮ ಬಲಿದಾನವನ್ನು ಕಂಡಂತಹ ಯೋಧರಾಗಿರ್ಬೋದು, ಇಂದಿಗೂ ಸಹ ಆ ಪ್ರದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂತಹ ಸೈನಿಕರುಗಳಿಗೆ ಒಂದು ಗೌರವವನ್ನು ಸಲ್ಲಿಸೋದಾಗಿರ್ಬೋದು, ಇದೆಲ್ಲ ನಮ್ಮ ಯುವಕರಲ್ಲಿ ಅಗತ್ಯವಾದ ಒಂದು ವಿಷಯ ಆಗಿದೆ ಸರ್.
1: ಈ ವಿಷಯ ಹೇಳಬೇಕಂದ್ರೆ ಕಾರ್ಗಿಲ್ ಯುದ್ಧಕ್ಕೆ ಒಟ್ಟು 200,000 ಜನ ಸೈನಿಕರನ್ನ ಸಿದ್ಧಗೊಳಿಸಲಾಯ್ತು ಯುದ್ಧಕ್ಕೆ. ಅವರು ಯಾವ ಸಂದರ್ಭದಲ್ಲಾದ್ರೂ ರಣಾಂಗಣಕ್ಕೆ ಯುದ್ಧ ಭೂಮಿಗೆ ಹೋಗ್ಬೇಕು ಅಂತ. ಅಂದ್ರೆ ಕಾರ್ಗಿಲ್ಲಿನ ಯುದ್ಧ ಎಷ್ಟು ಮಹತ್ವದ್ದು ಅನ್ನೋದು ಇದರಿಂದ ಗೊತ್ತಾಗ್ತದೆ.

0: ಮತ್ತೆ 200,000 ಜನ ಸೈನಿಕರನ್ನೇ ಇದಕ್ಕೆ ಸಜ್ಜುಗೊಳಿಸಲಾಗಿತ್ತು ಅಂದ್ರೆ ಒಂದು ದೇಶದ ಗಡಿಯನ್ನ ಸಾರ್ವಭೌಮತೆಯನ್ನ ಕಾಪಾಡಲಿಕ್ಕೆ ಏನಂದ್ರೆ ಸೈನ್ಯ ಅತ್ಯಂತ ಮುಖ್ಯ. ಅದೇ ರೀತಿ ಆ ಸೈನ್ಯವನ್ನ ನಾವು ಗೌರವಿಸುವಂತದ್ದು, ಸೈನಿಕರನ್ನ ಗೌರವಿಸುವಂತದ್ದು, ಸೈನ್ಯಕ್ಕೆ ಸೇರ್ಕೊಳ್ಳಕ್ಕೆ ಸಮಾಜದ ನಮ್ಮಲ್ಲಿ ಏನಂದ್ರೆ ನವ ಯುವಕರಿದ್ದಾರೆ ಅವರಿಗೆ ಪ್ರೇರಣೆಯನ್ನ ಕೊಡುವಂತದ್ದು, ಸೈನಿಕರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತದ್ದು, ದೇಶ ಮತ್ತೆ ಸಮಾಜ ಜನತೆ ಈ ದೇಶದ ಜನತೆ ಸೈನ್ಯದ ಜೊತೆಯಲ್ಲಿ ಇದೆ ಅಂತದ್ದು, ಮತ್ತೆ ಸೈನ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತೆ ನೋಡಿಕೊಳ್ಳುವಂತದ್ದು ಅತ್ಯಂತ ಮುಖ್ಯವಾದದ್ದು. ನಾವು ಸ್ವತಂತ್ರಗೊಂಡ ಮೇಲೆ 4-6 ಯುದ್ಧಗಳನ್ನ ನಾವು ಎದುರಿಸಿದ್ದೇವೆ. ಮಧ್ಯದ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಸ್ವತಂತ್ರ ಬಂದ ಹೊಸ್ಟಿನ್ನಲ್ಲಿ ಆದಂತದ್ದು, ನಂತರ ಚೀನಾ ಜೊತೆ ಆದಂತ ಯುದ್ಧ, ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪ್ರಧಾನಿಗಳಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಇಂದಿರಾ ಗಾಂಧಿ ಅವರ ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನ ಜೊತೆ ಆದಂತ ಯುದ್ಧ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಆಗಿದಂತ ಈ ಕಾರ್ಗಿಲ್ ಯುದ್ಧ, ಈ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಸೈನ್ಯ ಅತ್ಯಂತ ಶೌರ್ಯ ಪರಾಕ್ರಮಗಳನ್ನ ಪ್ರದರ್ಶಿಸಿದೆ. ಮೊದಲೇ ವರ್ಷಗಳಲ್ಲಿ ಅಂದ್ರೆ ಚೀನಾ ಯುದ್ಧ ತನಕ ನಮ್ಮ ಸೈನ್ಯದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಾಗ್ಲಿ, ಆ ಸೈನಿಕರಿಗೆ ಬೇಕಾಗಿರುವಂತ ವ್ಯವಸ್ಥೆ ಆಗ್ಲಿ ಸರಿಯಾಗಿ ಇರಲಿಲ್ಲ. ಸರಿಯಾಗಿ ಹಿಮಾಲಯದ ತಪ್ಪಲಿನಲ್ಲಿ ಆ ಮಂಜುಗಡ್ಡೆ ಮೇಲೆ ನಡಿಲಿಕ್ಕೆ ಬೇಕಾಗಿರುವಂತ ಶೂಗಳಾಗ್ಲಿ ಇರಲಿಲ್ಲ, ಗ್ಲೌಸ್ಗಳಾಗ್ಲಿ ಇರಲಿಲ್ಲ, ಸರಿಯಾದ ಪಿಸ್ತೂಲ್ಗಳು ಇರಲಿಲ್ಲ. ಎಲ್ಲಾ ಸಂದರ್ಭದಲ್ಲೂ ನಾವು ನಮ್ಮ ಸೈನಿಕರು ಅತ್ಯಂತ ಶ್ರದ್ಧೆಯಿಂದ, ಮಾತೃಭೂಮಿಯ ಒಂದು ಪ್ರೀತಿಯಿಂದ, ಗೌರವದಿಂದ ಯುದ್ಧವನ್ನ ಮಾಡಿದ್ದಾರೆ. ಸಾಕಷ್ಟು ನಮ್ಮ ವಿರೋಧಿ ದೇಶದ ಸೈನಿಕರನ್ನ ಮಣ್ಣು ಮುಗಿಸಿದ್ದಾರೆ, ಅವರನ್ನ ಯುದ್ಧದಲ್ಲಿ ಸಂಹಾರ ಮಾಡಿದ್ದಾರೆ. ಇದಕ್ಕೆ ನೈತಿಕ ಬೆಂಬಲವನ್ನ ಜನತೆ ಕೊಡ್ಕೊಂಡು ಬಂದಿದೆ. ಈಗಂತೂ ಸರ್ಕಾರಗಳು ಸಾಕಷ್ಟು ಎಲ್ಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ, ರೆಡಾರ್ ವ್ಯವಸ್ಥೆಯನ್ನ, GPS ವ್ಯವಸ್ಥೆಯನ್ನ, ಮತ್ತೆ ಬೇಕಾಗಿರುವಂತಹ ಮಿಸೈಲ್ಗಳು, ಜಲಾಂತರ್ಗಾಮಿಗಳು, ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ತಂದು ಸೈನ್ಯವನ್ನ, ಶಸ್ತ್ರಾಗಾರವನ್ನ ಸದೃಢಗೊಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಸೈನ್ಯದ ಬಗ್ಗೆ ಗೌರವ ಸಹ ಜಾಸ್ತಿ ಆಗ್ತಾ ಇದೆ. ಜನತೆ ಯಾವತ್ತೂ ನಮ್ಮ ದೇಶದ ಅಖಂಡತೆ ಸಾರ್ವಭೌಮತೆಯನ್ನ ಕಾಪಾಡಲಿಕ್ಕೆ ಸೈನ್ಯ ಅತ್ಯಂತ ಮುಖ್ಯ ಅನ್ನೋದು ತಿಳಿದ್ಕೋಬೇಕು. ಸೈನಿಕರು ಅಂದ್ರೆ ಕೇವಲ ಸಂಬಳಕ್ಕೋಸ್ಕರ, ಅವರು ಜೀವಮಾನಕ್ಕೋಸ್ಕರ, ಜೀವನ ನಡೆಸಕ್ಕೋಸ್ಕರ ಸಂಬಳಕ್ಕೆ ಸೈನ್ಯವನ್ನು ಸೇರುತ್ತಾರೆ ಅನ್ನೋ ಭಾವನೆ ಯಾವ ಪ್ರಜೆ ಸಹ ಇಟ್ಕೋಬಾರ್ದು. ಸೈನ್ಯಕ್ಕೆ ಸೇರುವಂತದ್ದು ಒಂದು ದೇಶ ಪ್ರೇಮದ ಅತ್ಯಂತ ಪ್ರಮುಖ ಘಟ್ಟ, ಅತ್ಯಂತ ಎತ್ತರದ ಘಟ್ಟ. ಸೈನ್ಯಕ್ಕೆ ಸೇರಿ ಸೈನ್ಯದ ಮೂಲಕ ದೇಶ ಸೇವೆಯನ್ನ ಮಾಡುವಂಥದ್ದು, ದೇಶದ ಗಡಿಗಳನ್ನ ಸುರಕ್ಷಿತವಾಗಿ ಇಡುವಂಥದ್ದು, ವಿದೇಶದವರು ನಮ್ಮ ದೇಶಕ್ಕೆ ಬರದಂತ ರೀತಿಯಲ್ಲಿ ನಮ್ಮ ಜನತೆಯ ಮತ್ತು ಭೂಪ್ರದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಸೈನ್ಯ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಮಾಡುತ್ತೆ. ಸಿಯಾಚಿನ್ನಲ್ಲಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ, ಅಲ್ಲಿಗೆ ಒಂದು ಊಟವನ್ನ ಕಳಿಸ್ಲಿಕ್ಕೆ ಸಹ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಗಡಿ ಕಾಯೋದು ಅಂತಂದ್ರೆ ಅದೇನು ಸುಲಭದ ವಿಷಯ ಅಲ್ಲ. ಕೇವಲ ಸಂಬಳವನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಯೂನಿಫಾರ್ಮ್ ಶಸ್ತ್ರಗಳನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಮುಂದೆ ಪೆನ್ಷನ್ ಕೊಡೋದಕ್ಕೋಸ್ಕರ ಸೈನ್ಯಕ್ಕೆ ಬರ್ತಾರೆ ಅನ್ನೋದು ಅತ್ಯಂತ ತಪ್ಪು ಕಲ್ಪನೆ. ಅದು ಹೆಚ್ಚಿನ ಜನರಲ್ಲಿ ಏನು ಆ ತರ ಇಲ್ಲ. ಅತ್ಯಂತ ಹೆಚ್ಚಿನ ಜನ ಸೈನ್ಯದ ಬಗ್ಗೆ ತುಂಬಾ ಗೌರವವಾದ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸೈನ್ಯವು ಸಹ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಗಡಿಗಳನ್ನ ಕಾದಿದೆ, ನಮ್ಮ ದೇಶದ ಭೂ ಪ್ರದೇಶಗಳನ್ನ ಕಾದ್ಕೊಂಡು ಬಂದಿದೆ. ಇದು ಇದೇ ರೀತಿ ಮುಂದುವರಿಬೇಕು. ಸೈನ್ಯದ ಮೂಲಕ ನಮ್ಮ ದೇಶದ ಅಖಂಡತೆ ಸಾರ್ವಭೌಮತೆಯನ್ನ ಕಾಪಾಡೋದು ಒಂದಾದ್ರೆ, ದೇಶದೊಳಗಿರುವಂತ ಪ್ರಜೆಗಳು ದೇಶಭಕ್ತಿಯನ್ನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ದೇಶ ಮುನ್ನಡೆಸಬೇಕು, ದೇಶ ಮುಂದೆ ಬರಬೇಕು, ದೇಶ ಪ್ರಗತಿಯ ಪಥಕ್ಕೆ ಹೋಗ್ಬೇಕು. ಅದಕ್ಕೆ ನನ್ನ ಕೊಡುಗೆಯೂ ಇದೆ. ನಾನೊಬ್ಬ ಸೈನಿಕನಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ಸೈನ್ಯಕ್ಕೆ ಸೇರಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ದೇಶದ ಪ್ರಗತಿಗೆ ನನ್ನ ಕೊಡುಗೆಯನ್ನು ಕೊಡ್ತೇನೆ ಅನ್ನೋ ಭಾವನೆಯನ್ನು ತಾಳ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ, ಒಟ್ಟಾರೆಯಾಗಿ ದೇಶದ ಜನತೆಗೆ ಈ ಸೈನ್ಯದ ಮಹತ್ವ ಆಗಿರ್ಬೋದು, ಸೈನ್ಯ ವೃತ್ತಿಯ ಒಂದು ಕರ್ತವ್ಯದ ಮಹತ್ವ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ಎರಡು ವಿಷಯನ ಇದ್ರಲ್ಲಿ ಹೇಳಕ್ಕೆ ಮೊದಲು ನಾನು ಮುಂದಾಗ್ತೀನಿ. ಒಂದನೇ ವಿಷಯ ಏನಂತಂದ್ರೆ, ಮೊದಲು ಭಾರತ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ 1947 August 14 ಮಧ್ಯರಾತ್ರಿ ಬಂತು. ಅವಾಗ ನಮ್ಮದೇ ಅಂತ ಸೈನ್ಯ ಆಗ್ಲಿ ಅಥವಾ ನಮ್ಮದೇ ಆದಂತ ಒಂದು ಭದ್ರತೆ ವ್ಯವಸ್ಥೆ ಆಗ್ಲಿ ಯಾವ್ದು ಇರ್ಲಿಲ್ಲ. ಎಲ್ಲದೂ ಬ್ರಿಟಿಷರು ನಿಯಂತ್ರಣ ಮಾಡ್ತಿದ್ರು. ಅದಕ್ಕೆ ಮುಂಚೆ ಹಲವಾರು ಕಡೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಅದಕ್ಕೆ ಮುಂಚೆ ವಿದೇಶಿ ಆಕ್ರಮಣಕಾರರು ಮಧ್ಯಕಾಲೀನ ಯುಗದಲ್ಲಿ ಏನು ಗಜನಿ ಮೊಹಮ್ಮದ್, ಗೌರಿ ಮೊಹಮ್ಮದ್, ಆ ಸಂದರ್ಭದಲ್ಲಿ ನಮ್ಮ ರಾಜ ಮಹಾರಾಜರು ಅವರ ಸೈನ್ಯ ಪ್ರತಿರೋಧವನ್ನು ಅಡ್ಡಿ ಯುದ್ಧಗಳನ್ನು ಮಾಡಿ ತಮ್ಮ ತಮ್ಮ ಸಂಸ್ಥಾನಗಳ ರಕ್ಷಣೆಯನ್ನ ಮಾಡಿಕೊಂಡ್ರು. ಈ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು, ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಕ್ರಾಂತಿಕಾರಿಗಳು, ಅವರು ಸಹ ಯುದ್ಧವನ್ನ ಮಾಡಿದ್ರು, ಯುದ್ಧಗಳನ್ನ ಹಾಗೆ ಸಜ್ಜತೆಯನ್ನ ಮಾಡಿದ್ರು, ಸೈನ್ಯಗಳನ್ನ ಸಹ ವಿದೇಶದಲ್ಲಿ ಕಟ್ಟಿದ್ರು. ಅಮೆರಿಕದಲ್ಲಿ ಗದರ್ ಸೈನ್ಯವನ್ನ ಸ್ಯಾಂಕ್ಷನ್.

0: ಭಾರತದಲ್ಲಿ ಆಕಾರದ ಅನಿವಾಸಿ ಭಾರತೀಯರ ಕಟ್ಟಿ ಭಾರತಕ್ಕೆ ಕಳಿಸಿ ಯುದ್ಧವನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತ ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ, ಆದರೆ ಅದು ಸಫಲ ಆಗೋದಿಲ್ಲ. ಅದೇ ರೀತಿಯಲ್ಲಿ ಟೋಕಿಯೋದಲ್ಲಿ ಭಾರತ ರಾಷ್ಟ್ರೀಯ ಸೈನ್ಯವನ್ನ ರಾಜ್ ಬಿಹಾರಿ ಬೋಸ್ ಅವರು ಕಟ್ಟಿ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತೃತ್ವವನ್ನ ವರ್ಗಾಯಿಸಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಅಲ್ಲಿ ಆ ಸೈನ್ಯವನ್ನ ಬಲಪಡಿಸಿ ಸಿಂಗಾಪುರದಿಂದ ಭಾರತದ ಮಣಿಪುರಕ್ಕೆ ಇರುವ 4,000 ಕಿಲೋಮೀಟರ್ ದೂರದ ದುರ್ಗಮವಾದ ಮುಗಿಲು ಮುಟ್ಟುವ ಅಭೇದ್ಯವಾದ ಅರಣ್ಯ ಮತ್ತೆ ಪರ್ವತಗಳು ಸಮುದ್ರ ಮರುಭೂಮಿ ಭಾರತದ ಅತಿದೊಡ್ಡ ನದಿ ಉದ್ದ ಅಗಲ ಮತ್ತೆ ನೀರಿನ ಲಭ್ಯತೆ ಮೇಲೆ ಬ್ರಹ್ಮಪುತ್ರ ನದಿಯ ಕಿಂತ ದೊಡ್ಡದಾಗಿರುವಂತ ಬರ್ಮಾದ ಇರಾವತಿ ಚಾಂದಿ ಸಾಲ್ವಿ ನದಿಗಳನ್ನು ದಾಟಿಕೊಂಡು ಬಂದು ಯುದ್ಧಗಳನ್ನ ಮಾಡಿ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರ ಬಗ್ಗೆ ನಾವು ಯಾವ ಗೌರವವನ್ನ ಇಟ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅದೇ ಗೌರವವನ್ನ ಸ್ವತಂತ್ರ ಭಾರತದಲ್ಲಿ ನಮ್ಮ ಗಡಿಗಳನ್ನ ಕಾಯ್ತಿರುವಂತ ನಮ್ಮ ಭಾರತದ ಅಖಂಡತೆ ಮತ್ತೆ ಸಾರ್ವಭೌಮತೆಯನ್ನ ನಿರಂತರವಾಗಿ ಕಾಯ್ತಿರುವಂತ ಸೈನ್ಯ ಏನಿದೆ ಆ ಸೈನ್ಯದ ಬಗ್ಗೆಯೂ ನಾವು ಅದೇ ರೀತಿಯ ಗೌರವವನ್ನ ಇಟ್ಕೋಬೇಕು. ಅಂದ್ರೆ ಅವರು ಸಂಬಳ ಇಲ್ಲದೆ, ಸಾರಿಗೆ ಇಲ್ಲದೆ, ವೇತನ ಇಲ್ಲದೆ, ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಭಾರತದ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಯುದ್ಧಗಳನ್ನ ಮಾಡಿದ್ರು, ಕ್ರಾಂತಿಗಳನ್ನ ಮಾಡಿದ್ರು. ಇವತ್ತು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಂತ ಸೈನ್ಯ ಸುಸಜ್ಜಿತವಾಗಿ ಭಾರತದ ಸಮಗ್ರತೆ ಅಖಂಡತೆಯನ್ನ ಕಾಪಾಡಿಕೊಂಡು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನ ನಿಭಾಯಿಸಿಕೊಂಡು ಬಂದಿದೆ. ಸೈನ್ಯದ ಬಗ್ಗೆ, ಸೈನ್ಯದ ಸೈನಿಕರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ನಾವು ಅದೇ ಗೌರವವನ್ನ ಇಟ್ಕೋಬೇಕು. ಅವರಿಗೆ ಹುರಿದುಂಬಿಸುವಂತ ಕೆಲಸ ಆಗಬೇಕು. ನಮ್ಮೂರಲ್ಲಿ ಯಾರಾದ್ರೂ ಸೈನ್ಯಕ್ಕೆ ಸೇರಿದವರು ಇದ್ರೆ ಅವ್ರು ಬಂದಾಗ ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ಮಾಡಿ ಅವ್ರಿಗೆ ಒಳ್ಳೆಯ ಮಾತನಾಡಿ ಅವ್ರಿಗೆ ಸ್ಫೂರ್ತಿಯನ್ನು ತುಂಬಬೇಕು. ನಮ್ಮ ಊರಿನವರು ನಮ್ಮ ಊರಿನವರು ಸೈನ್ಯಕ್ಕೆ ಸೇರಿದ್ದಾರೆ, ಅಲ್ಲಿ ಬ್ರಿಗೇಡಿಯರ್ ಆಗಿದ್ದಾರೆ, ಸೈನಿಕರಾಗಿದ್ದಾರೆ, ಅಥವಾ ಕ್ಯಾಪ್ಟನ್ ಆಗಿದ್ದಾರೆ, ಇನ್ನೊಂದು ಹವಾಲ್ದಾರ್ ಆಗಿದ್ದಾರೆ, ಯಾವುದೇ ಹುದ್ದೆಯಲ್ಲಿರಲಿ ದೇಶದ ರಕ್ಷಣೆ ಮಾಡುವಂತ ನಮಗೆ ಸುಖ ನಿದ್ರೆಯನ್ನು ಕೊಡ್ಲಿಕ್ಕೆ ಅವರು ಆ ಗಡಿಯಲ್ಲಿ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಪ್ರತಿಭೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಯಾರು ಇಲ್ಲ ಅಂದ್ರೆ ಪಕ್ಕದ ಊರಿನಲ್ಲಿ ಸೇರಿರ್ಬೋದು ಸೈನ್ಯಕ್ಕೆ, ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅವ್ರ ಊರಿಗೆ ಬಂದಾಗ ಅವರನ್ನ ಭೇಟಿ ಮಾಡಿ ಅವರಿಗೆ ಹೆಮ್ಮೆಯಿಂದ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ತನ್ಮೂಲಕ ಸೈನ್ಯಕ್ಕೆ ಆತ್ಮಸ್ಥೈರ್ಯವನ್ನ ನಾವು ಪ್ರಜೆಗಳಾಗಿ ತುಂಬಬೇಕು. ಆ ಕೆಲಸವನ್ನ ನಿಮ್ಮ ಎಲ್ಲ ಕೇಳುಗರು, ನಿಮ್ಮ ಸಮುದಾಯ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರು, ನಿಮ್ಮ ಊರಿನ ಜನತೆ ಮಾಡಬೇಕು. ತನ್ಮೂಲಕ ದೇಶಭಕ್ತಿಯ ಭಾವನೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಅಲ್ಲಿ ಯುದ್ಧ ಶುರುವಾಗಲಿಕ್ಕೆ ಆದಂಥ ಕಾರಣಗಳಾಗಿರ್ಬೋದು, ಪಾಕಿಸ್ತಾನದ ಸೈನಿಕರು ಆ ಪ್ರದೇಶದ ಮೂಲಕ ಭಾರತದ ಕಾಶ್ಮೀರ ಪ್ರದೇಶಕ್ಕೆ ಬಂದಂತಹ ಸಂದರ್ಭ ಆಗಿರ್ಬೋದು, ತತ್ಕ್ಷಣದಲ್ಲಿ ಯುದ್ಧಕ್ಕೆ ನಮ್ಮ ಭಾರತೀಯ ಸೈನಿಕರು ಸಿದ್ಧಾಗಿ ಯಾವ ರೀತಿಯಾದಂಥ ಯುದ್ಧವನ್ನು ಆರಂಭ ಆಗುತ್ತೆ ಆ ಪ್ರದೇಶದಲ್ಲಿ, ಮತ್ತು ಸೈನಿಕರು ಯುದ್ಧ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಎದುರಾದಂಥ ಭೌಗೋಳಿಕ ಹಾಗೂ ಹವಾಮಾನ ಸವಾಲುಗಳಾಗಿರ್ಬೋದು, ಇರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಸೈನ್ಯ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜಯವನ್ನು ಗಳಿಸ್ತು, ಆ ಯುದ್ಧದಲ್ಲಿ ದೇಶಕ್ಕಾಗಿ ಯಾರೆಲ್ಲ ಪ್ರಮುಖ ಯೋಧರುಗಳು ಪ್ರಾಣತ್ಯಾಗವನ್ನು ಮಾಡಿದ್ರು, ಇಂದಿಗೂ ಕೂಡ ನಾವು ಆ ಯೋಧರುಗಳನ್ನು ಯಾವ ರೀತಿಯಂಥ ರೀತಿಯಲ್ಲಿ ಸ್ಮರಿಸಬೇಕು ಅನ್ನೋದು ಕುರಿತು, ಮತ್ತು ಇಂದಿನ ಯುವ ಪೀಳಿಗೆ ದೇಶ ಕಾಯುವಂಥ ಹಾಗೂ ಗಡಿ ಕಾಯುವಂಥ ಸೈನಿಕರನ್ನ ಯಾವ ರೀತಿಯ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು, ಇದರಿಂದ ಅವರ ಒಂದು ದೇಶಭಕ್ತಿ ಆಗಿರ್ಬೋದು, ಒಂದು ದೇಶದ ಮೇಲಿನ ಕರ್ತವ್ಯ ನಿಷ್ಠೆ ಆಗಿರ್ಬೋದು ಯಾವ ರೀತಿಯಲ್ಲಿ ಹೆಚ್ಚುತ್ತೆ ಅನ್ನೋದು ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮಗೂ ಅಷ್ಟೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಆಗಿರ್ಬೋದು, ಹಾಗೆಯೇ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ವೀರ ಯೋಧರ ಮರಣ ಆಗಿರ್ಬೋದು, ಅದರ ಬಲಿದಾನ ಹಾಗೂ ತ್ಯಾಗದ ಪ್ರಾಮುಖ್ಯತೆ ಆಗಿರ್ಬೋದು, ಇಂದಿಗೂ ಕೂಡ ನಾವು ಆ ಯೋಧರನ್ನು ಯಾವ ರೀತಿಯಾದಂತಹ ಸ್ಮರಣೆ ಮುಖಾಂತರ ಸ್ಮರಿಸ್ತಾ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಕುರಿತು, ಪ್ರಸ್ತುತ ದೇಶಕ್ಕಾಗಿ ಗಡಿಯನ್ನು ಕಾಯ್ತಿರುವಂಥ ತಮ್ಮ ತ್ಯಾಗ ಹಾಗೂ ಬಲಿದಾನದ ಮುಖಾಂತರ ದೇಶವನ್ನು ಕಾಯ್ತಿರುವಂಥ ವೀರ ಯೋಧರಿಗೆ ನಾವು ಯಾವ ರೀತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದ್ರ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಟಿ ಎನ್ ರಾಮಕೃಷ್ಣರವರು. ಇದಾಗಿತ್ತು ಇವತ್ತಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಬ್ಬನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ದೇಶವಾಸಿಗಳೇ ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 or 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ

ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು

ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂತಹ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳು ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟ್ಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು.

ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ನಮ್ಮ ಐವರು ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪಿಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ವಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು 1 ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲ ಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ

ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. July 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದು ಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ
ಪೂಜೆ ಸಲ್ಲಿಸಬೇಕು ಎಂದು

ನಾನು ಮನವಿ ಮಾಡಿದ್ದೆ. ಪಿಒಪಿ ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಗೆ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ

ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

0: ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆ ಇದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ.
1: ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ

ಮಾನಸಿಕ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.